ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಅಥವಾ 765 ಕಿಲೋಹರ್ಟ್ಸ್, ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಲಭ್ಯವಿರುತ್ತದೆ. ಇಂದು ಮಂಗಳವಾರ. ರಾಷ್ಟ್ರೀಯ ಪಂಚಾಂಗ ಶಾಲೆ ವಾಹನಶಕೆ 1948 ಜ್ಯೇಷ್ಠ ಮಾಸದ 19ನೆಯ ದಿನ, ಅಂದರೆ 2026 ಇಸ್ವಿ ಜೂನ್ ತಿಂಗಳ 9ನೆಯ ತಾರೀಖು. ಈಗ ಸಮಯ 5:58:55. ನಿಲಯದ ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃಬಾಂಧವರಿಗೆಲ್ಲ ಶುಭೋದಯಗಳೊಂದಿಗೆ ಅಪೂರ್ವ ಮಾಡುವ ನಮಸ್ಕಾರಗಳು.

ಆಕಾಶವಾಣಿ ಧಾರವಾಡ. ಸಮಯ 6 ಗಂಟೆ ಆಗಲಿದೆ. ಇನ್ನು ಮುಂದೆ ಹಿಂದಿಯಲ್ಲಿ ವಾರ್ತೆಗಳನ್ನು ಕೇಳೋಣ. ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ

0: ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಪ್ರಸಾರವಾಯಿತು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು.
1: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ, ಬಿಳಿಗಿ.
2: ತ್ವರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ.
3: ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
4: ಪ್ರತಿ ಗುರುವಾರ ತಪ್ಪದೇ ಕೇಳಿ ಕನಕ ದೀಪ.
3: ಧಾರವಾಡ ಆಕಾಶವಾಣಿ 765 kHz ಹಾಗೂ FM 103 MHz ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
4: ಕನಕ ದೀಪ.
0: ಈಗ ಅಶೋಕ್ ಚೊಳಚಗುಡ್ಡ ಅವರಿಂದ ಚಿಂತನ.
5: ನಾವು ಬೆಳಿಗ್ಗೆ 7:00 ನೆನೆಯುವುದು ಶಿವನನ್ನು, ಪ್ರಾರ್ಥಿಸುವುದು ಆ ಶಕ್ತಿಯನ್ನು. ನಮ್ಮಲ್ಲಿ ದೇವರ ಮನೆ, ಜಗುಲಿ ಇಲ್ಲದ ಮನೆಗಳೇ ಇಲ್ಲ. ಹಾಗೆಯೇ ದೇವಸ್ಥಾನಗಳು ಇಲ್ಲದ ಊರುಗಳಿಲ್ಲ. ಒಂದು ದಿನ ನಾವು ದೇವರಿಗೆ ಕೈ ಮುಗಿಯದಿದ್ದರೆ ಏನೋ ಕಳೆದುಕೊಂಡ ಹಾಗೆ ನಮ್ಮ ಮನಸ್ಥಿತಿ. ನಮ್ಮ ಕಣ್ಣ ಸಮೀಪದಲ್ಲಿಯೇ ನಮಗೊಂದು ದೇವಸ್ಥಾನ ಇರಬೇಕು, ಸಿಗಬೇಕು ಎಂದು ಎಲ್ಲರ ಆಸೆ. ದೇವಸ್ಥಾನದ ಬೆಳಗಿನ ಘಂಟಾನಾದ ನಮ್ಮ ಮನಸ್ಸನ್ನು ತಿಳಿಗೊಳಿಸುತ್ತದೆ. ಮಂದಿರದ ಒಳಗೆ ಹೋದಾಗ ದೇವರ ದರ್ಶನ, ಅಲಂಕಾರ, ಪೂಜೆ, ಮಂಗಳಾರತಿ, ಮಂತ್ರಘೋಷ, ಹಾಗೆಯೇ ಅಲ್ಲಿ ನಡೀತಕ್ಕಂಥ ಇವೆಲ್ಲ ಆಚರಣೆಗಳು ಮನಸ್ಸನ್ನು ಅರಳಿಸಿ ನಮ್ಮನ್ನು ಪ್ರಫುಲ್ಲಿತಗೊಳಿಸುತ್ತವೆ. ತೀರ್ಥ ಪ್ರಸಾದ ಸ್ವೀಕರಿಸಿದಾಗ ಮನಸ್ಸು ಮತ್ತಷ್ಟು ಖುಷಿಗೊಳ್ಳುತ್ತದೆ. ದೇವಸ್ಥಾನಗಳಿಗೆ ಹೋಗುವುದು ಅವರವರ ಸ್ವಭಾವ, ವಿಶ್ವಾಸ, ನಂಬಿಕೆ. ನಮ್ಮ ದೇವಾಲಯಗಳ ಚರಿತ್ರೆ, ಹಿನ್ನೆಲೆ ತುಸು ನೋಡಿದಾಗ 100,000 ವರ್ಷಗಳಿಂದ ನಿರ್ಮಾಣಗೊಂಡ ನಮ್ಮ ದೇವಸ್ಥಾನಗಳು ಜನರ

0: ಅಸ್ಥಿರ ಬದುಕಿಗೆ, ಅವರ ಗಟ್ಟಿ ನಂಬಿಕೆಗೆ ಒಂದು ಭದ್ರ ಬುನಾದಿಯನ್ನು ಒದಗಿಸುತ್ತವೆ. ಶ್ರದ್ಧೆ ಭಕ್ತಿಗಳನ್ನು ನಮ್ಮ ಮನಸ್ಸಿಗೆ ತುಂಬುತ್ತವೆ. ಈ ಥರದ ಭಾವನೆಯನ್ನು ಜನರ ಮನಸ್ಸಿನಲ್ಲಿ ಪ್ರೋತ್ಸಾಹ ಪ್ರೇರಣೆ ನೀಡುವುದರ ಮೂಲಕ ಈ ದೇವಸ್ಥಾನಗಳು ಒಳ್ಳೆಯ ಚಟುವಟಿಕೆ ಕೇಂದ್ರಗಳಾಗಿವೆ. ನಮ್ಮ ನಾಡು ಕ್ಷೇತ್ರಗಳ ಬೀಡು. ನೋಡಿದ ಕಡೆಗೆಲ್ಲ ಒಂದೊಂದು ಬಗೆಯ ಶ್ರೀಕ್ಷೇತ್ರ. ಉದಾಹರಣೆಗಾಗಿ ಕಾಶಿ, ರಾಮೇಶ್ವರ, ಮಥುರಾ, ಬೃಂದಾವನ, ಕೇದಾರ, ಬದರಿ, ಹರ್ಷಿಕೇಶ, ಹರಿದ್ವಾರ, ತಿರುಪತಿ, ಮಧುರೈ, ಜಗನ್ನಾಥಪುರಿ, ಹೀಗೆ 108 ಕ್ಷೇತ್ರಗಳು ಅಸಂಖ್ಯವಾಗಿವೆ. ಶ್ರೀಕ್ಷೇತ್ರಗಳ ದರ್ಶನದ ಮಹತ್ವವನ್ನು ತಿಳಿಸುವ ಮಾತುಗಳನ್ನು ನೋಡಿದಾಗ ಶ್ರೀರಾಮಕೃಷ್ಣರು ಹೇಳುವ ಈ ಮಾತು ಬಲು ಸ್ವಾರಸ್ಯಕರವಾಗಿದೆ. ನೆಲ ಅಗಿದರೆ ನೀರು ಎಲ್ಲ ಕಡೆಗೂ ಸಿಗುತ್ತದೆ, ಆದರೆ ನಾವು ಬಾವಿ, ಕೆರೆ, ಸರೋವರಗಳಿಗೆ ಹೋದಾಗ ನೀರು ತಾನೇ ಸಿಗುತ್ತದೆ, ಅಲ್ಲಿ ಅಗೆಯಬೇಕಾಗಿಲ್ಲ. ಹಾಗೆಂದೇ ದೇವರ ದರ್ಶನಕ್ಕೆ ನಾವು ಕ್ಷೇತ್ರಗಳಿಗೆ ಹೋದಾಗ ನಮಗೆ ಸುಲಭವಾಗಿ ಅಲ್ಲಿ ಆ ಒಂದು ಜಾಗೆ ಈ ಒಂದು ದೇವರ ಒಂದು ದರ್ಶನವನ್ನು ನಮಗೆ ನೀಡುತ್ತದೆ. ಯುಗ ಯುಗಗಳಿಂದ ಅಲ್ಲಿ ಸಾಧು ಸಂತರು, ಈ ಸಿದ್ಧಪುರುಷರು ಈ ಸ್ಥಳಗಳಿಗೆ ಬಂದು ತಮ್ಮ ಏನೆಲ್ಲ ಕಾಮನೆಗಳನ್ನು ಬದಿಗೊಟ್ಟಿ ಆ ಒಂದು ತಪೋಭೂಮಿಯನ್ನು ಕಾಯ್ದಂತಹ ಒಂದು ತಪಶ್ಶಕ್ತಿ ಈ ಒಂದು ಕ್ಷೇತ್ರಗಳಲ್ಲಿರುವುದರಿಂದ ಅಲ್ಲಿ ಭಗವಂತನ ಬೆಳಕು ಮತ್ತು ಒಂದು ಪ್ರಕಾಶ ಹೆಚ್ಚಾಗಿರುತ್ತದೆ ಅಂತಕ್ಕಂಥ ಭಾವನೆಯನ್ನು ಶ್ರೀರಾಮಕೃಷ್ಣರು ಹೇಳುತ್ತಾರೆ. ಹೀಗೆ ಇಂದು ಎಲ್ಲ ಕಡೆಗೂ ದೇವಸ್ಥಾನಗಳನ್ನು, ಶ್ರೀಕ್ಷೇತ್ರಗಳನ್ನು ನಾವು ನೋಡಿದಾಗ ಅಲ್ಲಿರ್ತಕ್ಕಂಥ ಸಾಕಷ್ಟು ಅಭಿವೃದ್ಧಿಗಳನ್ನು ನಾವು ಗಮನಿಸಬಹುದಾಗಿದೆ. ಅಲ್ಲಿ ವಿವಿಧ ರೀತಿಯ ಸೌಕರ್ಯಗಳು ನೀಡಲಾಗುತ್ತಾ ಇದೆ. ದೇವಸ್ಥಾನಗಳಲ್ಲಿ ಅನ್ನದಾಸೋಹ, ಶಿಕ್ಷಣ ಪ್ರಸಾರ ಹಾಗೂ ಸಮಾಜಮುಖಿಯಾದಂಥ ಹಲವಾರು ಕೆಲಸ ದೇವಸ್ಥಾನಗಳು ತೊಡಗಿಕೊಂಡು ಧಾರ್ಮಿಕವಾದ ಚಿಂತನೆಗಳನ್ನು, ಸಭೆ ಸಮಾರಂಭಗಳನ್ನು ಏರ್ಪಡಿಸಿ ಜನರಲ್ಲಿ ಒಂದು ಒಗ್ಗಟ್ಟನ್ನು ಮೂಡಿಸುವಲ್ಲಿ ಈ ದೇವಸ್ಥಾನಗಳು ಅತ್ಯಂತ ಪ್ರೇಕ್ಷಣೀಯ, ಅತ್ಯಂತ ಅಭಿನಂದನಾರ್ಹವಾದಂಥ ಕೆಲಸಗಳನ್ನು ಮಾಡುತ್ತಿವೆ ಎಂದು ನಾವು ಹೇಳಬಹುದು.
1: ಇದುವರೆಗೆ ಅಶೋಕ ಚೊಳಚಗುಡ್ಡ ಅವರಿಂದ ಚಿಂತನವನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಇದೀಗ ರೈತರಿಗೆ ಸಲಹೆಗಳು.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
3: ರೈತ ಬಾಂಧವರೇ ನಮಸ್ಕಾರ. ಮುಂಗಾರು ಹಂಗಾಮಿನಲ್ಲಿ ಭತ್ತ, ಮುಂಗಾರಿನಲ್ಲಿ ಭತ್ತದ ಬಿತ್ತನೆಗಾಗಿ ಜೂನ್ ತಿಂಗಳು ಸೂಕ್ತವಾಗಿದೆ. ಮುಖ್ಯ ತಳಿಗಳಾದ MTU 1001, IIT 7564, ಮುಗದ ಸುಗಂಧ, MGD 101, ಮುಗದ ಸಿರಿ 1253 ಮತ್ತು ಆಶಾ ಬಿತ್ತಲು ಶಿಫಾರಸು ಮಾಡಲಾಗಿದೆ. ಆಯಾ ವಲಯಕ್ಕೆ ಸಂಬಂಧಿಸಿದಂತೆ ಇವುಗಳನ್ನು ಬಿತ್ತಬಹುದು. ಇನ್ನು ಭತ್ತದಲ್ಲಿ ಸಾವಯವ ಗೊಬ್ಬರಗಳ ನಿರ್ವಹಣೆ. ರಂಗಿಭೂಮಿಯಲ್ಲಿ ಕೂರಿಗೆ ಭತ್ತಕ್ಕೆ ಕೊಟ್ಟಿಗೆ ಗೊಬ್ಬರದ ಬದಲು ಪ್ರತಿ ಎಕರೆಗೆ 4 ಕಿಲೋ ಸೆಣಬಿನ ಬೀಜವನ್ನು ಭತ್ತದ ಬೀಜದೊಂದಿಗೆ ಬೆರೆಸಿ ಬಿತ್ತಬೇಕು. ಬಿತ್ತನೆಯಾದ ಸುಮಾರು 40 ದಿನಗಳಿಗೆ ಗದ್ದೆಯಲ್ಲಿ ಸಾಕಷ್ಟು ನೀರು ನಿಂತಾಗ ಎರೆಕುಂಟೆ ಹೊಡೆದು ಹೊಡೆತ ಮಾಡುವುದರಿಂದ ಸೆಣಬು ಕೆಸರಿನಲ್ಲಿ ಸಿಕ್ಕು ಕೊಳೆಯುವುದು. ಇದರಿಂದ ಭತ್ತಕ್ಕೆ ಸಾವಯವ ಪದಾರ್ಥದ ಲಭ್ಯತೆಯಾಗಿ ಇಳುವರಿ ಹೆಚ್ಚುವುದಲ್ಲದೆ ಮಣ್ಣಿನ ಫಲವತ್ತತೆಯನ್ನು ಕಾಯ್ದುಕೊಳ್ಳಲಾಗುವುದು. ಇಲ್ಲವೇ ಲಭ್ಯವಿರುವ ಗೊಬ್ಬರದ ಗಿಡ ಅಥವಾ ಯುಪೋಟೋರಿಯಂ ಇಲ್ಲವೇ ಪಾರ್ಥೆನಿಯಂ ಕ್ಯಾಸಿಯಾಗಳಂತಹ ಕಳೆಗಳನ್ನು ಪ್ರತಿ ಎಕರೆಗೆ 2 ಟನ್ ಹಸಿರು ಪದಾರ್ಥದ ಪ್ರಮಾಣದಲ್ಲಿ ರಂಗಿಭೂಮಿಯಲ್ಲಿ ಕೂರಿಗೆ ಬಿತ್ತನೆಯಿಂದ ಬೆಳೆದ ಭತ್ತದ ಸಾಲುಗಳು ನಡುವೆ ನೀರಿನಲ್ಲಿ ಎಡೆಕುಂಟೆ ಹೊಡೆದ ಮೇಲೆ ಹರಡಿ ಹೊಡೆತ ಮಾಡುವುದರಿಂದ ಶಿಫಾರಸಿತ ರಸಗೊಬ್ಬರದ 50% ಮಾತ್ರ ಕೊಟ್ಟು ಇಳುವರಿಯ ಮಟ್ಟವನ್ನು ಕಾಯ್ದುಕೊಳ್ಳಬಹುದು. ಇನ್ನು ಕಳೆಗಳ ನಿರ್ವಹಣೆ. ಕೂರ್ಗಿ ಭತ್ತದ ಬೇಸಾಯದಲ್ಲಿ ಕಳೆಗಳ ನಿರ್ವಹಣೆ ಪ್ರಮುಖವಾದ ಅಂಶ. ಕಳೆಗಳ ನಿರ್ವಹಣೆಗೆ ಮುಂಗಾರಿಯಲ್ಲಿ ಒಣಮಣ್ಣಿನಲ್ಲಿ ಬಿತ್ತುವುದಾದಲ್ಲಿ ಮಳೆಯಾದ ಮರುದಿನ ಅಥವಾ ಎರಡನೆಯ ದಿನ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರುವಾಗ ಹದವಾದ ಮಳೆ ಬಿದ್ದ ನಂತರ ಬಿತ್ತುವುದಾದಲ್ಲಿ ಬೀಜ ಬಿತ್ತಿದ ದಿನವೇ ನೀರಿನ ಲಭ್ಯತೆ ಇರುವಲ್ಲಿ ಮುಂಗಾರು ಅಥವಾ ಬೇಸಿಗೆಯಲ್ಲಿ ಒಣಮಣ್ಣಿನಲ್ಲಿ ಬಿತ್ತಿ ನೀರು ಉಣಿಸಿದ 24-48 ಗಂಟೆಗಳಿಗಾಗಿ ಪ್ರತಿ ಎಕರೆಗೆ 1.0 ಲೀಟರ್ ಪೆಂಡಿಮಿಥೈಲಿನ್ 30 EC ಅಥವಾ 0.7 ಲೀಟರ್ ಪೆಂಡಿಮಿಥೈಲಿನ್ 38.7 CS ಕಳೆನಾಶಕವನ್ನು 200 ಲೀಟರ್ ನೀರಿನಲ್ಲಿ ಬೆರೆಸಿ ಮಣ್ಣಿನ ಮೇಲೆ ಸಿಂಪಡಿಸಬೇಕು. ಪೆಂಡಿಮಿಥೈಲಿನ್ ಸಿಂಪರಣೆಯಿಂದ 20-35 ದಿವಸಗಳವರೆಗೆ ಕಳೆಗಳ ಹತೋಟಿಯಾಗಿ ನಂತರ ಬರುವ ಕಳೆಗಳನ್ನು

0: ಪ್ರತಿ ಎಕರೆಗೆ ಬಿಸ್ಫೈರಿಬ್ಯಾಕ್ ಸೋಡಿಯಂ 10 SSC ಕಳೆನಾಶಕವನ್ನು 200 ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸುವುದರಿಂದ ನಿಯಂತ್ರಿಸಬಹುದು. ಸಾಲಿನಿಂದ ಸಾಲಿಗೆ 10 ಅಂಗುಲ ಇರುವ ಕೂರಿಗೆಯಿಂದ ಬಿತ್ತಿದಾಗ ಎಡೆಕುಂಟೆ ಹೊಡೆದು ಅಥವಾ ಸೈಕಲ್ ವೀಡರ್ನಿಂದ ಕಳೆ ನಿಯಂತ್ರಣ ಮಾಡಬಹುದು. ಭತ್ತದ ಗದ್ದೆಗಳಲ್ಲಿ ಹುಲ್ಲು ಜಾತಿಯ ಕಳೆಗಳು ಕಡಿಮೆ ಇದ್ದು ಹೆಚ್ಚು ಅಗಲ ಎಲೆ ಕಸಗಳಿಂದ ಕೂಡಿದ್ದರೆ 2-4 ಡಿ ಸೋಡಿಯಂ ಉಪ್ಪು 80 WP ಪ್ರತಿ ಎಕರೆಗೆ 1.0 ಕಿಲೋಗ್ರಾಂನಂತೆ 200 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಿ ನಿಯಂತ್ರಿಸಬಹುದು. ಭತ್ತದ ಗದ್ದೆಗಳ ಸಮೀಪ ಹತ್ತಿ ಬೆಳೆ ಇರುವಲ್ಲಿ ಈ ಕಳೆನಾಶಕವನ್ನು ಉಪಯೋಗಿಸಬಾರದು. ಇನ್ನು ರೈತ ಬಾಂಧವರೇ, ಜೋಳ ಜೂನ್ ತಿಂಗಳ ಜೋಳದ ಬಿತ್ತನೆಗೆ ಸಕಾಲವಾಗಿದ್ದು ಜೂನ್ 3ನೇ ವಾರದೊಳಗೆ ಬಿತ್ತುವುದರಿಂದ ಬೆಳೆಯನ್ನ ಸುಳಿನೊಣದ ಬಾಧೆಯಿಂದ ತಪ್ಪಿಸಬಹುದು. ಮುಖ್ಯವಾದ ಸಂಕರಣ ತಳಿಯಾದ CSH 14 ಖುಷ್ಕಿ ಬಿತ್ತನೆಗೆ ಮತ್ತು CSH 16 ಹಾಗೂ CSH 30 ತಳಿಗಳನ್ನು ಆಯಾ ವಲಯಕ್ಕೆ ಸಂಬಂಧಿಸಿದಂತೆ ಖುಷ್ಕಿ ಮತ್ತು ನೀರಾವರಿಯಲ್ಲಿ ಶಿಫಾರಸು ಮಾಡಲಾಗಿದೆ. ಸುಧಾರಿತ ತಳಿಗಳಾದ DSV 6 ಮತ್ತು CSV 15 ಇವುಗಳನ್ನು ಕಾಳಿಗಾಗಿ ಮತ್ತು SSV 74 ತಳಿಯನ್ನು ರಸಭರಿತ ಹಸಿರು ಮೇವಿಗಾಗಿ ಆಯಾ ವಲಯಕ್ಕೆ ಸಂಬಂಧಿಸಿದಂತೆ ಖುಷ್ಕಿಯಲ್ಲಿ ಶಿಫಾರಸು ಮಾಡಲಾಗಿದೆ.
1: ರೈತರಿಗೆ ಸಲಹೆಗಳನ್ನು ಇದುವರೆಗೆ ಕೇಳಿದಿರಿ.

ಆಕಾಶವಾಣಿ ಧಾರವಾಡ ಜನಪದ ಸಂಗೀತ ಕಾರ್ಯಕ್ರಮದಲ್ಲೀಗ ಹುಲಕುಂದದ ಕಸ್ತೂರವ್ವ ಮುಷಣ್ಣವರ್ ಹಾಗೂ ಸಂಗಡಿಗರಿಂದ ಗೀಗಿ ಪದ ಕೇಳೋಣ.

ಇದುವರೆಗೆ ಹುಲಕುಂದದ ಕಸ್ತೂರವ್ವ ಮೂಷಣ್ಣವರ್ ಹಾಗೂ ಮೇಳದವರಿಂದ ಗೀಗಿ ಪದಗಳನ್ನು ಕೇಳಿದಿರಿ. ಈಗ ಕುಳಲಿಯ ಕಲ್ಲವ್ವ ಕಾಶವ್ವ ಹಂದೆಣ್ಣವರ್ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದ.

0: ಇದುವರೆಗೆ ಕುಳಲಿಯ ಕಲ್ಲವ್ವ ಕಾಶವ್ವ ಹಂದೆಣ್ಣವರ್ ಹಾಗೂ ಮೇಳದವರಿಂದ ಚೌಡ್ಕಿ ಪದ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಧಾರವಾಡ. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಸಂಚಿಕೆಯಲ್ಲಿ ಗೃಹ ಬಳಕೆಯಲ್ಲಿ ಸೌರ ವಿದ್ಯುತ್ ತಂತ್ರಜ್ಞಾನ ವ್ಯವಸ್ಥೆ, ಈ ಬಗ್ಗೆ ಮಾತನಾಡುತ್ತಾರೆ ಸಹಾಯಕ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಕಿರಣ್ ಹಿಟ್ಟಣಗಿ.
2: ಮನೆಯ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳು ಅಂದರೆ ಸೋಲಾರ್ ಪೆನಲ್ಲುಗಳನ್ನು ಅಳವಡಿಸಿ ವಿದ್ಯುತ್ ಉತ್ಪಾದಿಸುವ ವ್ಯವಸ್ಥೆಯನ್ನು ರೂಫ್ಟಾಪ್ ಸೋಲಾರ್ ಪ್ಲಾಂಟ್ ಅಂದರೆ ಮೇಲ್ಛಾವಣಿ ಸೌರ ವಿದ್ಯುತ್ ಘಟಕ ಎಂದು ಕರೆಯುತ್ತಾರೆ. ಇದರಲ್ಲಿ ಮುಖ್ಯವಾಗಿ ಎರಡು ವಿಧ, ಒಂದು ಆಫ್ ಗ್ರಿಡ್ ಮತ್ತೊಂದು ಆನ್ ಗ್ರಿಡ್ ಸೌರ ವಿದ್ಯುತ್ ವ್ಯವಸ್ಥೆ. ಆಫ್ ಗ್ರಿಡ್ ಸೌರ ವಿದ್ಯುತ್ ವ್ಯವಸ್ಥೆ ಎನ್ನುವುದು ವಿದ್ಯುತ್ ಸರಬರಾಜು ಜಾಲ ಅಂದರೆ ಗ್ರಿಡ್ನ ಸಂಪರ್ಕವಿಲ್ಲದ ಸ್ವತಂತ್ರ ವ್ಯವಸ್ಥೆಯಾಗಿದೆ. ಈ ವ್ಯವಸ್ಥೆಯಲ್ಲಿ ಸೌರ ಫಲಕಗಳಿಂದ ಉತ್ಪಾದನೆಯಾಗುವ ವಿದ್ಯುತ್ ಬ್ಯಾಟರಿಗಳಲ್ಲಿ ಸಂಗ್ರಹವಾಗುತ್ತದೆ. ಹಗಲಿನಲ್ಲಿ ಸೌರಶಕ್ತಿಯನ್ನು ನೇರವಾಗಿ ಬಳಸಲಾಗುತ್ತದೆ ಹಾಗೂ ರಾತ್ರಿ ಅಥವಾ ವಿದ್ಯುತ್ ಲಭ್ಯವಿಲ್ಲದ ಸಂದರ್ಭದಲ್ಲಿ ಬ್ಯಾಟರಿಗಳಲ್ಲಿ ಸಂಗ್ರಹಿಸಲಾದ ವಿದ್ಯುತ್ತನ್ನು ಬಳಸಲಾಗುತ್ತದೆ. ಆದ್ದರಿಂದ ವಿದ್ಯುತ್ ಸರಬರಾಜು ಇಲ್ಲದ ಪ್ರದೇಶಗಳಿಗೆ ಈ ವ್ಯವಸ್ಥೆ ಅತ್ಯಂತ ಉಪಯುಕ್ತವಾಗಿದೆ. ಈಗ ಅತ್ಯಂತ ಪ್ರಚಲಿತದಲ್ಲಿರುವ ಆನ್ ಗ್ರಿಡ್ ವ್ಯವಸ್ಥೆಯ ಬಗ್ಗೆ ವಿಸ್ತಾರವಾಗಿ ತಿಳಿಯೋಣ. ಇದು ವಿದ್ಯುತ್ ಜಾಲಕ್ಕೆ ಸಂಪರ್ಕಗೊಂಡಿರುವ ವ್ಯವಸ್ಥೆಯಾಗಿದೆ. ಈ ವ್ಯವಸ್ಥೆಯಲ್ಲಿ ಸೌರ ಫಲಕಗಳಿಂದ ಉತ್ಪಾದನೆಯಾಗುವ ವಿದ್ಯುತ್ತನ್ನು ಮನೆಯ ಅಗತ್ಯಗಳಿಗೆ ಬಳಸಿ ಹೆಚ್ಚುವರಿ ಉತ್ಪಾದನೆಯಾಗುವ ವಿದ್ಯುತ್ತನ್ನು ಗ್ರಿಡ್ಗೆ ಕಳುಹಿಸಲಾಗುತ್ತದೆ ಹಾಗೂ ರಾತ್ರಿ ವೇಳೆ ಅಥವಾ ಸೌರ ಉತ್ಪಾದನೆ ಕಡಿಮೆ ಆದಾಗ ಅಗತ್ಯವಿರುವ ವಿದ್ಯುತ್ತನ್ನು ಗ್ರಿಡ್ದಿಂದ ಪಡೆಯಬಹುದು. ಬ್ಯಾಟರಿಗಳ ಅಗತ್ಯವಿಲ್ಲದ ಕಾರಣ ಇದು ಮನೆಗಳಿಗೆ ಸರಳ ಮತ್ತು ಕಡಿಮೆ ವೆಚ್ಚದ ಸೌರ ವಿದ್ಯುತ್ ಪರಿಹಾರವಾಗಿದೆ. ಈಗ ಆನ್ ಗ್ರಿಡ್ ವ್ಯವಸ್ಥೆಯ ಮುಖ್ಯ ಭಾಗಗಳ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ ಸೌರ ಫಲಕಗಳು. ಇವು ಸೂರ್ಯನ ಬೆಳಕನ್ನು ಡಿಸಿ ಅಂದರೆ ಡೈರೆಕ್ಟ್ ಕರೆಂಟ್ ರೂಪದ ವಿದ್ಯುತ್ ಆಗಿ ಪರಿವರ್ತಿಸುತ್ತವೆ. ಇವುಗಳನ್ನು ಮನೆಯ ಮೇಲ್ಛಾವಣಿಯಲ್ಲಿ ಅಥವಾ ಛಾವಣಿಯ ಶೀಟುಗಳ ಮೇಲೂ ಅಳವಡಿಸಬಹುದು. ಇತ್ತೀಚಿನ ದಿನಗಳಲ್ಲಿ ಟಾಪ್ಕಾನ್ ಮತ್ತು ಹಿಟರೋ ಜಂಕ್ಷನ್ HJT ನಂತಹ ಹೊಸ ತಂತ್ರಜ್ಞಾನದ ಸೌರ ಪ್ಯಾನೆಲ್ಗಳು ಮಾರುಕಟ್ಟೆಯಲ್ಲಿವೆ. ಇವು ಕಡಿಮೆ ಬೆಳಕಿನಲ್ಲೂ ಹಾಗೂ ಹೆಚ್ಚಿನ ಶಾಖದಲ್ಲೂ ಉತ್ತಮ ಕಾರ್ಯಕ್ಷಮತೆ ನೀಡುತ್ತವೆ. ಜೊತೆಗೆ ಮುಂಭಾಗ ಮತ್ತು ಹಿಂಭಾಗ ಎರಡೂ ಕಡೆಯಿಂದ ಬೆಳಕನ್ನು ಗ್ರಹಿಸಿ ವಿದ್ಯುತ್ ಉತ್ಪಾದಿಸಬಲ್ಲ ಬೈಫೇಶಿಯಲ್ ಪ್ಯಾನೆಲ್ಗಳು ಲಭ್ಯವಿವೆ. ಇನ್ನು ಎರಡನೆಯ ಭಾಗ ಗ್ರಿಡ್ ಟೈಡ್ ಇನ್ವರ್ಟರ್ ಅಂದರೆ ಗ್ರಿಡ್ಗೆ ಹೊಂದಿಕೊಂಡ ಪರಿವರ್ತಕ. ಇದು ಸೋಲಾರ್ ಪ್ಯಾನೆಲ್ಗಳು ನೀಡುವ ಡಿಸಿ ವಿದ್ಯುತ್ತನ್ನು ನಮ್ಮ ಮನೆಯ ಬಳಕೆಗೆ ಬೇಕಾಗುವ ಎಸಿ ಅಂದರೆ ಆಲ್ಟರ್ನೇಟಿಂಗ್ ಕರೆಂಟ್ ರೂಪದ ವಿದ್ಯುತ್ ಆಗಿ ಪರಿವರ್ತಿಸುತ್ತದೆ. ಜೊತೆಗೆ

0: ಹೆಚ್ಚುವರಿಯಾಗಿ ಉತ್ಪಾದನೆಯಾಗುವ ವಿದ್ಯುತ್ತನ್ನು ಗ್ರಿಡ್ಗೆ ರವಾನಿಸುತ್ತದೆ. ಅಲ್ಲದೆ ಇನ್ವರ್ಟರ್ನಲ್ಲಿ ದಾಖಲೆಯಾಗುವ ವಿದ್ಯುತ್ ಉತ್ಪಾದನೆಯ ವಿವರವನ್ನು ಮೊಬೈಲ್ ಆಪ್ ಮೂಲಕವೂ ವೀಕ್ಷಿಸಬಹುದು. ಮೂರನೆಯದಾಗಿ, ನೆಟ್ ಮೀಟರ್ ಹಾಗೂ ಸಂರಕ್ಷಣಾ ಸಾಧನಗಳು. ನೆಟ್ ಮೀಟರ್ ಅಥವಾ ಬೈಡೈರೆಕ್ಷನಲ್ ಮೀಟರ್ ಒಂದು ವಿಶೇಷ ವಿದ್ಯುತ್ ಮೀಟರ್ ಆಗಿದ್ದು, ಗ್ರಾಹಕರು ಗ್ರಿಡ್ದಿಂದ ಪಡೆಯುವ ವಿದ್ಯುತ್ ಹಾಗೂ ಸೌರ ಘಟಕದಿಂದ ಹೆಚ್ಚುವರಿಯಾಗಿ ಗ್ರಿಡ್ಗೆ ಕಳುಹಿಸುವ ವಿದ್ಯುತ್ ಎರಡನ್ನೂ ದಾಖಲಿಸುತ್ತದೆ. ಇನ್ನುಳಿದಂತೆ ಸಂರಕ್ಷಣಾ ಸಾಧನಗಳಾದ MCB ಅಂದರೆ ಮಿನಿಯೇಚರ್ ಸರ್ಕಿಟ್ ಬ್ರೇಕರ್, ಫ್ಯೂಸ್, ಸರ್ಜ್ ಪ್ರೊಟೆಕ್ಟರ್, ಅರ್ಥಿಂಗ್ ಮತ್ತು ಲೈಟ್ನಿಂಗ್ ಅರೆಸ್ಟರ್ಗಳು ಒಟ್ಟಾರೆ ಸೌರ ಘಟಕವನ್ನು ಮಿಂಚು, ಹೈ ವೋಲ್ಟೇಜ್ ಹಾಗೂ ಶಾರ್ಟ್ ಸರ್ಕಿಟ್ನಂತಹ ಅಪಾಯಗಳಿಂದ ರಕ್ಷಿಸುತ್ತವೆ.
1: ಗೃಹ ಬಳಕೆಯಲ್ಲಿ ಸೌರ ವಿದ್ಯುತ್ ತಂತ್ರಜ್ಞಾನ ವ್ಯವಸ್ಥೆ, ಈ ಬಗ್ಗೆ ಮಾತನಾಡಿದವರು ಪ್ರೊಫೆಸರ್ ಕಿರಣ್ ಹಿಟ್ಟಣಗಿ. ಇವತ್ತಿನ ಸಂಚಿಕೆಯ ಪ್ರಶ್ನೆ, ಗ್ರಾಹಕರು ಗ್ರಿಡ್ನಿಂದ ಪಡೆದ ವಿದ್ಯುತ್ ಹಾಗೂ ಸೌರ ಘಟಕದಿಂದ ಗ್ರಿಡ್ಗೆ ನೀಡಿದ ವಿದ್ಯುತ್ ಎರಡನ್ನೂ ದಾಖಲಿಸಬಲ್ಲ ಸಾಧನವನ್ನು ಏನೆಂದು ಕರೆಯುತ್ತಾರೆ? ಈ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರ ಬರೆದು ಕಳಿಸಲು ಬೇಕಾದ ದೂರವಾಣಿ ಸಂಖ್ಯೆ 9611361637 9611361637. KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ. ಪ್ರಸ್ತುತಿ ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ, ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ, ಹಳ್ಯಾಳ. ಮತ್ತೆ ನಾಳೆ ಇದೇ ವೇಳೆಗೆ KLSVDIT ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ

0: ಶ್ರೋತೃ ಬಾಂಧವರೇ, ಬಹು ಜನಪ್ರಿಯ ಸಂಗೀತ ಸರಣಿ ಗಾನಲಹರಿ
1: ಇದೀಗ ಅದರ ಮರು ಪ್ರಸಾರದ ಸಿಹಿ ಸಿಹಿ ವಾಣಿ.
2: ಕೋಗಿಲೆ ಹಾಡಿದೆ ಕೇಳಿದೆಯ, ಹೊಸ ರಾಗವ ಹಾಡಿದೆ ಆಲಿಸೆಯ.
0: ಹೌದು ಶ್ರೋತೃಗಳೇ, ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಟ್ಯೂನ್ ಮಾಡ್ರಿ ಧಾರವಾಡ ಆಕಾಶವಾಣಿ.
1: ಆಗ ಕೇಳಿ ಬರೋ ಕಾರ್ಯಕ್ರಮ ಸರಣಿಯೇ ಗಾನಲಹರಿ.
0: ಕೇಳ್ರಿ ಅಪ್ಯಾಯಮಾನ ನಾದ ಝರಿಯೊಳಗ ತೇಲಿ ನಲಿರಿ.
1: ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಗಾನಲಹರಿ
0: ಗಾನಲಹರಿ
1: ಗಾನಲಹರಿ.
3: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಕೆಲವು ವಾಣಿಜ್ಯ ಪ್ರಕಟಣೆಗಳು. 7:05 ಪ್ರದೇಶ ಸಮಾಚಾರ ಕೇಳುತ್ತೀರಿ ನಮ್ಮ ನಿಲಯದಿಂದ.

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ. ಒಳ್ಳೆ ಸಮಯಕ್ಕೆ ಬಂದ್ರಿ, ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
2: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
1: ಏನಾಯ್ತೆ ಸವಿ?
3: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
2: ಅಲ್ವೇ, ನೀನ್ ತಿಳ್ಕೊಂಡೋಳು, ಓದ್ದೋಳು, ಅದ್ ಹೇಗೆ ಯಾಮಾರ್ದಿಯೆ?
3: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
1: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
4: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಕೇಂದ್ರ ನೀತಿ ಆಯೋಗದ ಮಹತ್ವಾಕಾಂಕ್ಷಿ ರಾಯಚೂರು ಜಿಲ್ಲೆಯಲ್ಲಿ 17,138 ಮಣ್ಣಿನ ಆರೋಗ್ಯ ಕಾರ್ಡ್ ರೈತರಿಗೆ ವಿತರಣೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಸಾಮಾಜಿಕ ಅರಣ್ಯೀಕರಣ ಕಾಮಗಾರಿಗಳಿಗೆ ಜಿಯೋ ಟ್ಯಾಗಿಂಗ್. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ದಶಕ ಪೂರ್ಣ, ಇಂದು ಹೊಸದಿಲ್ಲಿಯಲ್ಲಿ ನಾಣ್ಯ ಹಾಗೂ ಅಂಚೆ ಚೀಟಿ ಬಿಡುಗಡೆ. ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ವಿಶ್ವಾಸ ಮೂಡಿಸುವ ವಿಶ್ವ ಮಾನ್ಯತೆ ದಿನಾಚರಣೆ ಇಂದು. ಈಗ ವಾರ್ತೆಗಳ ವಿವರ. ಕೇಂದ್ರ ನೀತಿ ಆಯೋಗದ ಮಹತ್ವಾಕಾಂಕ್ಷಿ ಜಿಲ್ಲೆ ರಾಯಚೂರಿನಲ್ಲಿ ಕಳೆದ ಮಾರ್ಚ್ ಅಂತ್ಯದವರೆಗೆ 17,138 ಮಣ್ಣಿನ ಆರೋಗ್ಯ ಚೀಟಿಗಳನ್ನು ರೈತರಿಗೆ ನೀಡಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಪ್ರಕಾಶ್ ಚೌಹಾಣ್ ತಿಳಿಸಿದ್ದಾರೆ. ರಾಯಚೂರಿನ ಕೇಂದ್ರ ಪ್ರಭಾರಿ ಉಜ್ವಲ್ ಕುಮಾರ್ ಘೋಷ್ ಅಧ್ಯಕ್ಷತೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಕೇಂದ್ರ ಪುರಸ್ಕೃತ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಗೆ ಅವರು ಮಾಹಿತಿ ನೀಡಿದರು. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಜಿಲ್ಲೆಯ 10,794 ಜಲಮೂಲಗಳು ಪುನರುಜ್ಜೀವಿತಗೊಂಡಿವೆ ಎಂದು ಹೇಳಿದರು. ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಇಲಾಖೆ ಅಧಿಕಾರಿಗಳು ಸಭೆಗೆ ಮಾಹಿತಿ ನೀಡಿ ಜಿಲ್ಲೆಯಲ್ಲಿ ಪ್ರಾಣಿಗಳಿಗೆ ಲಸಿಕೆ ನೀಡುವ ಗುರಿ 100% ಪೂರ್ಣಗೊಂಡಿದೆ ಎಂದರು. ವಿಶೇಷ ಘಟಕ ಯೋಜನೆ ಹಾಗೂ ಗಿರಿಜನ ಉಪಯೋಜನೆಯಡಿ ಯಾದಗಿರಿ ಜಿಲ್ಲೆಗೆ ಮಂಜೂರಾಗಿರುವ ಅನುದಾನವನ್ನು ಸಮರ್ಪಕ ಕ್ರಿಯಾಯೋಜನೆ ರೂಪಿಸಿ ನಿಗದಿತ ಕಾಲಮಿತಿಯೊಳಗೆ ಅರ್ಹ ಫಲಾನುಭವಿಗಳಿಗೆ ಲಾಭ ತಲುಪಿಸುವಂತೆ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಸಂಬಂಧಿತ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಅವರು ಉಭಯ ಯೋಜನೆಗಳ ಪ್ರಗತಿ ಪರಿಶೀಲಿಸಿ ಅಗತ್ಯ ಸಲಹೆ ಸೂಚನೆ ನೀಡಿದರು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೈಗೊಳ್ಳಲಾದ ಸಾಮಾಜಿಕ ಅರಣ್ಯೀಕರಣ ಕಾಮಗಾರಿಗಳಿಗೆ ಜಿಯೋ ಟ್ಯಾಗ್ ಮತ್ತು ಸಾಮಾಜಿಕ ಲೆಕ್ಕ ತಪಾಸಣೆ ಕೈಗೊಳ್ಳುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ರಾಜ್ ಇಲಾಖೆ ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಖಂಡ್ರೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಭೆ ನಡೆಸಿದ ಸಚಿವ ಖಂಡ್ರೆ, ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಗುಣಮಟ್ಟವನ್ನು ಮಾನ್ಯತೆ ಹೊಂದಿದ ಪ್ರಯೋಗಾಲಯಗಳಲ್ಲಿ ನಿಯಮಿತವಾಗಿ ಪರೀಕ್ಷಿಸಿ

0: ಪ್ರಮಾಣೀಕರಿಸಲು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಮಳೆಗಾಲ ಆರಂಭವಾಗಿರುವ ಹಿನ್ನೆಲೆ ಕಲುಷಿತ ನೀರು ಸರಬರಾಜಾಗದಂತೆ ಕಟ್ಟೆಚ್ಚರ ವಹಿಸುವಂತೆ ತಂತ್ರಜ್ಞಾನ ಆಧಾರಿತ ವ್ಯವಸ್ಥೆ ಜಾರಿಗೊಳಿಸುವಂತೆ ಸಚಿವ ಖಂಡ್ರೆ ನಿರ್ದೇಶಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಜನಪರ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕೆ ಸೂಕ್ತ ಕ್ರಿಯಾಯೋಜನೆ ಹಾಗೂ ಬದ್ಧತೆಯಿಂದ ಕೆಲಸ ಮಾಡಿ ಅರ್ಹರಿಗೆ ಫಲ ದೊರಕುವಂತೆ ಯೋಜಿಸಲು ಅಧಿಕಾರಿಗಳಿಗೆ ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದ ಬಸವರಾಜ ಬೊಮ್ಮಾಯಿ ಸೂಚಿಸಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಜಿಲ್ಲಾ ಅಭಿವೃದ್ಧಿ ಮತ್ತು ಉಸ್ತುವಾರಿ ಸಮಿತಿ ದಿಶಾ ಸಭೆಯಲ್ಲಿ ಅವರು ಮಾತನಾಡಿದರು. ಹಾವೇರಿ ಜಿಲ್ಲೆಯಲ್ಲಿ ಎರಡನೇ ಆವೃತ್ತಿಯ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಸೇರಿದಂತೆ ರೈತರಿಗೆ ಮುಂಗಾರು ಹಂಗಾಮಿಗೆ ಬೀಜ ಮತ್ತು ರಸಗೊಬ್ಬರ ಸಮರ್ಪಕವಾಗಿ ಲಭ್ಯವಾಗುವಂತೆ ಯೋಜಿಸಲು ಆದೇಶಿಸಿದರು. ಸವಣೂರು, ಶಿಗ್ಗಾವಿ ಹಾಗೂ ರಾಣಿಬೆನ್ನೂರ ತಾಲೂಕುಗಳಲ್ಲಿ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಎಲ್ಲ ಅರ್ಹ ರೈತರ ಹೆಸರು ನೋಂದಾಯಿಸುವಂತೆ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸಂಸದ ಬೊಮ್ಮಾಯಿ ನಿರ್ದೇಶಿಸಿದರು. ಕೇಂದ್ರ ಪುರಸ್ಕೃತ ರಸ್ತೆ ಮೂಲಸೌಕರ್ಯ ಯೋಜನೆ ಸಿಆರ್ಐಎಫ್ ಅಡಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 22 ಕಿಲೋಮೀಟರ್ ಉದ್ದದ 3 ಮುಖ್ಯ ರಸ್ತೆಗಳ ಸುಧಾರಣೆಗೆ ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಖಾತೆ ಸಚಿವ ನಿತಿನ್ ಗಡ್ಕರಿ ಒಪ್ಪಿಗೆ ಸೂಚಿಸಿದ್ದಾರೆ ಎಂದು ಸಂಸದ ಜಗದೀಶ್ ಶೆಟ್ಟರ್ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ಮಾಹಿತಿ ನೀಡಿ 15 ಕೋಟಿ ರೂಪಾಯಿ ಅನುದಾನ ಸಹ ಬಿಡುಗಡೆ ಮಾಡಿದ್ದಾಗಿ ಮಾಹಿತಿ ನೀಡಿದ್ದಾರೆ. ಬೆಳಗಾವಿ ನಗರ ವ್ಯಾಪ್ತಿಯ ದಕ್ಷಿಣ ಕ್ಷೇತ್ರದಲ್ಲಿ 84% ಹಾಗೂ ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ 73% ಮತದಾರರ ಮ್ಯಾಪಿಂಗ್ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಕಾರ್ಯಕರ್ತರ ಸಭೆಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಅವರು ವಿವರ ನೀಡಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಮತದಾರರ ಸಮಗ್ರ ಪರಿಷ್ಕರಣೆ ಮ್ಯಾಪಿಂಗ್ ಕಾರ್ಯ 93% ಪೂರ್ಣಗೊಂಡಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಗರ್ಭಿಣಿಯರಿಗೆ ಗುಣಮಟ್ಟದ ಪ್ರಸವಪೂರ್ವ ಆರೈಕೆ ಸೇವೆಗಳನ್ನು ಉಚಿತವಾಗಿ ಒದಗಿಸುವ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅನುಷ್ಠಾನಗೊಂಡು 10 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2016 ಜೂನ್ 9 ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯದ ಸುಪರ್ದಿಯಲ್ಲಿ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ಚಾಲನೆ ನೀಡಿದ್ದರು. ಕೇಂದ್ರ ಆರೋಗ್ಯ ಖಾತೆ ಸಚಿವ ಜೆಪಿ ನಡ್ಡಾ ಅವರು ಅಭಿಯಾನದ ಸ್ಮರಣಾರ್ಥ 75 ರೂಪಾಯಿ ನಾಣ್ಯ ಹಾಗೂ 5 ರೂಪಾಯಿ ಅಂಚೆ ಚೀಟಿಯನ್ನು ಇಂದು ಹೊಸದಿಲ್ಲಿಯಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ಇಂದಿನಿಂದ ರಾಷ್ಟ್ರವ್ಯಾಪಿ ಜನಜಾಗೃತಿ ಅಭಿಯಾನ ಹಾಗೂ ದಶಕದ ಸಂಭ್ರಮಕ್ಕೆ ಅವರು ಚಾಲನೆ ನೀಡಲಿದ್ದಾರೆ. ಆಕಾಶವಾಣಿ ಮಾಹಿತಿ, ಸಂಸ್ಕೃತಿ ಹಾಗೂ ಸೃಜನಶೀಲತೆಯ ಮೂಲಕ ಜನರನ್ನು ತಲುಪುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಖ್ಯಾತ ಗೀತ ರಚನೆಕಾರ ಹಾಗೂ ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ ಶ್ಲಾಘಿಸಿದ್ದಾರೆ. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದ ಆಕಾಶವಾಣಿ ಪ್ರಸಾರ ಸೇವೆಯ 90ನೇ ವರ್ಷಾಚರಣೆ ಹಿನ್ನೆಲೆ ಹೊಸದಿಲ್ಲಿಯ ಸಂಸದ್ ಮಾರ್ಗದಲ್ಲಿರುವ ಆಕಾಶವಾಣಿ ರಂಗಭವನದಲ್ಲಿ ಸ್ಪೆಕ್ಟ್ರಮ್ ಸಂಗೀತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು.
4: 90 ವರ್ಷ ಕೋಈ ಛೋಟಿ ಮೋಟಿ ಬಾತ್ ನಹೀ ಹೈ, ಐತಿಹಾಸಿಕ ಮೈ ಪಲ್ ಸಮಜ್ತಾ ಹೂಂ ಕಿ ಇತನೆ ವರ್ಷೋ ಸೆ ಸಂಚಾರ ಕಾ ಜೋ ಕಿ ರೀಡ್ ಜೋ ಹೈ ಉಸೆ ಸಂಭಾಲ್ ಕರ್ ರಖಾ ಹೈ ಔರ್ ಜಿತ್ನೆ ಸಭಿ ಕರ್ಮಿಯೋ ನೆ ಯಹಾಂ ಪೆ ಪಹಲೆ ಜೋ ಕಾಮ ಕರ್ ಚುಕೆ ಹೈ, ಕಲಾಕಾರ ಜೋ ಹೈ, ಜಿಸ್ ಭಿ ರೂಪ ಮೇ ಆಪ್ ಜುಡೆ ಹೈ, ಮಹತಿ ಕಾರ್ಯ ಹೈ, ಬಹುತ್ ಬಡಿ ಉಪಲಬ್ಧಿ ಹೈ. ಆಜ್ ಕೆ ಯುಗ ಮೇ ಜಹಾಂ ಪರ್ ಅಟೆನ್ಷನ್ ಸ್ಪ್ಯಾನ್ ಹೀ ಬಹುತ್ ಕಮ್ ಹೋ ಚುಕಾ ಹೈ, ಕ್ಷಣ ಭರ ಕಾ ರಹ ಗಯಾ ಹೈ, ವೋ ಐಸೆ ಸಮಯ ಮೇ ಭಿ ಅಪ್ನಿ ವಿಶ್ವಸನೀಯತಾ ಕೋ ಬನಾಯೆ ರಖನಾ, ಪ್ರಾಸಂಗಿಕತಾ ಕೋ ಬರ್ಕರಾರ್ ರಖನಾ, ಯೇ ಕೋಯಿ ಛೋಟಾ ಮೋಟಾ ಕಾರ್ಯ ನಹೀ ಹೈ, ತೋ ಮೈ ಸಭಿ ಕೋ ಹೃದಯ ಸೆ ಇಸ್ಕೆ ಲಿಯೇ ಬಧಾಯಿ ದೇತಾ ಹೂಂ ಔರ್ ಆನೆ ವಾಲೆ ಸಮಯ ಕೆ ಲಿಯೇ ಶುಭಕಾಮನಾಯೆ ದೇತಾ ಹೂಂ.

ನಾವೀನ್ಯತೆ, ನಂಬಿಕೆ ಮತ್ತು ಸುಸ್ಥಿರತೆ ಮಾನ್ಯತೆಯ ಶಕ್ತಿ ಎಂಬ ಧ್ಯೇಯದೊಂದಿಗೆ ಇಂದು ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ವಿಶ್ವಾಸ ಮೂಡಿಸುವ ವಿಶ್ವ ಮಾನ್ಯತೆ ದಿನಾಚರಣೆ. ಅಂತಾರಾಷ್ಟ್ರೀಯ ಮಾನ್ಯತೆ ವೇದಿಕೆ ಐಎಎಫ್ ಹಾಗೂ ಅಂತಾರಾಷ್ಟ್ರೀಯ ಪ್ರಯೋಗಾಲಯ ಮಾನ್ಯತೆ ಸಹಕಾರ ಐಎಲ್ಎಸಿ 2007ರಲ್ಲಿ ವಿಶ್ವ ಮಾನ್ಯತೆ ದಿನಾಚರಣೆಗೆ ಚಾಲನೆ ನೀಡಿದವು. ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ ಸ್ಥಾನಗಳಿಗೆ ಈ ತಿಂಗಳ 18ರಂದು ಚುನಾವಣೆ ನಡೆಯಲಿದೆ. ಇಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ರಾಜ್ಯಸಭೆ ಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಯಾಗಿ ಹಿರಿಯ ಸಾಮಾಜಿಕ ಕಾರ್ಯಕರ್ತ ಬಿಜೆಪಿ ಮುಖಂಡ ಪ್ರೊಫೆಸರ್ ಎಂ ನಾಗರಾಜ್ ಅವರನ್ನು ಕಣಕ್ಕಿಳಿಸಿದೆ. ಬಿಜೆಪಿ ಹಿರಿಯ ನಾಯಕರಾದ ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಅವರನ್ನು ವಿಧಾನ ಪರಿಷತ್ ಶಾಸಕ ಸ್ಥಾನದ ಅಭ್ಯರ್ಥಿಗಳಾಗಿ ಪ್ರಕಟಿಸಿದೆ. ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಹಿನ್ನೆಲೆ ಭಾರತೀಯ ಹವಾಮಾನ ಇಲಾಖೆ ಇಂದು ಈ 4 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಪ್ರಕಟಿಸಿದೆ. ಚಿಕ್ಕಮಗಳೂರು

0: ಲಿಂಗರಾಜ್ ಪಾಟೀಲ್ ಹಾಗೂ ರಘು ಕೌಟಿಲ್ಯ ಅವರನ್ನು ವಿಧಾನ ಪರಿಷತ್ ಶಾಸಕ ಸ್ಥಾನದ ಅಭ್ಯರ್ಥಿಗಳಾಗಿ ಪ್ರಕಟಿಸಿದೆ. ಉಡುಪಿ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಹಿನ್ನೆಲೆ ಭಾರತೀಯ ಹವಾಮಾನ ಇಲಾಖೆ ಇಂದು ಈ ನಾಲ್ಕು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಪ್ರಕಟಿಸಿದೆ. ಚಿಕ್ಕಮಗಳೂರು ಜಿಲ್ಲೆಗೆ ನಾಳೆ ಹಾಗೂ ನಾಡಿದ್ದು ರೆಡ್ ಅಲರ್ಟ್ ಘೋಷಿಸಿದ್ದು, ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸುವಂತೆ ತಿಳಿಸಿದೆ. ಇಂದು ಮತ್ತು ನಾಳೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರೀ ಮಳೆ ಸಾಧ್ಯತೆ. ತುರ್ತು ಸಂದರ್ಭಗಳಲ್ಲಿ ಜಿಲ್ಲಾಡಳಿತದ ಸಹಾಯವಾಣಿ ಸಂಪರ್ಕಿಸುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಕೋರಿದ್ದಾರೆ. ರಾಜ್ಯ ನೈಸರ್ಗಿಕ ವಿಕೋಪ ಮೇಲುಸ್ತುವಾರಿ ಕೇಂದ್ರ ಧಾರವಾಡ ಜಿಲ್ಲೆಗೆ ಇಂದಿನಿಂದ ಮೂರು ದಿನಗಳವರೆಗೆ ಆರೆಂಜ್ ಹಾಗೂ ರೆಡ್ ಅಲರ್ಟ್ ಪ್ರಕಟಿಸಿದೆ. ನವಲ್ಗುಂದ್, ನರಗುಂದ್, ಹುಬ್ಬಳ್ಳಿ ವ್ಯಾಪ್ತಿಯ ಬೆಣ್ಣಿಹಳ್ಳ ಮತ್ತು ತುಪ್ಪರಿಹಳ್ಳ ಅಚ್ಚುಕಟ್ಟು ಪ್ರದೇಶದಲ್ಲಿ ಭಾರೀ ಮಳೆ ಪ್ರವಾಹದ ಸಾಧ್ಯತೆ ಇದ್ದು, ಹಳ್ಳಗಳ ಪಾತ್ರದ ಜನ ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷೆ ಆರ್ ಸ್ನೇಹಲ್ ಕಟ್ಟುನಿಟ್ಟಿನ ಸೂಚನೆ ಹೊರಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ನೀತಿ ಆಯೋಗದ ಮಹತ್ವಾಕಾಂಕ್ಷಿ ರಾಯಚೂರು ಜಿಲ್ಲೆಯಲ್ಲಿ 17,138 ಮಣ್ಣಿನ ಆರೋಗ್ಯ ಕಾರ್ಡ್ ರೈತರಿಗೆ ವಿತರಣೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಸಾಮಾಜಿಕ ಅರಣ್ಯೀಕರಣ ಕಾಮಗಾರಿಗಳಿಗೆ ಜಿಯೋ ಟ್ಯಾಗಿಂಗ್. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ ದಶಕ ಪೂರ್ಣ, ಇಂದು ಹೊಸದಿಲ್ಲಿಯಲ್ಲಿ ನಾಣ್ಯ ಹಾಗೂ ಅಂಚೆ ಚೀಟಿ ಬಿಡುಗಡೆ. ವ್ಯಾಪಾರ ಹಾಗೂ ವ್ಯವಹಾರಗಳಲ್ಲಿ ವಿಶ್ವಾಸ ಮೂಡಿಸುವ ವಿಶ್ವ ಮಾನ್ಯತೆ ದಿನಾಚರಣೆ ಇಂದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ಧಾರವಾಡ ಸಾಪ್ತಾಹಿಕ ಸಂಚಿಕೆ ಶ್ರೀ ಬಸವೇಶ್ವರ ಪೀಠ ವಚನಾಮೃತ ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿ. ಕೇಳಿ ವಚನಾಮೃತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡ ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ. ವಚನಕಾರರ ಜೀವನ, ಸಾಹಿತ್ಯ, ಸಾಧನೆ, ತತ್ವ, ಮೌಲ್ಯ ಹಾಗೂ ಒಟ್ಟಿನಲ್ಲಿ ಶರಣರು ರೂಪಿಸಿದ ಸರ್ವಮಾನ್ಯವಾದ ತತ್ವ, ಸಿದ್ದಾಂತ, ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನು ಅಧ್ಯಯನ, ಸಂಶೋಧನೆ ಹಾಗೂ ಗ್ರಂಥ ಪ್ರಕಟಣೆಯ ಮೂಲಕ ಪ್ರಸಾರ ಮಾಡುವಲ್ಲಿ ನಿರತವಾಗಿದೆ ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
2: ಇದುವರೆಗೆ ಬಸವೇಶ್ವರ ಪೀಠದಿಂದ ಸಾವಿರಾರು ವಿದ್ಯಾರ್ಥಿಗಳು ಬಸವ ಅಧ್ಯಯನ ಮಾಡಿದ್ದಾರೆ. ಸ್ನಾತಕೋತ್ತರ 2 ಹಾಗೂ 3ನೇ ಸೆಮಿಸ್ಟರ್ಗಳಿಗೆ ಬಸವ ಡಿಪ್ಲೊಮಾ ಹಾಗೂ ಬಸವ ಅಧ್ಯಯನದಲ್ಲಿ ಒಇಸಿ ಓಪನ್ ಇಲೆಕ್ಟಿವ್ ಕೋರ್ಸ್ ಪೇಪರ್ಗಳನ್ನು ನೀಡಲಾಗಿದೆ.
1: 22,000 ವಚನಗಳ ಮೂಲ ಆಕರಗಳ ವಚನ ಬ್ಯಾಂಕ್ ಅನ್ನು ಶ್ರೀ ಬಸವೇಶ್ವರ ಪೀಠದಲ್ಲಿ ಸ್ಥಾಪಿಸಲಾಗಿದೆ.
2: ಶ್ರೀ ಬಸವೇಶ್ವರ ಪೀಠವು ನಿರಂತರವಾಗಿ ಪುಸ್ತಕಗಳ ಪ್ರಕಟಣೆ, ವಿಶೇಷ ಉಪನ್ಯಾಸ, ವಿಚಾರ ಸಂಕಿರಣಗಳನ್ನು ಆಯೋಜನೆ ಮಾಡುತ್ತಾ ಬಂದಿದೆ.
1: ಕಾಲೇಜು ವಿದ್ಯಾರ್ಥಿಗಳಿಗಾಗಿ ವಚನಕಾರರು ಹಾಗೂ ವ್ಯಕ್ತಿತ್ವ ವಿಕಸನ ಎಂಬ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಬರಲಾಗಿದೆ.
2: ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
1: ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯ್ ಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ, ಬಸವ ತತ್ವ, ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
4: ನಲ್ಮೆಯ ಕೇಳುಗರೆ, ಅಮೃತ ಸಾಗರದೊಳಗಿದ್ದು ಆಕಳ ಚಿಂತೆ ಏಕೆ?
5: ಮೇರು ಮಂದಿರದೊಳಗಿದ್ದು ಜರಗ ತೊಳೆವ ಚಿಂತೆ ಏಕೆ?
4: ಹೇಗಿದೆ ನೋಡಿ ಪ್ರಭುದೇವರ ಚಿಂತನೆ. ಅತಿ ನೀರಡಿಕೆ ಆದಾಗ ಸಿಗುವ ಸಿಹಿಯಾದ ನೀರು ಅಮೃತವೇ. ಭೂಮಂಡಲವೇ ಕಾಮಧೇನು ಆದಾಗ ಆಕಳ ಹಾಲೆ ಅಮೃತ ಎಂದು ಹುಡುಕುವ ಧಾವಂತವೇಕೆ? ಈ ಭೂಮಂಡಲ ಮೇರು ಮಂದಿರವೇ. ಇಲ್ಲಿದ್ದುಕೊಂಡು ಸಾಧನೆ ಮಾಡಲು ಮನಸ್ಸು ಮಾಡದೆ ಚಿನ್ನಕ್ಕಾಗಿ ಸಣ್ಣ ಸಣ್ಣ ಕಣಗಳಿರುವ ಮಣ್ಣನ್ನು ತೊಳೆವ ಚಿಂತೆ ಏಕೆ?
5: ಸ್ವರ್ಗದ ಆಸೆಗಾಗಿ ಅಪಾತ್ರರ ಸೇವೆ ಮನುಷ್ಯ ಜನ್ಮಕ್ಕೆ ಸಲ್ಲುವಂಥದ್ದೇ ಎಂದು ಧೀರನಾಗಿ ಪ್ರಶ್ನಿಸುತ್ತಾರೆ ಪ್ರಭುದೇವರು. ಇಂತಹ ಅತ್ಯುತ್ತಮ ವಿಚಾರಗಳ ಕಣಜವೇ 12ನೇ ಶತಮಾನದ ಧೀಮಂತ ವಿಚಾರಗಳ ಪ್ರಭೆ ಬೀರುವ ವಚನಾಮೃತ ಸರಣಿ.

0: ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ.
1: ಎನಗುಳ್ಳದೊಂದು ಮನ, ಆ ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ಎನಗೆ ಭವವುಂಟೆ ಚನ್ನಮಲ್ಲಿಕ.

0: ಚೆನ್ನ ಮಲ್ಲಿಕಾರ್ಜುನನೇ ತನ್ನ ಗಂಡನೆಂದು ಆರಾಧಿಸಿ ಮನೆಯವರ ಪ್ರೀತಿಯನ್ನು ಧಿಕ್ಕರಿಸಿ ಅನುಭವದ ಹಾದಿಯಲ್ಲಿ ನಡೆದ ಧೀಮಂತೆ, ನವಕಲ್ಯಾಣದ ಅನುಭವ ಮಂಟಪದ ಪ್ರೇರಣಾ ತಾರೆ ಅಕ್ಕಮಹಾದೇವಿ, ಅನುಭಾವಿ ಕವಯಿತ್ರಿಯಾಗಿ ಮೇರು ವಿಚಾರಗಳನ್ನು ಪ್ರಸ್ತುತಪಡಿಸಿದ ಮೇಧಾವಿ, ಲೌಕಿಕ ಸಂತೋಷಗಳನ್ನು ತಿರಸ್ಕರಿಸಿದ ತ್ಯಾಗಮಯಿ.
1: ಸೂರ್ಯದೇವ ನಮಗೆಲ್ಲ ಸದಾ ಕಾಣುತ್ತಿರುವ ದೈವ, ಜಗತ್ತಿನ ಜೀವಿಗಳಿಗೆಲ್ಲ ಚೈತನ್ಯ ನೀಡುವ ಮಹಾಪುರುಷ, 84 ಲಕ್ಷ ಕೋಟಿ ಜೀವರಾಶಿಗಳಿಗೆ ನಿತ್ಯದ ಜೀವನ ಆರಂಭಕ್ಕೆ ಪ್ರೇರಣಾದಾಯಕ, ಚಿಲಿಪಿಲಿಗೊಟ್ಟುವ ಪಕ್ಷಿಗಳು ಆಹ್ಲಾದತೆಯಿಂದ ತಲೆದೂಗುವ ಗಿಡಮರಗಳ ಸಂತಸಕ್ಕೆ ಸೂರ್ಯದೇವನ ಆಗಮನವೇ ಕಾರಣ.
0: ಆತನ ಪ್ರಭಾವದಿಂದಲೇ ಸಾಗರದ ನೀರು ಕಾಯ್ದು ಆವಿಯಾಗುವುದು, ಮೋಡ ಮಳೆ ಕೊಡುವುದು. ಮಳೆ ನೀರು ನಮಗೆಲ್ಲ ಜೀವವಾಹಿನಿ. ಹಾಗಾಗಿಯೇ ಅಕ್ಕಮಹಾದೇವಿಯ ಅನುಭಾವಿಕ ದೂರದೃಷ್ಟಿಯ ಕಂಗಳಿಗೆ ಲೋಕದ ಚೇಷ್ಟೆಗೆ ರವಿಬೀಜ ಎಂಬ ಅಭೂತಪೂರ್ವ ಅನುಭವ ಕಂಡುಬಂತು, ಮುತ್ತಿನ ನುಡಿಗಳಾಗಿ ಮೂಡಿಬಂತು.
1: ಬಾಹ್ಯ ಜಗತ್ತಿನ ಹಾಗೆ ನಮ್ಮ ದೇಹವೆಂಬ ಆಂತರಿಕ ಜಗತ್ತಿನಲ್ಲಿಯೂ ಇಂದ್ರಿಯ ವ್ಯವಹಾರಗಳು ನಡೆಯುತ್ತಿರುತ್ತವೆ. ಆ ಎಲ್ಲ ಪ್ರಕ್ರಿಯೆಗಳಿಗೆ ಮನಸ್ಸು ಕಾರಣ ಎಂಬುದನ್ನು ಮಾರ್ಮಿಕವಾಗಿ ತಿಳಿಸುವ ಅಕ್ಕ, ಮನಸ್ಸನ್ನು ಪರಮಾತ್ಮನೆಡೆಗೆ ತೆಗೆದುಕೊಂಡು ಹೋದಾಗ ನಾವೆಲ್ಲ ಹುಟ್ಟು ಸಾವುಗಳೆಂಬ ಭವಚಕ್ರದ ಬಂಧನದಿಂದ ಮುಕ್ತರಾಗುತ್ತೇವೆ ಎಂದು ತಿಳಿ ಹೇಳುತ್ತಾಳೆ.
0: ಇಂದ್ರಿಯ ವಿಷಯೋಪಭೋಗಿಯಾಗ ಬಯಸುವ ಮನಸ್ಸನ್ನ ತಡೆದು ನಿಲ್ಲಿಸುವವನು ಸುಖಿಯಾಗಿ ಬಾಳುತ್ತಾನೆ. ಆ ಮನಸ್ಸನ್ನು ಪರಮಾತ್ಮನಲ್ಲಿ ಲಯಗೊಳಿಸುವ ಆತ ಮುಕ್ತನಾಗಿ ತಾನೇ ಅವಿರಳ ಪರಂಜ್ಯೋತಿ ಪರಮಾತ್ಮನಾಗಿ ಕಂಗೊಳಿಸುತ್ತಾನೆ.
1: ಕರಣಗಳು ಅಂದರೆ ಬಾಹ್ಯ ಮತ್ತು ಆಂತರಿಕ ಎಂದು ಎರಡು ವಿಧ. ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಬಾಹ್ಯ ಕರಣಗಳಾದರೆ ಮನಸ್ಸು, ಬುದ್ಧಿ, ಅಹಂ, ಚಿತ್ತ ಈ ನಾಲ್ಕು ಅಂತಃಕರಣಗಳು. ಅದಕ್ಕಾಗಿಯೇ ಹೇಳುವುದು ದೇಹದಲ್ಲಿರುವ ಸುಪ್ತ ಚೇತನ ಎಂದು. ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ, ಮನುಷ್ಯನ ಭವ ಬಂಧನಕ್ಕೂ ಮೋಕ್ಷಕ್ಕೂ ಮನಸ್ಸೇ ಕಾರಣ. ಅದಕ್ಕೆ ಅಲ್ಲವೇ ಹೇಳುವುದು ಮನವೆಂಬುದು ಮರ್ಕಟವಿದ್ದಂತೆ. ಇದನ್ನು ನಿಗ್ರಹಿಸುವುದು ಗಾಳಿಯನ್ನು ತಡೆದು ನಿಲ್ಲಿಸುವಷ್ಟೇ ಅಸಾಧ್ಯವಾದುದು.
0: ಅದಕ್ಕಾಗಿಯೇ ಬೇಕು ಶಿವಯೋಗ ಸಾಧನೆ. ಮನಸ್ಸೆಂಬ ಮಂಗನನ್ನು ಶಿವಧ್ಯಾನವೆಂಬ ಹಗ್ಗದಿಂದ ಕಟ್ಟಿ ತಾನೇ ಶಿವ, ಶಿವನೇ ತಾನಾಗಿ ಮನಸ್ಸು ಲಿಂಗವಾಗಬೇಕು. ಮನವೇ ಲಿಂಗವಾದ ಬಳಿಕ ನೆನವುದಿನ್ಯಾರನಯ್ಯ ಎನ್ನುತ್ತಾರೆ ಅಲ್ಲಮ ಪ್ರಭುದೇವರು. ಅಕ್ಕ ಮಹಾದೇವಿ ಕೂಡ ಶಿವಯೋಗ ಸಾಧನೆ ಮಾಡಿದವಳೆ. ಹಾಗಾಗಿಯೇ ತನ್ನ ಮನವನ್ನು ಮಲ್ಲಿಕಾರ್ಜುನನ ಆರಾಧನೆಯಲ್ಲಿ ತೊಡಗಿಸಿ ಆತನಲ್ಲಿ ಅನುರಕ್ತಳಾಗುತ್ತಾಳೆ. ಮನ ನಿಮ್ಮಲ್ಲಿ ಸಿಲುಕಿದ ಬಳಿಕ ನನಗೆ ಭವ ಉಂಟೆ ಎಂದು ಪ್ರಶ್ನಿಸುತ್ತಾ ಸಾಧಕನಿಗೆ ಕೂಡ ಪರಮಾತ್ಮನಲ್ಲಿ ಮನಸ್ಸನ್ನು ಲಯಗೊಳಿಸಿದಾಗ ಭವವನ್ನು ಗೆಲ್ಲಬಹುದು ಎಂಬ ಸೂಚ್ಯಾಂಕವನ್ನು ನೀಡುತ್ತಾಳೆ ಭವವನ್ನು ಗೆದ್ದ ಅಕ್ಕ ಮಹಾದೇವಿ.
1: ಇಳೆ ನಿಂಬು ಮಾವು ಮಾದಲಕ್ಕೆ ಹುಳಿ ನೀರು.

ಎರೆದವರಾರಯ್ಯಾ, ಕಬ್ಬು ಬಾಳೆ ಹಲಸು ನಾರಿವಾಳಕ್ಕೆ ಸಿಹಿ ನೀರೆರೆದವರಾರಯ್ಯಾ, ಕಳವೆ ರಾಜಾನ್ನ ಶಾಲ್ಯನ್ನಕ್ಕೆ ಓಗರದ ಉದಕವನೆರೆದವರಾರಯ್ಯಾ, ಮರುಗ ಮಲ್ಲಿಗೆ ಪಚ್ಚೆ ಮಡಿವಾಳಕ್ಕೆ ಪರಿಮಳದುದಕವನೆರೆದವರಾರಯ್ಯಾ. ಇಂತಿ ಜಲವೂ ಒಂದೇ, ನೆಲನು ಒಂದೇ, ಆಕಾಶವೂ ಒಂದೇ, ಜಲವು ಹಲವು ದ್ರವ್ಯಂಗಳ ಕೂಡಿ ತನ್ನ ಪರಿಬೇರಾಗಿಹ ಹಾಗೆ ಎನ್ನ ದೇವ ಚನ್ನಮಲ್ಲಿಕಾರ್ಜುನಯ್ಯನು ಹಲವು ಜಗಂಗಳ ಕೂಡಿಕೊಂಡಿರ್ದಡೇನು, ತನ್ನ ಪರಿ ಬೇರೆ.

0: ಡಾಕ್ಟರ್ ಪ್ರೇಮವದ ಹೊಲಗಬಾಳಿಯವರು ಶಿವಶರಣೆ ಅಕ್ಕಮಹಾದೇವಿಯವರ ಮೇಲೆ ಪಿಎಚ್ಡಿ ಮಂಡಿಸಿದರು. ಬಸವಾದಿ ಪ್ರಮಥರ ವಚನಗಳನ್ನ ಲೀಲಾಜಾಲವಾಗಿ ವಿಶ್ಲೇಷಿಸಬಲ್ಲವರು. ಅಕ್ಕನ ಈ ವಚನದಲ್ಲಿ ಬರುವ ಅನುಭವವನ್ನು ಅರ್ಥಗರ್ಭಿತವಾಗಿ ನಿರ್ವಚಿಸಿದ್ದಾರೆ.
1: ಈ ವಚನದಲ್ಲಿ ಅಕ್ಕ ಪ್ರಕೃತಿ ಭಾವವನ್ನ ತಂದಿದ್ದಾರೆ. ಪ್ರಕೃತಿಯಲ್ಲಿ ಇರುವಂತಹ ಅನೇಕ ವಸ್ತುಗಳು ನಮಗೆ ಪೂಜ್ಯನೀಯ. ಇಂದಿಗೂ ಕೂಡ ನಾವು ನಮ್ಮ ಪೂಜೆಗೆ ಇಳೆ, ನಿಂಬೆ, ಮಾವು, ಮಾದಲ ಹಾಗೆಯೇ ಪುಷ್ಪ ಇವೆಲ್ಲವುಗಳನ್ನು ಬಳಸುತ್ತೇವೆ. ಇವೆಲ್ಲವುಗಳು ಬೆಳೆಯುವುದು ಒಂದೇ ನೆಲದಲ್ಲಿ, ಇವೆಲ್ಲವುಗಳಿಗೂ ಪೋಷಕಾಂಶವಾಗಿ ಸಿಗುವುದು ಒಂದೇ ಜಲವು. ಆದರೂ ಕೂಡ ಎಲ್ಲವುಗಳ ಸ್ವಭಾವ ಬೇರೆ ಬೇರೆ, ರುಚಿ ಬೇರೆ ಬೇರೆ. ಸೃಷ್ಟಿಯ ವೈಚಿತ್ರ್ಯ ಹೇಗಿದೆ ನೋಡಿ ಎನ್ನುವ ಭಾವ ಅಕ್ಕನ ಈ ವಚನದಲ್ಲಿದೆ. ಸೃಷ್ಟಿಯ ರಚನೆಗಳಿಗೆಲ್ಲ ಪರಮಾತ್ಮನೇ ಮೂಲ. ಆ ಪರಮಾತ್ಮನ ಬೆಸುಗೆ ಆತ್ಮದೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿರಬೇಕು. ಸಿಹಿ ನೀಡುವ ಸಸ್ಯಗಳನ್ನು ಬೆಳೆಯುವ ನೆಲದಲ್ಲಿಯೇ ನಾವು ಹುಳಿ ನೀಡುವ ಸಸ್ಯಗಳನ್ನೂ ಕೂಡ ಬೆಳೆಯುತ್ತೇವೆ. ಇವೆಲ್ಲವುಗಳಿಗೆ ನೀರನ್ನು ನೀಡುವ ಮಳೆ, ಆ ಮಳೆ ಸುರಿಸುವುದು ಆಕಾಶದಿಂದ, ನಮಗಿರುವುದು ಒಂದೇ ಆಕಾಶ. ನೀರು ಹಲವಾರು ಲವಣಾಂಶಗಳಿಂದ ಕೂಡಿ, ಅಂದರೆ ಮಳೆಯಿಂದ ಬಿದ್ದ ನೀರು ನೆಲದಲ್ಲಿ ಯಾವ ಲವಣಾಂಶವಿರುತ್ತದೆಯೋ ಆ ಪ್ರದೇಶದಲ್ಲಿ ಬೇರೆ ಬೇರೆ ರುಚಿ ಹೊಂದಿದ ಹಾಗೆ ಮಲ್ಲಿಕಾರ್ಜುನ ದೇವನು ಲೌಕಿಕ ಜಗತ್ತಿನಲ್ಲಿದ್ದರೂ ಅಲೌಕಿಕ ಜಗತ್ತಿನಲ್ಲಿದ್ದರೂ ಆತ ಎಲ್ಲರಳು ಒಂದಾಗಿರುವ ಎನ್ನುತ್ತಾಳೆ ಅಕ್ಕ ಮಹಾದೇವಿ. ಭಗವಂತನ ಲೀಲೆ ಅಪಾರ. ಅಮೂರ್ತನಾದ ಪರಮಾತ್ಮ ಅಗಾಧ ಸೃಷ್ಟಿಗೆ ಕಾರಣೀಭೂತನಾಗಿದ್ದಾನೆ. ಆತ ಆತ್ಮದೊಂದಿಗೆ ಬೆರೆತಾಗ ಸಾಮಾನ್ಯರನ್ನೂ ಶರಣತ್ವಕ್ಕೇರಿಸುತ್ತಾನೆ. ಅಕ್ಕ ಮಹಾದೇವಿಯವರ ಅನೇಕ ವಚನಗಳಲ್ಲಿ ಆತ್ಮ ಪರಮಾತ್ಮಗಳ ಗಾಢ ಸಂಬಂಧವನ್ನು ನಾವು ಗುರುತಿಸುತ್ತೇವೆ. ಸಾಧಕನ ಆತ್ಮವು ಯಾವತ್ತೂ ಪರಮಾತ್ಮನಲ್ಲಿ ಒಂದಾಗಿರುತ್ತದೆ. ನಿಷ್ಕಳಂಕನಾದ ಪರಮಾತ್ಮನು ನಿಶರೀರನಾಗಿರ್ತಕ್ಕಂಥ ಆತ್ಮವನ್ನು ಹೊಂದಿರುವ ವ್ಯಕ್ತಿ. ಸಾಧಕನ ಎಲ್ಲ ಸಾಧನೆಗೆ ಆತ್ಮವೇ ಮೂಲ. ಆತ್ಮ ಪರಿಶುದ್ಧವಾಗಿದ್ದ

0: ಆಗ ಮಾತ್ರ ಆತನ ಸಾಧನೆ ಪರಿಶುದ್ಧವಾಗಿರುತ್ತದೆ. ಆ ಆತ್ಮಕ್ಕೆ ಪರಮಾತ್ಮನೇ ಪ್ರೇರಣೆ. ಜೀವ ಶಿವರ ಈ ಸಾಮೀಪ್ಯ ಬಿಡಿಸಲಾರದ ಬಂಧ. ಮೇಲ್ನೋಟಕ್ಕೆ ಈ ವಚನ ನಾವು ದೈನಂದಿನ ಜೀವನದಲ್ಲಿ ಉಪಯೋಗಿಸುವ ವಸ್ತುಗಳ ಉದಾಹರಣೆಯನ್ನ ನೀಡಿಯೇ ಪ್ರಾರಂಭವಾದರೂ ಕೂಡ ಇದರ ಒಳಾರ್ಥ ಎಷ್ಟೊಂದು ಅಗಾಧವಾಗಿದೆ. ಯಾರ ಆತ್ಮದೊಂದಿಗೆ ಪರಮಾತ್ಮನ ಬೆಸುಗೆ ಇರುವುದೋ ಅವರು ಶರಣನೆನಿಸಿಕೊಳ್ಳುವರು ಎಂಬ ಭಾವ ಅಕ್ಕ ಮಹಾದೇವಿಯ ಅನೇಕ ವಚನಗಳಲ್ಲಿ ಕಾಣುತ್ತೇವೆ. ಹಾಗೆಯೇ ಶಿಲೆಯೊಳಗಣ ಪಾವಕದಂತೆ ಎಂದು ಅಲ್ಲಮ ಪ್ರಭುದೇವರು ಹೇಳಿದರೆ, ಬಸವಣ್ಣ ಉದಕದೊಳಗೆ ಬೈಚಿಟ್ಟ ಬೈಕೆಯ ಕಿಚ್ಚಿನಂತಿದ್ದಿತು ಎಂದು ಪರಮಾತ್ಮನ ಸ್ವರೂಪವನ್ನು ಹೇಳುತ್ತಾರೆ. ಅವ್ಯಕ್ತವಾಗಿ ಅಡಕವಾಗಿರುವ ಪರಮಾತ್ಮನ ಇರುವಿಕೆಯನ್ನು ಸುಂದರವಾದ ಉಪಮೆಗಳ ಮೂಲಕ ಅಕ್ಕ ಮಹಾದೇವಿಯವರು ತಮ್ಮ ವಚನದಲ್ಲಿ ತಂದಿದ್ದಾರೆ. ಅಂದರೆ ಕೆಲವೊಂದು ವಚನಗಳಲ್ಲಿ ಕಟ್ಟಿಗೆಯೊಳಗಿರುವ ಬೆಳಕು, ಮರದೊಳಗಿರುವ ಬೆಂಕಿ ಇವೆಲ್ಲವುಗಳನ್ನು ನಾವು ಕಾಣುತ್ತೇವೆ. ಇದರರ್ಥವಿಷ್ಟೇ, ಭಾವನೆಗಳ ಮರೆಯಲ್ಲಿ ಪರಮಾತ್ಮ ಬ್ರಹ್ಮನಂತಿರುತ್ತಾನೆ ಎನ್ನುವುದನ್ನು. ಹೀಗೆ ಈ ವಚನದಲ್ಲಿಯೂ ಕೂಡ ಇಳೆ ನಿಂಬೆ ಮಾವು ಮಾದಲ ಅಷ್ಟೇ ಏಕೆ, ಕಳವೆ ರಾಜಣ್ಣ, ಮರುಗ ಮಲ್ಲಿಗೆ ಪಚ್ಚೆ ಮಡಿವಾಳ ಈ ಎಲ್ಲವುಗಳಲ್ಲಿಯೂ ಕೂಡ ಇರುವ ವಿಶಿಷ್ಟವಾಗಿರುವ ಗುಣ ಇದು ಪರಮಾತ್ಮನಿಂದಲೇ ಬಂದದ್ದು ಎನ್ನುವುದನ್ನು ನಾವು ಗುರುತಿಸಬಹುದು.
1: ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ ಇದುವರೆಗೆ ಪ್ರಸಾರವಾಯಿತು. ಪ್ರಸ್ತುತಿ ಶರಣಬಸವ ಚೋಳಿ. ಪ್ರಸ್ತುತಿ ನೆರವು ಶೈಲಜಾ ರಾಜ್ಕುಮಾರ್.
2: ಸಹಕಾರ ಬಸವೇಶ್ವರ ಪೀಠದ ಸಂಯೋಜಕರಾದ ಪ್ರೊಫೆಸರ್ ನಿಜಲಿಂಗಪ್ಪ ಮಟ್ಟಿಹಾಳ್. ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು. ಶ್ರೀ ವಿಜಯ್ ಕುಮಾರ್ ಕಂಬಾರ್ ಅವರ ಸಾರಥ್ಯದಲ್ಲಿ ವಚನ ಸಾಹಿತ್ಯ, ಬಸವ ತತ್ವ, ಶರಣರ ಸಿದ್ಧಾಂತಗಳನ್ನು ಜಗತ್ತಿನಾದ್ಯಂತ ಪ್ರಸಾರ ಮಾಡುತ್ತಿದೆ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ತುಮಕೂರು.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ, ಶ್ರೀ ಬಸವೇಶ್ವರ ಪೀಠ, ಕರ್ನಾಟಕ ವಿಶ್ವವಿದ್ಯಾಲಯ, ಧಾರವಾಡ.
3: ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ
4: ಮತ್ತೆ ಭೇಟಿಯಾಗೋಣ.
3: ನಮಸ್ಕಾರ.
4: ನಮಸ್ಕಾರ.
5: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಈಗ ಸಮಯ 7:31:30.
6: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡ.
7: ಡಿಜಿಟಲ್ ಭಾರತಕ್ಕೆ ಡಿಜಿಟಲ್ ಅಂಚೆ ಸೇವೆಗಳು.
6: ಸುಕನ್ಯಾ ಸಮೃದ್ಧಿ ಖಾತೆ ಸೇರಿದಂತೆ ವಿವಿಧ ಅಂಚೆ ಖಾತೆಗಳಿಗೆ ಈಗ NEFT ನೆಫ್ಟ್ ಮೂಲಕ ಸುಲಭವಾಗಿ ಹಣ ಜಮಾ ಮಾಡಬಹುದು. ಭಾರತದ ಯಾವುದೇ ಅಂಚೆ ಕಚೇರಿ ಖಾತೆಗೆ ಒಂದೇ IFSC ಕೋಡ್, IPOS 0000 DOP ಮೂಲಕ ಹಣ ವರ್ಗಾವಣೆ ಸೌಲಭ್ಯ ಲಭ್ಯ.
7: ಅಂಚೆ ಜೀವ ವಿಮೆ ಪ್ರೀಮಿಯಂ ಪಾವತಿಯನ್ನ UPI ಮೂಲಕವೂ ಕ್ಷಣಾರ್ಧದಲ್ಲಿ ಮಾಡಬಹುದು.
6: ಭಾರತೀಯ ಅಂಚೆ ನಿಮ್ಮ ಹಣಕಾಸು ಸೇವೆಗಳಿಗೆ ಈಗ ಇನ್ನಷ್ಟು ಸುಲಭ, ಸುರಕ್ಷಿತ ಹಾಗೂ ಡಿಜಿಟಲ್ ಸೌಲಭ್ಯಗಳು ಲಭ್ಯ.
8: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
9: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
8: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
9: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
10: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
11: SGM ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ 6:50.
12: ಕೇಳುಗರೆ, ಈ ಸಲದ SDM ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
13: ನಾನು ಡಾಕ್ಟರ್ ರಿಕಿತಾ ಆರ್ಮುದೋಳ್, SDM ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬರುವ ಮಂಗಳವಾರ ದಿನಾಂಕ 9 June 2026 6:50 SDM ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಯಸ್ಕರಲ್ಲಿ ಡೆಂಗ್ಯೂ ಎಂಬುದರ ಬಗ್ಗೆ ಕುರಿತು ಮಾತಾಡೋಣ. ಡೆಂಗ್ಯೂ ಜ್ವರದಲ್ಲಿ ಬರುವ ಲಕ್ಷಣಗಳು, ಅದರ ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ.
11: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-3414 244-345-2444-1

0: ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
1: ಆಕಾಶವಾಣಿ ಧಾರವಾಡ. ಇನ್ನು ಮುಂದೆ ಪ್ರಕಟಣೆ. 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳನ್ನು ಕೇಳುತ್ತೀರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

ಹೆಣ್ಣು ಹೆಣ್ಣೆಂದೇಕೆ ಬೀಳುಗೊಳುವಿರಿ? ಕಣ್ಣು ಕಾಣದ ಗಾವಿಲರೆ, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಹೆತ್ತವಳು, ಹೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು. ಇದು ಸಂಚಿ ಹೊನ್ನಮ್ಮನ ನುಡಿ. ಹೆಣ್ಣು ಹೆಣ್ಣಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂದು ಸಿದ್ದರಾಮೇಶ್ವರರು ತಮ್ಮ ವಚನದಲ್ಲಿ ಉಲ್ಲೇಖಿಸಿದ್ದಾರೆ. ಹೆಣ್ಣು ಸಂಸಾರದ ಕಣ್ಣು ಎಂಬ ಮಾತು ಸತ್ಯ. ತೊಟ್ಟಿಲು ತೂಗುವ ಕೈ ರಾಜ್ಯವನ್ನೂ ಆಳಬಲ್ಲದು. ಹೆಣ್ಣನ್ನು ಗೌರವಿಸೋಣ, ಹೆಣ್ಣು ಮಗುವನ್ನು ಉಳಿಸಿ ಬೆಳೆಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಸಶಸ್ತ್ರ ಪಡೆಗಳು, ಕೇಂದ್ರ ಹಾಗೂ ರಾಜ್ಯ ಪೊಲೀಸ್ ಸಿಬ್ಬಂದಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ಭೂಬಂದರು ನಿರ್ವಹಣಾ ವ್ಯವಸ್ಥೆಗೆ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ. ಮುಂದಿನ 5 ವರ್ಷಗಳಲ್ಲಿ ಭಾರತದ ಔಷಧ ಉದ್ಯಮ ದ್ವಿಗುಣಗೊಳ್ಳುವ ನಿರೀಕ್ಷೆ, ಪಿಯೂಷ್ ಗೋಯಲ್. ಹಾಗೂ ವಿಶಾಖಪಟ್ಟಣಂ ಉಕ್ಕು ಸ್ಥಾವರದಲ್ಲಿ ಅಗ್ನಿ ಅವಘಡ, ಮೃತಪಟ್ಟ ಕುಟುಂಬಕ್ಕೆ ಕೇಂದ್ರದಿಂದ ಪರಿಹಾರ ಘೋಷಣೆ. ವಾರ್ತೆಗಳ ವಿವರ. ರಾಷ್ಟಪತಿ ಭವನದಲ್ಲಿ ನಿನ್ನೆ ನಡೆದ ರಕ್ಷಣಾ ಪುರಸ್ಕಾರ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಸಶಸ್ತ್ರ ಪಡೆಗಳು, ಕೇಂದ್ರ ಸಶಸ್ತ್ರ ಪೊಲೀಸ್ ಪಡೆಗಳು ಹಾಗೂ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶದ ಪೊಲೀಸ್ ಸಿಬ್ಬಂದಿಗೆ ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಇತರ ಕೇಂದ್ರ ಸಚಿವರು ಮತ್ತು ಸಶಸ್ತ್ರ ಪಡೆಗಳ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ರಾಷ್ಟಪತಿಗಳು, ರಕ್ಷಣಾ ಪಡೆಗಳು, ಕೇಂದ್ರ ಸಶಸ್ತ ಪೊಲೀಸ್ ಪಡೆಗಳು ಮತ್ತು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶದ ಪೊಲೀಸರ ಸಿಬ್ಬಂದಿಗೆ 7 ಕೀರ್ತಿ ಚಕ್ರಗಳು, 15 ವೀರಚಕ್ರಗಳು ಮತ್ತು 29 ಶೌರ್ಯ ಚಕ್ರಗಳನ್ನು ಪ್ರದಾನ ಮಾಡಿದರು. ರಾಜ್ಯದಲ್ಲಿ ನಕ್ಸಲ್ ವಿರೋಧಿ ಕಾರ್ಯಾಚರಣೆಗಳ ಸಮಯದಲ್ಲಿ ಅಸಾಧಾರಣ ಧೈರ್ಯಕ್ಕಾಗಿ ಛತ್ತೀಸ್ಗಢ ಪೊಲೀಸ್ ಇನ್ಸ್ಪೆಕ್ಟರ್ ಲಕ್ಷ್ಮಣ್ ಕೇವತ್ ಮತ್ತು ಇನ್ಸ್ಪೆಕ್ಟರ್ ರಾಮೇಶ್ವರ ಪ್ರಸಾದ್ ದೇಶ್ಮುಖ್ ಅವರಿಗೆ ಶೌರ್ಯ ಚಕ್ರವನ್ನು ನೀಡಲಾಯಿತು. ಅರುಣಾಚಲ ಪ್ರದೇಶದಲ್ಲಿ ದಂಗೆಕೋರರ ಪ್ರಮುಖ ದಾಳಿಯನ್ನು ವಿಫಲಗೊಳಿಸುವಲ್ಲಿ ಅಸಾಧಾರಣ ಶೌರ್ಯಕ್ಕಾಗಿ ಮೇಜರ್ ಆದಿತ್ಯ ಪ್ರತಾಪ್ ಸಿಂಗ್ ಅವರಿಗೆ ಶೌರ್ಯ ಚಕ್ರವನ್ನು ನೀಡಲಾಯಿತು. ಲ್ಯಾನ್ಸ್ ನಾಯಕ್ ಮೀನಾಚಿ ಸುಂದರಂ ಎ ಅವರಿಗೆ ಅವರ ಅಸಾಧಾರಣ ಶೌರ್ಯಕ್ಕಾಗಿ ಕೀರ್ತಿ ಚಕ್ರವನ್ನು ನೀಡಲಾಯಿತು. ಭಾರತದ ಮೊದಲ ಮಾನವ ಬಾಹ್ಯಾಕಾಶ ಹಾರಾಟ ಮಿಷನ್ ಗಗನಯಾನ್ಗೆ ಆಯ್ಕೆಯಾದ 4 ಗಗನಯಾತ್ರಿಗಳಲ್ಲಿ ಒಬ್ಬರಾದ ಗ್ರೂಪ್ ಕ್ಯಾಪ್ಟನ್ ಪ್ರಶಾಂತ್ ಬಾಲಕೃಷ್ಣನ್ ನಾಯರ್ ಅವರಿಗೆ ಕೀರ್ತಿ ಚಕ್ರವನ್ನು ನೀಡಲಾಯಿತು. ಜಮ್ಮುವಿನ ಅಂತಾರಾಷ್ಟೀಯ ಗಡಿಯಲ್ಲಿ ಕರ್ತವ್ಯದ ವೇಳೆ ತಮ್ಮ ಪ್ರಾಣವನ್ನು ಅರ್ಪಿಸಿದ ಬಿಎಸ್ಎಫ್ನ ಸಬ್ ಇನ್ಸ್ಪೆಕ್ಟರ್ ಎಂಡಿ ಇಮ್ತಿಯಾಜ್ ಮತ್ತು ಕಾನ್ಸ್ಟೇಬಲ್ ದೀಪಕ್ ಚಿಂಗಖಂ ಅವರಿಗೆ ಮರಣೋತ್ತರವಾಗಿ ವೀರಚಕ್ರವನ್ನು ನೀಡಲಾಯಿತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ಲ್ಯಾಂಡ್ ಪೋರ್ಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಎಲ್ಪಿಎಂಎಸ್ಗೆ ಚಾಲನೆ ನೀಡಲಿದ್ದಾರೆ. ಈ ಉಪಕ್ರಮವು ಸ್ಮಾರ್ಟ್ ಗಡಿ ನಿರ್ವಹಣೆಗೆ ಸರ್ಕಾರದ ಬದ್ದತೆಯನ್ನು ತೋರಿಸುತ್ತದೆ. ತಂತ್ರಜ್ಞಾನ ಆಧಾರಿತ ಪರಿಹಾರಗಳ ಮೂಲಕ ಗಡಿಯಾಚೆಗಿನ ವ್ಯಾಪಾರ ಮತ್ತು ಪ್ರಯಾಣಿಕರ ಸಂಚಾರದಲ್ಲಿ ದಕ್ಷತೆ, ಪಾರದರ್ಶಕತೆ ಮತ್ತು ಸುರಕ್ಷತೆಯನ್ನು ಹೆಚ್ಚಿಸುವ ಗುರಿಯನ್ನು ಇದು ಹೊಂದಿದೆ. ಆಧುನಿಕ ತಂತ್ರಜ್ಞಾನ ಸಕ್ರಿಯಗೊಳಿಸಿದ ಗಡಿ ನಿರ್ವಹಣಾ ವ್ಯವಸ್ಥೆಯತ್ತ ಭಾರತದ ನಡೆಯಲ್ಲಿ ಲ್ಯಾಂಡ್ ಪೋರ್ಟಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅನ್ನು ಪ್ರಾರಂಭಿಸುತ್ತಿರುವುದು ಒಂದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಗೃಹ ವ್ಯವಹಾರಗಳ ಸಚಿವಾಲಯ ಹೇಳಿದೆ. ಎಲ್ಪಿಎಂಎಸ್ ಎಂಬುದು ಭೂ ಬಂದರುಗಳಾದ್ಯಂತ ಕಾರ್ಯಾಚರಣೆಗಳನ್ನು ಏಕೀಕೃತ ವ್ಯವಸ್ಥೆಯಲ್ಲಿ ಸಂಯೋಜಿಸಲು ವಿನ್ಯಾಸಗೊಳಿಸಲಾದ ಡಿಜಿಟಲ್ ವೇದಿಕೆಯಾಗಿದೆ. ಇದು ಲಾಜಿಸ್ಟಿಕ್ಸ್ ಮತ್ತು ನಿಯಂತ್ರಕ ಮಾಹಿತಿಯ ಸುರಕ್ಷಿತ ನೈಜ ಸಮಯದ ವಿನಿಮಯವನ್ನು ಸಕ್ರಿಯಗೊಳಿಸುತ್ತದೆ. ವಿಮಾನ ನಿಲ್ದಾಣಗಳು ಮತ್ತು ಬಂದರುಗಳಲ್ಲಿ ಈಗಾಗಲೇ ಜಾರಿಯಲ್ಲಿರುವ ಡಿಜಿಟಲ್ ವ್ಯವಸ್ಥೆಗಳಿಗೆ ಸಮಾನವಾಗಿ

0: ಭೂಬಂದರುಗಳಲ್ಲಿ ಇದು ಕಾರ್ಯನಿರ್ವಹಿಸುತ್ತದೆ. ಚಂಡೀಗಢದ ಹರಿಯಾಣ ವಿಧಾನಸಭೆಯಲ್ಲಿ ನಿನ್ನೆ ನಡೆದ ಕಾಮನ್ವೆಲ್ತ್ ಪಾರ್ಲಿಮೆಂಟರಿ ಅಸೋಸಿಯೇಷನ್ ಸಿಪಿಎ ಭಾರತ ವಲಯದ ಪ್ರದೇಶ ವಲಯ ಎರಡರ ಸಮ್ಮೇಳನವನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಉದ್ಘಾಟಿಸಿದರು. ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಜಾಪ್ರಭುತ್ವ ಸಂಸ್ಥೆಗಳ ಮಹತ್ವವನ್ನು ಒತ್ತಿ ಹೇಳಿದರು ಮತ್ತು ಪರಸ್ಪರ ಸಂವಾದ ಮತ್ತು ಸಾಮೂಹಿಕ ಪ್ರಯತ್ನಗಳ ಮೂಲಕ ವಿಕಸಿತ ಭಾರತದ ಐತಿಹಾಸಿಕ ಸಂಕಲ್ಪವನ್ನು ಸಾಕಾರಗೊಳಿಸುವುದು ಈ ಸಮ್ಮೇಳನದ ಉದ್ದೇಶವಾಗಿದೆ ಎಂದು ಅವರು ಹೇಳಿದರು. ರಾಜ್ಯಸಭೆಯ ಉಪಾಧ್ಯಕ್ಷ ಹರಿವಂಶ್ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿ, ರಾಷ್ಟವನ್ನು ಅಭಿವೃದ್ದಿ ಹೊಂದಿದ ದೇಶವನ್ನಾಗಿ ಪರಿವರ್ತಿಸಲು ನಡೆಯುತ್ತಿರುವ ಪ್ರಯತ್ನಗಳು ಮತ್ತು ಇಲ್ಲಿಯವರೆಗೆ ಮಾಡಿದ ಸಾಧನೆಗಳ ಬಗ್ಗೆ ಅವರು ಬೆಳಕು ಚೆಲ್ಲಿದರು. ಈ ಸಂದರ್ಭದಲ್ಲಿ ರಾಜ್ಯಸಭೆಯ ಉಪಾಧ್ಯಕ್ಷ ಹರಿವಂಶ್, ಹರಿಯಾಣ ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ, ಹರಿಯಾಣ ವಿಧಾನಸಭಾ ಸಭಾಪತಿ ಹರ್ವಿಂದರ್ ಕಲ್ಯಾಣ್ ಮತ್ತಿತರರು ಉಪಸ್ಥಿತರಿದ್ದರು. ದೆಹಲಿ, ಗೋವಾ, ಹರಿಯಾಣ, ಹಿಮಾಚಲ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ, ಮಧ್ಯಪ್ರದೇಶ, ಮಹಾರಾಷ್ಟ, ಪಂಜಾಬ್, ರಾಜಸ್ಥಾನ, ಸಿಕ್ಕಿಂ, ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ಸೇರಿದಂತೆ 12 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಭಾಪತಿಗಳು, ಉಪಸಭಾಪತಿಗಳು ಮತ್ತು ಕಾರ್ಯದರ್ಶಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯಲ್ಲಿ ನಡೆದ ಔಷಧ ವಲಯದ ಜಾಗತಿಕ ರಾಯಭಾರಿ ಸಭೆ ಮತ್ತು 2026 ಅಂತಾರಾಷ್ಟೀಯ ಔಷಧ ಮತ್ತು ಆರೋಗ್ಯ ರಕ್ಷಣೆ ಪ್ರದರ್ಶನದ ಕರ್ಟನ್ ರೈಸರ್ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಭಾರತದ ಔಷಧ ಉದ್ಯಮವು ಮುಂದಿನ 5 ವರ್ಷಗಳಲ್ಲಿ ದ್ವಿಗುಣಗೊಳ್ಳುವ ನಿರೀಕ್ಷೆ ಇದೆ. ಇದಕ್ಕೆ ನಾವೀನ್ಯತೆ, ಜಾಗತಿಕ ಪಾಲುದಾರಿಕೆಗಳು ಮತ್ತು ಅಂತಾರಾಷ್ಟೀಯ ಮಾರುಕಟ್ಟೆ ಪ್ರವೇಶದ ವಿಸ್ತರಣೆ ಕಾರಣ ಎಂದು ಹೇಳಿದರು. ಭಾರತವು ಜೆನೆರಿಕ್ ಔಷಧಗಳಲ್ಲಿ ತನ್ನ ಸಾಂಪ್ರದಾಯಿಕ ಶಕ್ತಿಯನ್ನು ಮೀರಿ ಮುಂದುವರಿಯುತ್ತಿದೆ ಮತ್ತು ಸಂಶೋಧನೆ, ನಾವೀನ್ಯತೆ ಮತ್ತು ಹೆಚ್ಚಿನ ಮೌಲ್ಯದ ಔಷಧ ಉತ್ಪನ್ನಗಳ ಮೇಲೆ ಹೆಚ್ಚು ಗಮನ ಹರಿಸುತ್ತದೆ ಎಂದು ಸಚಿವರು ಹೇಳಿದರು. ಅಗತ್ಯ ವೈದ್ಯಕೀಯ ಉತ್ಪನ್ನಗಳ ಸಮಾನ ವಿತರಣೆ ಹಾಗೂ ಭಾರತವು ಕೈಗೆಟಕುವ ಆರೋಗ್ಯ ರಕ್ಷಣಾ ಪರಿಹಾರಗಳನ್ನು ಒದಗಿಸುತ್ತಿದೆ ಎಂದು ಅವರು ಹೇಳಿದರು. ಜಾಗತಿಕ ಆರೋಗ್ಯ ರಕ್ಷಣೆಯ ಭವಿಷ್ಯವನ್ನು ರೂಪಿಸುವಲ್ಲಿ ಮತ್ತು ವಿಶ್ವದಾದ್ಯಂತ ಲಕ್ಷಾಂತರ ಜನರಿಗೆ ಕೈಗೆಟಕುವ ದರದಲ್ಲಿ ಔಷಧಿಗಳನ್ನು ತಲುಪಿಸುವಲ್ಲಿ ಭಾರತದ ಔಷಧ ವಲಯವು ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ನಿನ್ನೆ ಸಂಜೆ ರಾಷ್ಟೀಯ ಇಸ್ಪತ್ ನಿಗಮ್ ಲಿಮಿಟೆಡ್ ವಿಶಾಖಪಟ್ಟಣಂನ ಉಕ್ಕು ಸ್ಥಾವರದಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ 8 ಜನರು ಸಾವಿಗೀಡಾಗಿದ್ದು 6 ಜನರು ಗಾಯಗೊಂಡಿದ್ದು ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಸ್ಟೀಲ್ ಮೆಲ್ಟ್ ಶಾಪ್ 1 ಕ್ಯಾಸ್ಟರ್ 2 ನಿನ್ನೆ ಸಂಜೆ 4:15 ಸುಮಾರಿಗೆ ಈ ಅಪಘಾತ ಸಂಭವಿಸಿದೆ. ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಅಪಘಾತದ ಬಗ್ಗೆ ರಾಷ್ಟೀಯ ಇಸ್ಪತ್ ನಿಗಮ್ ಲಿಮಿಟೆಡ್ ತನಿಖೆ ಆರಂಭಿಸಿದೆ. ಇದರ ಜೊತೆಗೆ ಬೊಕಾರೋ ಸ್ಟೀಲ್ ಪ್ಲಾಂಟ್ ಆಫ್ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ನ ಪ್ರಭಾರಿ ನಿರ್ದೇಶಕರ ನೇತೃತ್ವದ 3 ಸದಸ್ಯರ ಬಾಹ್ಯ ತನಿಖಾ ಸಮಿತಿಯನ್ನು ಘಟನೆಯ ತನಿಖೆಗಾಗಿ ನಿಯೋಜಿಸಲಾಗಿದೆ ಎಂದು ಕೇಂದ್ರ ಉಕ್ಕು ಸಚಿವಾಲಯ ತಿಳಿಸಿದೆ. ಅವಘಡದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸಂತಾಪ ವ್ಯಕ್ತಪಡಿಸಿದ್ದು ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಎಂದು ಹಾರೈಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳ ರಾಷ್ಟೀಯ ಪರಿಹಾರ ನಿಧಿಯಿಂದ ಮೃತರ ಸಂಬಂಧಿಕರಿಗೆ 2 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 50,000 ರೂಪಾಯಿಗಳ ಪರಿಹಾರವನ್ನು ಘೋಷಿಸಿದ್ದಾರೆ. ಕೇಂದ್ರ ಉಕ್ಕು ಸಚಿವ HD ಕುಮಾರಸ್ವಾಮಿ ಮತ್ತು ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಅವರು ನಿನ್ನೆ ರಾತ್ರಿ ವಿಶಾಖಪಟ್ಟಣಂನ ಉಕ್ಕು ಸ್ಥಾವರ ಅಪಘಾತ ಸ್ಥಳಕ್ಕೆ ಭೇಟಿ ನೀಡಿ ದುರಂತದಲ್ಲಿ ಮೃತಪಟ್ಟವರ ಸಂಬಂಧಿಕರಿಗೆ 25 ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಆಕಾಶವಾಣಿ ನಿನ್ನೆಗೆ ತನ್ನ 90 ವರ್ಷಗಳನ್ನು ಪೂರೈಸಿದೆ. 1936 ಜೂನ್ 8 ಭಾರತೀಯ ರಾಷ್ಟೀಯ ಪ್ರಸಾರ ಸೇವೆಯನ್ನು ಆಲ್ ಇಂಡಿಯಾ ರೇಡಿಯೋ ಎಂದು ಮರುನಾಮಕರಣ ಮಾಡಲಾಯಿತು. ಈ ಸಂದರ್ಭದಲ್ಲಿ ನವದೆಹಲಿಯ ಆಕಾಶವಾಣಿಯ ರಂಗ್ ಭವನದಲ್ಲಿ ಸ್ಪೆಕ್ಟ್ರಮ್ ಎಂಬ ಹೆಸರಿನ ಸಾಂಸ್ಕೃತಿಕ ಕಾರ್ಯಕ್ರಮ

0: ಯೋಜನೆ ಮಾಡಲಾಗಿತ್ತು. ಆಕಾಶವಾಣಿ ನ್ಯೂಸ್ನೊಂದಿಗೆ ಮಾತನಾಡಿದ ಪ್ರಸಾರ ಭಾರತಿ ಅಧ್ಯಕ್ಷ ಪ್ರಸೂನ್ ಜೋಶಿ, ಆಕಾಶವಾಣಿ ಹಲವು ವರ್ಷಗಳಿಂದ ಸಮಾಜದ ಬೆನ್ನೆಲುಬಾಗಿ ಸೇವೆ ಸಲ್ಲಿಸಿದೆ. ಮಾಹಿತಿ, ಸಂಸ್ಕೃತಿ ಮತ್ತು ಸೃಜನಶೀಲತೆಯ ಮೂಲಕ ಜನರನ್ನು ಸಂಪರ್ಕಿಸುವಲ್ಲಿ ಆಕಾಶವಾಣಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಅವರು ಹೇಳಿದರು. ಪ್ರಸಾರ ಭಾರತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಗೌರವ್ ದ್ವಿವೇದಿ ಮಾತನಾಡಿ, ತ್ವರಿತ ತಾಂತ್ರಿಕ ಪ್ರಗತಿಯ ಹೊರತಾಗಿಯೂ ಆಕಾಶವಾಣಿಯು ಭಾರತದ ಮೂಲೆ ಮೂಲೆಯಲ್ಲಿರುವ ಜನರಿಗೆ ವಿಶ್ವಾಸಾರ್ಹ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಯನ್ನು ತಲುಪಿಸುವುದನ್ನು ಮುಂದುವರೆಸಿದೆ ಎಂದು ಹೇಳಿದರು. ಪ್ರಸ್ತುತ ದೇಶದಾದ್ಯಂತ ಆಕಾಶವಾಣಿಯು 591 ಕೇಂದ್ರಗಳನ್ನು ನಿರ್ವಹಣೆ ಮಾಡುತ್ತಿದ್ದು ಭಾರತದ ಜನಸಂಖ್ಯೆಯ 98% ತಲುಪುತ್ತಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಶಸ್ತ್ರ ಪಡೆಗಳು, ಕೇಂದ್ರ ಹಾಗೂ ರಾಜ್ಯ ಪೊಲೀಸ್ ಸಿಬ್ಬಂದಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ಶೌರ್ಯ ಪ್ರಶಸ್ತಿ ಪ್ರದಾನ. ಭೂಬಂದರು ನಿರ್ವಹಣಾ ವ್ಯವಸ್ಥೆಗೆ ಇಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಚಾಲನೆ. ಮುಂದಿನ 5 ವರ್ಷಗಳಲ್ಲಿ ಭಾರತದ ಔಷಧ ಉದ್ಯಮ ದ್ವಿಗುಣಗೊಳ್ಳುವ ನಿರೀಕ್ಷೆ, ಸಚಿವ ಪಿಯೂಷ್ ಗೋಯಲ್. ಹಾಗೂ ವಿಶಾಖಪಟ್ಟಣಂ ಉಕ್ಕು ಸ್ಥಾವರದಲ್ಲಿ ಅಗ್ನಿ ಅವಘಡ, ಮೃತಪಟ್ಟ ಕುಟುಂಬಕ್ಕೆ ಕೇಂದ್ರದಿಂದ ಪರಿಹಾರ ಘೋಷಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಧಾರವಾಡ. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ ವೇದಾವೆಲ್ನೆಸ್ ಸೆಂಟರ್ ಶಿರಸಿ. ಶಿರಸಿಯಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಪ್ರಕೃತಿ ಮಡಿಲಲ್ಲಿ ಪ್ರಕೃತಿ ಚಿಕಿತ್ಸೆ, ಯೋಗ, ಆಯುರ್ವೇದ ಹಾಗೂ ಆಯುಷ್ ಚಿಕಿತ್ಸೆ, ಎಲ್ಲ ರೀತಿಯ ಕಾಯಿಲೆಗಳಿಗೆ ಪರಿಹಾರ ನಿಸರ್ಗಮನೆ ವೇದಾವೆಲ್ನೆಸ್ ಸೆಂಟರ್. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434.
2: ನಮಸ್ಕಾರ ಕೇಳುಗರೆ, ನಾನು ನಿಮ್ಮೆಲ್ಲರ ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದಾ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ಶಿರಸಿ. ಇಂದಿನ ಕಾರ್ಯಕ್ರಮದಲ್ಲಿ ನಾನು ಮಾತನಾಡಲಿರುವಂತಹ ವಿಷಯ, ಬೆನ್ನು ನೋವಿಗೆ ಯೋಗ ಹೇಗೆ ಸಹಕಾರಿ. ಸೊಂಟ ನೋವು, ಬೆನ್ನು ತುಂಬಾ ಜನನ ಕಾಡ್ತಾ ಇದೆ ಆತ್ಮೀಯರೆ. ಹಿಂದೆ ಇದು ಬರೀ ಹೆಚ್ಚಾಗಿ ಹಿರಿಯರಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇತ್ತು, ಆದರೆ ಈಗ ಯುವಕರಲ್ಲಿಯೂ, ಆಫೀಸ್ ಕೆಲಸ ಮಾಡೋರಲ್ಲಿಯೂ, ವಿದ್ಯಾರ್ಥಿಗಳಲ್ಲಿಯೂ ಕಂಡುಬರ್ತಾ ಇದೆ ಈ ಒಂದು ಬೆನ್ನು. ಇದರ ಪ್ರಮುಖ ಕಾರಣಗಳನ್ನ ನಾವು ಗಮನಿಸ್ತಾ ಹೋದರೆ, ಹೆಚ್ಚು ಸಮಯ ಕುಳಿತುಕೊಂಡೇ ಇರೋದು, ಯಾವಾಗಲೂ ಕುಳಿತುಕೊಂಡೇ ನಾವು ಕೆಲಸ ಮಾಡ್ತಾ ಇರ್ತೀವಿ, ತಪ್ಪಾದ ಪೋಶ್ಚರ್, ನಾವು ಬ್ರೆನ್ ಅನ್ನ ಸ್ಟ್ರೇಟ್ ಆಗಿ ಇಟ್ಕೊಳ್ಳೋದಿಲ್ಲ, ಬೆಂಡ್ ಆಗಿ ಇಟ್ಕೊಳ್ತೀವಿ, ಇದರಿಂದಾಗಿ ಕಂಪ್ರೆಷನ್ ಆಗುವಂತ ಚಾನ್ಸಸ್ ಜಾಸ್ತಿ ಆಗುತ್ತೆ. ಮೊಬೈಲ್ ಮತ್ತು ಲ್ಯಾಪ್ಟಾಪ್ ನ ಅತಿಯಾದ ಬಳಕೆ, ವ್ಯಾಯಾಮದ ಕೊರತೆ ಮತ್ತು ಮಾನಸಿಕ ಒತ್ತಡ ಹಾಗೂ ಅತಿಯಾದಂತಹ ತೂಕ. ನಮ್ಮ ಬೆನ್ನುಹುರಿ ದೇಹದ ಮುಖ್ಯ ಆಧಾರ, ಇದು ಆರೋಗ್ಯವಾಗಿದ್ದರೆ ಮಾತ್ರ ನಮ್ಮ ದೇಹದ ಚಲನೆ ಸರಾಗವಾಗಿ ನಡೆಯುತ್ತದೆ. ಯೋಗದಲ್ಲಿ ಹಲವು ಆಸನಗಳು ಬೆನ್ನು ನೋವನ್ನು ಕಡಿಮೆ ಮಾಡಲು ಸಹಕಾರಿ. ಉದಾಹರಣೆಗೆ ಭುಜಂಗಾಸನ, ಮಕರಾಸನ, ಶಲಭಾಸನ, ತಾಡಾಸನ, ಈ ರೀತಿ ಆಸನಗಳನ್ನ ಮಾಡೋದ್ರಿಂದಾಗಿ ಬೆನ್ನು ನೋವನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ, ಸೊಂಟ ನೋವನ್ನ ಕಡಿಮೆ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇವನ್ ಎಷ್ಟೋ ಜನ ಯೋಗವನ್ನ ಮಾಡಿ ಸರ್ಜರಿ ಮಾಡೋದನ್ನು ಕೂಡ ತಪ್ಪಿಸಿಕೊಂಡಿದ್ದಾರೆ. ಈ ಆಸನಗಳು ಬೆನ್ನಿನ ಸ್ನಾಯುಗಳನ್ನ ಸ್ಟ್ರೆಚ್ ಮಾಡಿ ಬಲಪಡಿಸುತ್ತದೆ, ವಿಶೇಷವಾಗಿ ಸ್ಪೈನ್ ಫ್ಲೆಕ್ಸಿಬಿಲಿಟಿ ಹೆಚ್ಚಲು ಸಹಾಯ ಮಾಡುತ್ತೆ. ಬಹಳ ಜನರು ನೋವು ಬಂದಾಗ ಸಂಪೂರ್ಣ ವಿಶ್ರಾಂತಿ ತೆಗೆದುಕೊಳ್ಳುತ್ತಾರೆ, ಆದರೆ ಒಂದು ಸ್ವಲ್ಪ ದಿನ ನೋವು ಇದ್ದಾಗ ಒಂದು ವಾರ ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಅದಾದ್ಮೇಲೆ ಸರಿಯಾದ ರೀತಿಯ ಚಲನೆ ಮತ್ತು ಸ್ಟ್ರೆಚಿಂಗ್ ಬಹಳ ಮುಖ್ಯ. ಯೋಗಾಭ್ಯಾಸ ರಕ್ತ ಸಂಚಾರವನ್ನು ಹೆಚ್ಚು ಮಾಡುತ್ತೆ, ಇದರಿಂದ ಸ್ಟಿಫ್ನೆಸ್ ಮತ್ತು ಮಸಲ್ ಟೈಟ್ನೆಸ್ ಕಡಿಮೆ ಆಗ್ತಾ ಬರುತ್ತೆ. ಇಂದಿನ ಸ್ಟ್ರೆಸ್ ಫಿಲ್ಡ್ ಲೈಫ್ ಸ್ಟೈಲ್ ಕೂಡ ಬ್ಯಾಕ್ ಪೇನ್ ಗೆ ಒಂದು ಪ್ರಮುಖವಾದ ಕಾರಣ. ಮಾನಸಿಕ ಒತ್ತಡ ಇದ್ದಾಗ ಅದು ನಮ್ಮ ಮಸಲ್ಸ್ ಅನ್ನು ಹೆಚ್ಚು ಟೈಟ್ ಮಾಡುತ್ತೆ. ನಾಳೆ ನಮ್ಮನೆಗೆ 10 ಜನ ನೆಂಟರು ಬರ್ತಾರೆ ಅಂದ್ರೆ ಇವತ್ತು ನನ್ನ ಮಡದಿಗೆ ಸೊಂಟ ನೋವು ಬರುತ್ತೆ. ಅದಕ್ಕೆ ಕಾರಣ, ನಾಳೆ 10 ಜನ ನೆಂಟರು ಬರ್ತಾರಲ್ಲ ಅನ್ನುವಂತ ಟೆನ್ಷನ್. ಅಲ್ಲಿಗೆ ಟೆನ್ಷನ್ಗೂ ಬ್ಯಾಕ್ ಪೇನ್ಗೂ ಸಂಬಂಧ ಇದೆ ಅಂತ ಆಯ್ತು. ಹಾಗಾಗಿ ನಮ್ಮ ಟೆನ್ಷನ್ ಜಾಸ್ತಿ ಆದಾಗ ಬ್ಯಾಕ್ ಪೇನ್ ಜಾಸ್ತಿ ಆಗ್ತಾ ಬರುತ್ತೆ. ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಯೋಗ ಸಹಾಯ ಮಾಡುತ್ತೆ. ಪ್ರಾಣಾಯಾಮ ಮತ್ತು ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಸ್ಟ್ರೆಸ್ ಕಡಿಮೆ ಮಾಡುವ ಮೂಲಕ ನೋವನ್ನು ನಿಯಂತ್ರಣ ಮಾಡಲಿಕ್ಕೆ ಸಹಕಾರಿ. ಯೋಗಾಭ್ಯಾಸ ಮಾಡಾದ್ಮೇಲೆ ಶವಾಸನದಲ್ಲಿ ಮಲ್ಕೊಂಡು ಕಾಲಿನಿಂದ ತಲೆಯವರೆಗೆ ನಿಧಾನವಾಗಿ ಉಸಿರಾಟವನ್ನು ಗಮನಿಸ್ತಾ ಒಂದೊಂದೇ ಪಾಟಿಗೆ ವಿಶ್ರಾಂತಿ ಕೊಡ್ತಾ ಬರಬೇಕು. ಆಳ ವಿಶ್ರಾಂತಿ ಕ್ರಿಯೆ ಅಥವಾ ಯೋಗ ನಿದ್ರೆಯನ್ನು ಮಾಡಬೇಕು, ಆಗ ಇದು ಸಹಾಯ ಮಾಡುತ್ತೆ. ಶವಾಸನ ಅಂದರೆ ಶವದ ರೀತಿಯಲ್ಲಿ ಅಲುಗಾಡದೆ ಮಲಗಬೇಕು, ಮನಸ್ಸಿನ ಮೂಲಕ ದೇಹದ ಬೇರೆ ಬೇರೆ ಭಾಗಕ್ಕೆ ವಿಶ್ರಾಂತಿಯನ್ನು ಕೊಡ್ತಾ ಬರಬೇಕು. ಕೆಲವು ಮುಖ್ಯ ಎಚ್ಚರಿಕೆಗಳನ್ನು ಇಲ್ಲಿ ನಾವು ಗಮನಿಸೋಣ. ತುಂಬಾ ನೋವು ಇದ್ರೆ ಫೋರ್ಸ್ಫುಲಿ ಎಕ್ಸರ್ಸೈಸ್ ಅನ್ನ ಮಾಡಬಾರದು, ರಿಲ್ಯಾಕ್ಸ್ ಮಾಡಬೇಕು. ಸಡನ್ ಜರ್ಕಿ ಮೂವ್ಮೆಂಟ್ಸ್ ಅನ್ನ ತಪ್ಪಿಸಬೇಕು. ಸರಿಯಾದಂತಹ ಗುರುಮುಖಿಯನ್ನ ಯೋಗವನ್ನ ಕಲಿತು ಯೋಗವನ್ನ ಮಾಡಬೇಕು. ಹಾಗಾದ್ರೆ ಕೆಲವು

0: ಜೀವನ ಶೈಲಿಯ ಬದಲಾವಣೆಗಳನ್ನು ನಾವು ಗಮನಿಸೋಣ. ಪ್ರತಿ 30 ನಿಮಿಷಕ್ಕೆ ಎದ್ದು ನಡಿಬೇಕು. ಕುತ್ಕೊಂಡೇ ಇದ್ದಂತವ್ರು ಎದ್ದು 10 ನಿಮಿಷ ಬೇಡ, ಒಂದು 5 ನಿಮಿಷ ಬೇಡ, 3 ನಿಮಿಷ ಆದರೂ ಅರ್ಧ ಗಂಟೆಗೊಮ್ಮೆ ಒಂದು 20 ಸ್ಟೆಪ್ಸ್ ಅನ್ನು ಹಾಕಬೇಕು. ಸರಿಯಾದ ಪೋಸ್ಚರ್ ಅಲ್ಲಿ ಕುಳಿತುಕೊಳ್ಬೇಕು. ಬೆನ್ನು ಹುರಿ ನೇರವಾಗಿರುವಂತೆ ನೋಡ್ಕೊಳ್ಬೇಕು. ಮೊಬೈಲ್ ನೋಡ್ತಾ ಇರಬೇಕಾದ್ರೆ ಕುತ್ತಿಗೆಯನ್ನು ತುಂಬಾ ಬಾಗಿಸಿ ನೋಡ್ತಾ ಇರಬಾರದು, ಇದು ಕೂಡ ನೋವಿಗೆ ಕಾರಣ ಆಗುತ್ತೆ. ತೂಕ, ನಮ್ಮ ಎತ್ತರಕ್ಕೆ ಅನುಗುಣವಾದ ತೂಕವನ್ನು ಇಟ್ಕೊಳ್ಬೇಕು. ಉದಾಹರಣೆಗೆ ನಾನು 170 ಸೆಂಟಿಮೀಟರ್ ಇದ್ರೆ -100, 70 ಕೆಜಿ ನನ್ನ ತೂಕ ಇರಬೇಕು. ಅದಕ್ಕೂ ಜಾಸ್ತಿ ಆಗ್ತಾ ಹೋದರೆ ಸೊಂಟ ನೋವು, ಬೆನ್ನು ನೋವು ಬರುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ. ಸರಿಯಾದ ನಿದ್ದೆಯನ್ನು ಮಾಡಬೇಕು. ನಿದ್ದೆ ಮಾಡುವಾಗ ಪ್ರಾರ್ಥನೆ ಮಾಡಿ ಮಲಗುವಂಥ ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಒಂದು ಮುಖ್ಯ ಸಂಗತಿ, ಮೂಮೆಂಟ್ ಈಸ್ ಮೆಡಿಸಿನ್ ಅಂತ ಹೇಳಿದ್ದಾರೆ. ಅಂದರೆ ಸರಿಯಾದ ಚಲನೆ ದೇಹವನ್ನು ಆರೋಗ್ಯವಾಗಿ ಇರಿಸುತ್ತದೆ ಅಂತ. ಧನ್ಯವಾದಗಳು.
1: ಇದುವರೆಗೆ ಮಾತನಾಡಿದವರು ವೈದ್ಯಕೀಯ ನಿರ್ದೇಶಕರು ನಿಸರ್ಗಮನೆ ವೇದ ವೆಲ್ನೆಸ್ ಸೆಂಟರ್ ಶಿರಸಿಯ ಡಾಕ್ಟರ್ ವೆಂಕಟರಮಣ ಹೆಗಡೆ. ಯೋಗದಿಂದ ಸಮಗ್ರ ಆರೋಗ್ಯ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಿಸರ್ಗಮನೆ ವೇದ ವೆಲ್ನೆಸ್ ಸೆಂಟರ್ ಶಿರಸಿ. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಸಂಪರ್ಕಿಸಿ 9448729434. ಪ್ರಸ್ತುತಿ ರಾಖಿ ಹಾನಗಲ್, ಕಾರ್ಯಕ್ರಮ ನಿರ್ವಹಣೆ ಮಂಜುಳಾ ಪುರಾಣೇಕ್.

0: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಕನ್ನಡ ಚಿತ್ರಗೀತೆಗಳು.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
4: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಮುಖದಲ್ಲಿ ಮೊಡವೆಯಾ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ಕಾಕನಕೋಟೆ ಚಿತ್ರದ ಗೀತೆ ಸುಲೋಚನಾ ಹಾಡಿದ್ದಾರೆ.

0: New Delhi today. 5-day BRICS agriculture ministers meeting to begin today in Indore, Madhya Pradesh. Indian embassy in Muscat confirms rescue of all 24 Indian seafarers aboard MT Merivex after fire incident south of Strait of Hormuz. Iran and Israel announce halt in attacks against each other but warn of retaliation if ceasefire breached again. US federal court strikes down President Donald Trump's $1 lakh H-1B visa fee. And in men's cricket, India A to take on Sri Lanka A in opening match of Tri-Nation series at Dambulla this morning. And with that, we end the morning news. Have a nice day.
1: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಡಾಕ್ಟರ್ ಎನ್ ನರ್ಮದಾ ಅವರ ವಯಲಿನ್ ವಾದನ. ಪಕ್ಕಾವಾದ್ಯದಲ್ಲಿ ಮೃದಂಗಂ ಎನ್ಎಸ್ ಸುಬ್ರಹ್ಮಣ್ಯಂ, ಖಂಜೀರ ಅನಿರುದ್ಧ ಅತ್ರೇಯ. ಮೊದಲಿಗೆ ರಾಗ ಲತಾಂಗಿ ಕೇಳೋಣ. ಆದಿತಾಳ ಪಿ ಸುಬ್ರಹ್ಮಣ್ಯ ಅಯ್ಯರ್ ಅವರ ರಚನೆ.

ಇದುವರೆಗೆ ರಾಗ ಲತಾಂಗಿ ಆದಿತಾಳದಲ್ಲಿ ಪಿ ಸುಬ್ರಹ್ಮಣ್ಯ ಅಯ್ಯರ್ ಅವರ ರಚನೆ ಕೇಳಿದಿರಿ. ಈಗ ರಾಗ ಹಿಂಡೋಲಂ ಕೇಳೋಣ. ಆದಿತಾಳ ಪುರಂದರದಾಸರ ಕೃತಿ.

0: ಇದುವರೆಗೆ ರಾಗ ಹಿಂಡೋಲಂ ಆದಿತಾಳದಲ್ಲಿ ಪುರಂದರದಾಸರ ಕೃತಿ ಕೇಳಿದಿರಿ. ಡಾಕ್ಟರ್ ಎನ್ ನರ್ಮದಾ ಅವರ ವಯಲಿನ್ ವಾದನ ಇದುವರೆಗೆ ಪ್ರಸಾರವಾಯಿತು. ಪಕ್ಕವಾದ್ಯದಲ್ಲಿ ಮೃದಂಗಂ ಎನ್ಎಸ್ ಸುಬ್ರಹ್ಮಣ್ಯಂ, ಖಂಜೀರ ಅನಿರುದ್ಧ ಅತ್ರೇಯ ಅವರದಾಗಿತ್ತು. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಸಮಯ 9:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಧಾರವಾಡ. ಸ್ವಸ್ಥ ಜೀವನಕ್ಕಾಗಿ ನಿತ್ಯಯೋಗ ಪ್ರಾಯೋಜಿತ ಸರಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಯೋಗ ಶಿಕ್ಷಣ, ಯೋಗ ಚಿಕಿತ್ಸೆ ಹಾಗೂ ರೋಗದಿಂದ ನಿರೋಗದೆಡೆಗೆ ಕರೆದೊಯ್ಯುತ್ತಿದೆ ಪರಮಹಂಸ ಯೋಗಪೀಠ ಧಾರವಾಡ. ಸ್ವಸ್ಥ ಜೀವನಕ್ಕಾಗಿ ನಿತ್ಯಯೋಗ ಮಾತನಾಡುತ್ತಾರೆ ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರು.
2: ಆತ್ಮೀಯರಿಗೆಲ್ಲ ನಮಸ್ಕಾರ. ನಾವು ಚಿಕಿತ್ಸಾತ್ಮಕ ಯೋಗದಲ್ಲಿ ನಿನ್ನೆ ದಿನ ಹೈಪರ್ ಟೆನ್ಷನ್ಗೆ ನೋಡಿದ್ವಿ. ಹೈಪರ್ ಟೆನ್ಷನ್ ಅಲ್ಲಿ ಮನಸ್ಸನ್ನ ಶಾಂತ ಮಾಡೋದು ಬಹುಮುಖ್ಯವಾದದ್ದು. ಈ ಮನಸ್ಸನ್ನ ಶಾಂತ ಮಾಡಲಿಕ್ಕೆ ಮತ್ತೆ ಯಾವ ವಿಧಾನ ಅಂದ್ರೆ ಚಿಕಿತ್ಸಾತ್ಮಕ ಧ್ಯಾನದ ಪದ್ಧತಿ, ಅದರೊಟ್ಟಿಗೆ ಮಂತ್ರಗಳನ್ನ ಉಚ್ಚರಿಸುವುದು. ಮಂತ್ರಗಳು ಕೇವಲ ಧಾರ್ಮಿಕ ಆಚರಣೆಗಳು ಮಾತ್ರ ಅಲ್ಲ, ಇತ್ತೀಚಿನ ವೈದ್ಯಕೀಯ ವಿಜ್ಞಾನ ಕೂಡ ಒಪ್ಪಬಹುದಾದದ್ದೇನು ಅಂದ್ರೆ ಮಂತ್ರಗಳು ನಮ್ಮ ಶರೀರದಲ್ಲಿ ಅತ್ಯಂತ ಸಕಾರಾತ್ಮಕವಾದ ಧ್ವನಿ ತರಂಗಗಳನ್ನು ಉತ್ಪನ್ನ ಮಾಡಿ ಪ್ರತಿಯೊಂದು ಜೀವಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಅಲ್ಲದೆ ಜೀವಕೋಶಕ್ಕೆ ಹೊಸ ಶಕ್ತಿಯನ್ನ ತುಂಬಿ ಮನಸ್ಸು ಶಾಂತಗೊಳಿಸಲಿಕ್ಕೆ ಕಾರಣ ಆಗ್ತವೆ ಎನ್ನುವಂಥದ್ದು. ಈಗ ನಾವು ಹೈಪರ್ ಟೆನ್ಷನ್ ಅನ್ನ ತಗೊಂಡ್ರೆ ಮನಸ್ಸು ಶಾಂತ ಆಗಲಿಕ್ಕೆ ಯಾವ ರೀತಿಯ ಮಂತ್ರಗಳು ಬೇಕು ಅಂಥದ್ದನ್ನೇ ಅಂಥ ಮಂತ್ರಗಳನ್ನೇ ಯೋಗ ಚಿಕಿತ್ಸೆಯಲ್ಲಿ ಅಳವಡಿಸಿಕೊಳ್ಳಲಾಗುತ್ತೆ. ಆ ಮಂತ್ರಗಳನ್ನ ಪದೇ ಪದೇ ಉಚ್ಚರಿಸೋದ್ರಿಂದ ಮನಸ್ಸು ಶಾಂತ ಆಗ್ತದೆ, ಜೊತೆಗೆ ಹೃದಯದ ಕಾರ್ಯಕ್ಷಮತೆ ಕೂಡ ಹೆಚ್ಚಾಗ್ತದೆ. ಹೃದಯ ಮತ್ತು ಮೆದುಳಿನ ಆ ಸಂಪರ್ಕ ಏನಿದೆ ಅದರಲ್ಲೂ ಕೂಡ ಸರಿಯಾದ ಸಮತೋಲನ ಉಂಟಾಗ್ತದೆ. ಹೈಪರ್ ಟೆನ್ಷನ್ ಎನ್ನುವ ಈ ಶಾರೀರಿಕ ತೊಂದರೆಗೆ ಯೋಗ ಚಿಕಿತ್ಸೆಯನ್ನ ನೀಡುವಾಗ ಮತ್ತೊಂದು ಮುಖ್ಯವಾದದ್ದೇನು ಅಂದ್ರೆ ಆಹಾರ ಪದ್ಧತಿ. ಆಹಾರದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉಪ್ಪು ಇರಲಾರದ ಹಾಗೆ ನೋಡಿಕೊಳ್ಬೇಕಾಗುತ್ತೆ. ಇದನ್ನೂ ಅಳವಡಿಸಿದ ಹಾಗೆ ಹಣ್ಣುಗಳ ಸೇವನೆ, ಸರಿಯಾಗಿ ಮಲಗುವುದು, ಸರಿಯಾದ ಸಮಯದಲ್ಲಿ ಏಳುವುದು, ಕ್ರಿಯೆಗಳು, ಬಂಧ ಮುದ್ರೆಗಳು, ಆಸನಗಳು ಹಾಗೂ ಧ್ಯಾನದ ಕ್ರಮಗಳನ್ನ ಯುಕ್ತವಾದ ರೀತಿಯಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಈ ಒಂದು ಚಿಕಿತ್ಸೆಯನ್ನ ನಾವು ಮಾಡಬಹುದು. ಈಗ ಹೈಪರ್ ಟೆನ್ಷನ್ ಅನ್ನೋ ಹಾಗೆ ಕಡಿಮೆ ರಕ್ತದೊತ್ತಡ ಅಂತ ಕೂಡ ಇದೆ. ಅಂದ್ರೆ ಹೆಚ್ಚಿನ ರಕ್ತದೊತ್ತಡ ಇರುವ ಹಾಗೆ ಕೆಲವು ಜನರು ಕಡಿಮೆ ರಕ್ತದ ಒತ್ತಡದಿಂದ ಕೂಡ ಬಳಲ್ತಾರೆ. ಇದನ್ನ ಲೋ ಬಿಪಿ ಅಂತ ಹೇಳ್ತಾರೆ. ಇದು ಕೂಡ ಒಂದು ಸಮಸ್ಯೆ. ಈ ಸಮಸ್ಯೆಗೂ ಕೂಡ ಯೋಗ ಚಿಕಿತ್ಸೆಯಲ್ಲಿ ಪರಿಣಾಮಕಾರಿಯಾದ ಅಭ್ಯಾಸಗಳನ್ನ ನಾವು ನೀಡಬಹುದು. ಅಂದ್ರೆ ರಕ್ತದ ಒತ್ತಡ ಒಂದು ಸಮತೋಲನದ ಮಟ್ಟದಲ್ಲಿ ಇರಬೇಕು. ಹಾಗೆ ಅದಕ್ಕೆ ಬೇಕಾಗುವಂತದ್ದೇನು ಅಂದ್ರೆ ವ್ಯಕ್ತಿಯ ವಯಸ್ಸಿನ ಆಧಾರದ ಮೇಲೆ ವಿವಿಧ ರೀತಿಯ ಶಾರೀರಿಕ ಅಭ್ಯಾಸಗಳನ್ನ ಮಾಡಿಸೋದು. ಅಂದ್ರೆ ಅದು ಆಸನಗಳಾಗಿರ್ಬೋದು, ಬಂಧ ಮುದ್ರೆಗಳಾಗಿರ್ಬೋದು, ಕ್ರಿಯೆಗಳಾಗಿರ್ಬೋದು, ಅದರೊಟ್ಟಿಗೆ ಪ್ರಾಣಾಯಾಮಗಳು. ಕೆಲವು ಪ್ರಾಣಾಯಾಮಗಳನ್ನ ಮಾಡಿದ್ರೆ

0: ರಕ್ತದೊತ್ತಡ ಕಡಿಮೆ ಆಗ್ತದೆ. ಮತ್ತೆ ಇನ್ನು ಕಡಿಮೆ ರಕ್ತದೊತ್ತಡ ಇದ್ದಾಗ ಕೆಲವು ಪ್ರಾಣಾಯಾಮಗಳನ್ನು ಮಾಡೋದ್ರಿಂದ ರಕ್ತದೊತ್ತಡ ಹೆಚ್ಚಾಗ್ತದೆ. ಇವುಗಳನ್ನು ಕೂಡ ಅನುಸರಿಸೋದು ಮತ್ತೆ ಆಹಾರ ಪದ್ಧತಿಯಲ್ಲೂ ಕೂಡ ಸೂಕ್ತವಾದ ಮಾರ್ಪಾಡುಗಳನ್ನು ಮಾಡುವ ಮೂಲಕ ನಾವು ಕಡಿಮೆ ರಕ್ತದ ಒತ್ತಡಕ್ಕೆ ಕೂಡ ನಾವು ಯೋಗ ಚಿಕಿತ್ಸೆಯನ್ನ ನೀಡಬಹುದು. ನಾವು ನಾಳೆ ಮತ್ತೊಂದು ಮುಖ್ಯ ಸಮಸ್ಯೆ ಆದಂತ ಅಸ್ತಮಾದ ಕುರಿತು ಆಲೋಚನೆ ಮಾಡೋಣ.
1: ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ ಮಾತನಾಡಿದವರು ಡಾಕ್ಟರ್ ಶೋಭಾ ಹುಲಿಕಟ್ಟಿ ಅವರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. ಯೋಗ ಶಿಕ್ಷಣ, ಯೋಗ ಚಿಕಿತ್ಸೆ ಹಾಗೂ ರೋಗದಿಂದ ನಿರೋಗದೆಡೆಗೆ ಕರೆದೊಯ್ಯುತ್ತಿದೆ ಪರಮಹಂಸ ಯೋಗಪೀಠ ಧಾರವಾಡ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪರಮಹಂಸ ಯೋಗಪೀಠ ದೂರವಾಣಿ ಸಂಖ್ಯೆ 9900451397.
2: ಇದು ಆಕಾಶವಾಣಿಯ ಧಾರವಾಡ ಕೇಂದ್ರ. ಇದೀಗ ಸುಗಮ ಸಂಗೀತ.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1-800-420-2233.
4: They say the view from the top changes everything. But for a few, the view from the clouds is the only one that matters. The Indian Air Force invites applications for commissioned officers through AFCAT 2 of 2026. Registrations open on May 20th, 2026. Visit afcat.edcil.co.in and take the first step toward the blue.
5: Tware du jeevi sabahude hari ninna charanagala.
6: Aatmiyare, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
7: ಪ್ರತಿ ಗುರುವಾರ ತಪ್ಪದೆ ಕೇಳಿ ಕನಕ ದೀಪ.
6: ಧಾರವಾಡ ಆಕಾಶವಾಣಿ 765 kHz ಹಾಗೂ FM 100.3 MHz ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕದೀಪ.
7: ಕನಕದೀಪ.
8: ಭಾಗ್ಯಶ್ರೀ ಅವಧಾನಿ ಅವರ ಸುಗಮ ಸಂಗೀತದಲ್ಲಿ ಮೊದಲಿಗೆ ಪುರಂದರದಾಸರ ಕೃತಿ ಕೇಳೋಣ.

ಇದುವರೆಗೆ ಭಾಗ್ಯಶ್ರೀ ಅವಧಾನಿ ಅವರಿಂದ ಸುಗಮ ಸಂಗೀತವನ್ನು ಕೇಳಿದಿರಿ. ಆಕಾಶವಾಣಿ ಧಾರವಾಡ, ಈಗ ಅರ್ಪಣಾ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಜಗನ್ನಾಥದಾಸರ ಕೃತಿ ಕೇಳೋಣ ಸಮೂಹಗಾನದಲ್ಲಿ.

ಇದುವರೆಗೆ ರಾಧಾದೇಸಾಯಿ ಹಾಗೂ ವಾಣಿಶ್ರೀ ಕುಲಕರ್ಣಿ ಅವರ ಯುಗಳ ಧ್ವನಿಯಲ್ಲಿ ಪುರಂದರದಾಸರ ಕೃತಿ ಕೇಳಿದಿರಿ. ಈಗ ಚನ್ನ ಬಸವಣ್ಣರ ವಚನ ಕೇಳೋಣ ಯುಗಳ ಧ್ವನಿಯಲ್ಲಿ.

0: ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ಅರ್ಪಣಾ ಪ್ರಸಾರವಾಯಿತು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಈಗ ಸಮಯ 9:30:25. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ.
1: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫೈನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
3: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಶ್ರೋತೃ ಬಾಂಧವರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ಪ್ರಾಯೋಜಕರು ವಿವೇಕಾನಂದ ಶಿಕ್ಷಣ ಸಂಸ್ಥೆ ಬಿಳಿಗಿ.
0: ನಂದನಾ ಕಾರ್ಯಕ್ರಮದ ಆರಂಭದ ಗೀತೆ ಒಂದು ಸಿನಿಮಾ ಕಥೆಯ ಚಿತ್ರದ್ದು. ಗೀತೆಯನ್ನ ಹಾಡಿದ್ದಾರೆ ಬಿಆರ್ ಛಾಯಾ ಹಾಗೂ ಸಂಗಡಿಗರು.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಅವರು ಹಾಡಿರುವ ಗಂಗಾ ಯಮುನಾ ಚಿತ್ರದ ಗೀತೆ. ಈಗ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ಒದಗಿಸಿದವರು ವಿದ್ಯಾಸಾಗರ್.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಶ್ರೋತೃಬಾಂಧವರೇ, ಬಹು ಜನಪ್ರಿಯ ಸಂಗೀತ ಸರಣಿ ಗಾನಲಹರಿ
1: ಇದೀಗ ಅದರ ಮರು ಪ್ರಸಾರದ ಸಿಹಿ ಸಿಹಿ ವಾಣಿ.
2: ಕೋಗಿಲೆ ಹಾಡಿದೆ ಕೇಳಿದೆಯ, ಹೊಸ ರಾಗವ ಹಾಡಿದೆ ಆಲಿಸೆಯ.
0: ಹೌದು ಶ್ರೋತೃಗಳೇ, ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಟ್ಯೂನ್ ಮಾಡ್ರಿ ಧಾರವಾಡ ಆಕಾಶವಾಣಿ.
1: ಆಗ ಕೇಳಿ ಬರೋ ಕಾರ್ಯಕ್ರಮ ಸರಣಿಯೇ ಗಾನಲಹರಿ.
0: ಕೇಳ್ರಿ ಅಪ್ಯಾಯಮಾನ ನಾದ ಝರಿಯೊಳಗ ತೇಲಿ ನಲೀರಿ.
1: ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಗಾನಲಹರಿ
0: ಗಾನಲಹರಿ
1: ಗಾನಲಹರಿ.
3: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಹೊಂಬಿಸಿಲು ಚಿತ್ರದ ಗೀತೆಯೊಂದನ್ನು ಈಗ ಕೇಳೋಣ. ಗೀತಪ್ರಿಯ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸ್ವರಕಲ್ಪನೆ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಅವರ ಯುಗಳ ಧ್ವನಿಯಲ್ಲಿ ಗಲಾಟೆ ಅಳೆಯಂದ್ರು ಚಿತ್ರದ ಗೀತೆಗೆ ಸಂಗೀತವನ್ನು ಒದಗಿಸಿದವರು ದೇವಾ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
4: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
5: ನಾನು ಡಾಕ್ಟರ್ ರಿಕಿತಾ ಆರ್ಮುದೋಳ್, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬರುವ ಮಂಗಳವಾರ ದಿನಾಂಕ 9 ಜೂನ್ 2026 ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಯಸ್ಕರಲ್ಲಿ ಡೆಂಗ್ಯೂ ಎಂಬುದರ ಬಗ್ಗೆ ಕುರಿತು ಮಾತಾಡೋಣ. ಡೆಂಗಿ ಜ್ವರದಲ್ಲಿ ಬರುವ ಲಕ್ಷಣಗಳು, ಅದರ ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ.
3: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-1415, 244-344-1516. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
4: ನಂದನ ಕಾರ್ಯಕ್ರಮವನ್ನು ಧಾರವಾಡ ಆಕಾಶವಾಣಿಯಿಂದ ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಸೋನು ನಿಗಮ್ ಅವರು ಹಾಡಿರುವ ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಗೀತೆ ಕೇಳೋಣ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ.

ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಪ್ರೇಮದ ಕಾಣಿಕೆಯ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ರಾಗ ಸಂಯೋಜನೆ.

0: ಶ್ರೋತೃ ಬಾಂಧವರೇ, ಬಹು ಜನಪ್ರಿಯ ಸಂಗೀತ ಸರಣಿ ಗಾನಲಹರಿ
1: ಇದೀಗ ಅದರ ಮರು ಪ್ರಸಾರದ ಸಿಹಿ ಸಿಹಿ ವಾಣಿ.
2: ಕೋಗಿಲೆ ಹಾಡಿದೆ ಕೇಳಿದೆಯ, ಹೊಸ ರಾಗವ ಹಾಡಿದೆ ಆಲಿಸೆಯ.
0: ಹೌದು ಶ್ರೋತೃಗಳೇ, ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಟ್ಯೂನ್ ಮಾಡ್ರಿ ಧಾರವಾಡ ಆಕಾಶವಾಣಿ.
1: ಆಗ ಕೇಳಿ ಬರೋ ಕಾರ್ಯಕ್ರಮ ಸರಣಿಯೇ ಗಾನಲಹರಿ.
0: ಕೇಳ್ರಿ ಅಪ್ಯಾಯಮಾನ ನಾದ ಝರಿಯೊಳಗ ತೇಲಿ ನಲೀರಿ.
1: ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಗಾನಲಹರಿ
0: ಗಾನಲಹರಿ
1: ಗಾನಲಹರಿ.
3: ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ಬಡವರ ಬಂಧು ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸ್ವರಕಲ್ಪನೆ.

ಲವ್ ಮಾಕ್ಟೇಲ್ ಭಾಗ ಮೂರು ಚಿತ್ರದ ಗೀತೆಯನ್ನು ಇದುವರೆಗೆ ಕೇಳಿದ್ರಿ. ವಿಜಯ್ ಪ್ರಕಾಶ್ ಗೀತೆಯನ್ನು ಹಾಡಿದ್ರು. ಈಗ ಸಾಹಸ ಸಿಂಹ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದಾರೆ.

0: ನಂದನ ಇದುವರೆಗೆ ಪ್ರಸಾರವಾಯಿತು. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಭಾವಗೀತೆಗಳ ಕಾರ್ಯಕ್ರಮ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
4: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ, ಚನ್ನಯ್ಯನಗಿರಿ, ಮನುಗುಂಡಿ, ಧಾರವಾಡ.
5: ನಿಸರ್ಗ ಜ್ಞಾನಾಮೃತ.
0: ಭಾವಗೀತೆಗಳ ಕಾರ್ಯಕ್ರಮದ ಆರಂಭದಲ್ಲಿ ರೋಹಿಣಿ ದೇಶಪಾಂಡೆ ಅವರು ಹಾಡಿರುವ ಡಾಕ್ಟರ್ ಡಿಎಸ್ ಕರ್ಕಿ ಅವರ ರಚನೆ.

ಇದುವರೆಗೆ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಧಾರವಾಡ. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ರಾಣೆಬೆನ್ನೂರಿನ ನಾಗೇಂದ್ರಪ್ಪ, ಸಣ್ಣ ಸಿದ್ದಪ್ಪ ಅಟವಾಳಗಿ ಹಾಗೂ ಸಂಗಡಿಗರಿಂದ ಒಡಬುಗಳು.

0: ಸಂಭ ರಜದ ಸಿಕರಿ ಸಮಾನ ದೇಹದ ಭುಜಗ ವಲಯದ ಕಾಲ ಕಡಗಗಳ
1: ರಜನ ಲೋಕುವ ಚುಂಬಿಸುವ ಸಿರಿಮಗದ ಕೋಡುಗಳ ತ್ರಿಜಗ ಪೋಷಕ ನಂಬ ಬಿರುದಿನ ಧ್ವಜ ಪಡೆದ ಬಾಲದ ವಿಲಾಸದ ಕುಜನ ಹರ ಬಸವೇಶ ರಕ್ಷಿಸು ಎಮ್ಮ ನವರತ
2: ಶಾಂತರೂಪನ ಭ್ರಾಂತರಹಿತನೇ ಕಂತು ಹರಣ ಜ್ಯೇಷ್ಠತನೇನೆ ಕುಪಿತನಾದರೆ ಹರಣ ಎಣಿಸದೆ ಎತ್ತಿಸುತ್ತಾನೆ ಕ್ಷಿತಿಯ ಜನರಿಗೆ ಹಿತವ ಬಯಸುವ ಬಸವ ದೇವನ ಸಲಹ ಮೂಜಗವ

ಇದುವರೆಗೆ ರಾಣೆಬೆನ್ನೂರಿನ ನಾಗೇಂದ್ರಪ್ಪ, ಸಣ್ಣಸಿದ್ದಪ್ಪ ಅಟವಾಳಗಿ ಹಾಗೂ ಸಂಗಡಿಗರಿಂದ ಒಡಪುಗಳನ್ನು ಕೇಳಿದಿರಿ. ಈಗ ಶಿವಳ್ಳಿಯ ಅಂಬವ್ವ ಮಹದೇವಪ್ಪ ಪೂಜಾರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ.

ಇದುವರೆಗೆ ಶಿವಳ್ಳಿಯ ಅಂಬವ್ವ ಮಹದೇವಪ್ಪ ಪೂಜಾರ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳಿದಿರಿ. ಈಗ ಚಿಕ್ಕೋಡಿ ತಾಲೂಕು ಬೊಂಬಲವಾಡದ ಭರಮೂರಾಮಪ್ಪ ಭಜಂತ್ರಿ ಹಾಗೂ ಸಂಗಡಿಗರಿಂದ

ಇದುವರೆಗೆ ಚಿಕ್ಕೋಡಿ ತಾಲೂಕು ಬಂಬಲವಾಡದ ಭರಮು ರಾಮಪ್ಪ ಭಜಂತ್ರಿ ಹಾಗೂ ಮೇಳದವರಿಂದ ತಾಸೆವಾದನ ಕೇಳಿದಿರಿ. ಜನಪದ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಧಾರವಾಡ.

0: ಎಂಥ ನಾದ ಮಾಧುರ್ಯ! ಕಲ್ಸಕ್ರಿ ತಿಂದಷ್ಟು ಸಿಹಿ ಈ ಗಾನದ ಸವಿ.
1: ದಣಿದ ಮನಕ್ಕ ಚೈತನ್ಯ ತುಂಬುತ್ತದ, ದುಃಖಿತ ಮನಕ್ಕ ಸ್ಫೂರ್ತಿ ನೀಡುತ್ತದ ಈ ನಾದ ಮಾಧುರ್ಯ.

0: ಈ ನಮ್ಮ ಪುಣ್ಯ ಭೂಮಿ ಭವ್ಯ ಸಂಸ್ಕೃತಿಯ ಬೀಡು,
1: ಸಾಹಿತ್ಯ ಸಿರಿಗಂಧದ ನಾಡು,
0: ಸುಮಧುರ ಸಂಗೀತದ ನೆಲೆಬೀಡು,
1: ಸಾಹಿತ್ಯದ ಹಿರಿಮೆಯ ಸಂಗೀತದ ಗರಿಮೆಯ ಈ ಮಣ್ಣ ಕಣಕಣದೊಳಗೂ ಅಡಗಿರುವಂತಹ ಸಾಹಿತ್ಯದ ಗಂಧ, ಸಂಗೀತದ ಆನಂದವನ್ನು ಆಸ್ವಾದಿಸುವ ಹೊಸ ಪ್ರಯತ್ನ ಈ ಗಾನಲಹರಿ.
0: ಹಾ ಶ್ರೋತೃಗಳೇ, ಚಿತ್ರ ಸಂಗೀತದೊಳಗಡಗಿರೋ ಶಾಸ್ತ್ರೀಯ ಸಂಗೀತದ ರಂಗು, ಶಾಸ್ತ್ರೀಯ ಸಂಗೀತದ ಒಳಗಡಗಿರೋ ಸರಿಗಮದ ಗುಂಗು, ಇವೆಲ್ಲವನ್ನ ಗುರುತಿಸೋ ಕಲಾರಾಧನೆಯ ಸುಸ್ವರ ಝರಿ ಈ ನಮ್ಮ ಗಾನಲಹರಿ.
1: ಬರ್ರಿ ಕೇಳುಗರೆ, ಸರಿಗಮದ ಈ ಪಯಣದೊಳಗೆ ನಮ್ಮೊಂದಿಗೆ ಹೆಜ್ಜೆ ಹಾಕ್ರಿ.
0: ನಾದ ಸಂಭ್ರಮದ ಈ ನಾದದೊಳಗ ಲೀನವಾಗ್ರಿ.

0: ಗಾನಯಾನದ ಮೊದಲ ನಡಿಗೆ
1: ಯಮನ್ ರಾಗದ ಕಡೆಗೆ.
0: ಯಮನ್ ಅಂದ್ರ ನಮನ್ ಅಂದಂಗ, ನಮಸ್ಕರಿಸುವಂತ ಅರ್ಥ.
1: ಈ ರಾಗದಲ್ಲಿನ ಶೃಂಗಾರ ಭಕ್ತಿರಸ ಹೊರಹೊಮ್ಮಿಸುವ ಗುಣಕ್ಕ ಈ ಹೆಸರು ಅನ್ವರ್ಥಕ.
0: ಸಂಗೀತ ದಿಗ್ಗಜ ಭಾರತ ರತ್ನ ಪಂಡಿತ್ ಭೀಮಸೇನ್ ಜೋಶಿಯವರ ಕಂಠಸಿರಿಯೊಳಗ ಯಮನ್ ರಾಗ ಹರಿದು ಬಂದ ರೀತಿ ಇದು.

0: ಯಮನ್ ರಾಗ, ಸಂಪೂರ್ಣ ರಾಗ.
1: ಆದ್ರ ಆರೋಹದೊಳಗ
2: ನೇರೆಗಾಮ ಧನೀಸ
1: ಅಂತ ಹಾಡೋದ್ರಿಂದ ಅದರ ಸೌಂದರ್ಯ ಹೆಚ್ಚುತ್ತದೆ.
0: ಆರೋಹದೊಳಗ ಷಡ್ಜ ಮತ್ತು ಪಂಚಮ ವರ್ಜ್ಯ ಇದ್ದು ಅವರೋಹದೊಳಗೆ ಎಲ್ಲ ಸ್ವರಗಳು ಅವ.
2: ಆರೋಹ ನೇರೆಗಾಮ ಧನೀಸ,
0: ಅವರೋಹ

0: ವಾದಿಯಾಗಿ ಗಾಂಧಾರ, ಸಂವಾದಿಯಾಗಿ ನಿಷಾದ ಸ್ವರವನ್ನು ಹೊಂದಿರುವಂತಹ ಯಮನ್ ರಾಗವನ್ನ
1: ರಾತ್ರಿಯ ಪ್ರಥಮ ಪ್ರಹರದೊಳಗ ಹಾಡ್ತಾರ.
0: ವಾದ್ಯ ಸಂಗೀತದೊಳಗೂ ಈ ರಾಗ ಹೆಂಗ್ ಹರಿದು ಬರ್ತದ?

0: ಕಟಕೆ
1: ಅನೇಕ ಸಿನಿಮಾ ಹಾಡುಗಳು ರಾಗ ಆಧಾರಿತನೇ ಇರ್ತಾವ.
0: ಆದ್ರೆ ಬಹಳಷ್ಟು ಹಾಡುಗಳಿಗೆ ಬೇರೆ ಬೇರೆ ಪೂರಕ ರಾಗಗಳ ಮಿಶ್ರಣ ಇರೋದ್ರಿಂದ
1: ಒಂದೇ ಶುದ್ಧವಾದ ರಾಗ ಆಧರಿಸಿದ ಹಾಡು ಸಿಗೋದು ಕಷ್ಟ.
0: ಖ್ಯಾತ ಗಾಯಕ ಉಸ್ತಾದ್ ಗುಲಾಂ ಮುಸ್ತಫಾ ಖಾನ್ ಅವರು ಯಮನ್ ರಾಗವನ್ನು ಪ್ರಸ್ತುತಪಡಿಸಿದ್ದು ಹೀಗೆ.

ಚಿತ್ರಲೇಖ ಹಿಂದಿ ಚಿತ್ರದ ಮಹಮ್ಮದ್ ರಫಿ ಅವರ ಸ್ವರದೊಳಗ ತೇಲಿ ಬಂದ ಯಮನ್ ರಾಗಾಧಾರಿತ ಹಾಡು ಚಿತ್ರ ರಸಿಕರನ್ನ ಮಂತ್ರಮುಗ್ಧಗೊಳಿಸಿತು.

ರಾಗ ಒಂದೇ ಆದರೂ ಗಾಯನದೊಳಗಿನ ಅದರ ಪ್ರಸ್ತುತಿಯೇ ಬೇರೆ, ವಾದ್ಯ ಸಂಗೀತದೊಳಗಿನ ಅದರ ಪ್ರಸ್ತುತಿಯೇ ವಿಶಿಷ್ಟ. ಯಮನ್ ರಾಗದಲ್ಲಿನ ಭಕ್ತಿಗೀತೆ ಭಾವಗೀತೆಗಳಿಗೇನೂ ಕೊರತೆ

0: ಇಂತಹ ಅಪರೂಪದ ಯಮನ್ ರಾಗವನ್ನ ಎಷ್ಟು ಕೇಳಿದ್ರೂ ಸಾಕು ಅನ್ಸುದಿಲ್ಲ.
1: ಕಲಾಸಕ್ತರನ್ನು ತನ್ನ ಗಾಂಭೀರ್ಯತೆಯತ್ತ ಸೆಳೆಯಬಲ್ಲಂತಹ ಯಮನ್ ರಾಗ
0: ನಿಜಕ್ಕೂ ಸಂತೋಷದ ರಸದೌತಣ.
1: ಮತ್ತೊಂದು ಹೊಸ ರಾಗದ ಝರಿಯೊಂದಿಗೆ
0: ಗಾನ ಲಹರಿ ಮುಂದಿನ ವಾರ ಮತ್ತೆ ನಿಮ್ಮೊಂದಿಗೆ.
1: ನಮಸ್ಕಾರ.
2: ಗಾನ ಲಹರಿ ರಾಗಾಧಾರಿತ ಚಿತ್ರಗೀತೆಗಳ ಸಂಗೀತ ಸಾಪ್ತಾಹಿಕ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಶ್ರೀಕಾಂತ್ ಕುಲಕರ್ಣಿ ಹಾಗೂ ಮಾಯಾ ರಾಮನ್.

0: ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಇದೀಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಈಗ ಶಿವಾನಿ ಮಿರಜ್ಕರ್ ಅವರ ಗಾಯನದಲ್ಲಿ ರಾಗ್ ಹಿಂಡೋಲ್ ಕೇಳೋಣ. ತಬಲಾ ಸಾಥಿ ಶ್ರೀಹರಿ ದಿಗ್ಗಾಮಿ, ಹಾರ್ಮೋನಿಯಂ ಶುಕ್ರು ಸಾಬ್ ಮುಲ್ಲಾ.

0: ಕೇಳುಗರೆ, ಇದುವರೆಗೆ ಶಿವಾನಿ ಮಿರಾಜ್ಕರ್ ಅವರ ಗಾಯನದಲ್ಲಿ ರಾಗ ಹಿಂಡೋಲ್ ಕೇಳಿದಿರಿ. ಹಾರ್ಮೋನಿಯಂ ಸಾಥ್ ನೀಡಿದವರು ಶುಕ್ರು ಸಾಬ್ ಮುಲ್ಲಾ, ತಬ್ಲಾ ಸಾಥ್ ನೀಡಿದವರು ಶ್ರೀಹರಿ ದಿಗ್ಗಾಮಿ.
1: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50.
0: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
2: ನಾನು ಡಾ ರಿಕಿತಾ ಆರ್ಮುದೋಳ್, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬರುವ ಮಂಗಳವಾರ ದಿನಾಂಕ 9 ಜೂನ್ 2026 ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಯಸ್ಕರಲ್ಲಿ ಡೆಂಗ್ಯೂ ಎಂಬುದರ ಬಗ್ಗೆ ಕುರಿತು ಮಾತಾಡೋಣ. ಡೆಂಗ್ಯೂ ಜ್ವರದಲ್ಲಿ ಬರುವ ಲಕ್ಷಣಗಳು, ಅದರ ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ.
1: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.

0: ಆಕಾಶವಾಣಿ ಧಾರವಾಡ ಕೇಳುಗರೆ, ಸಮಯ 12 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ಪ್ರದೇಶ ಸಮಾಚಾರ ನಮ್ಮ ನಿಲಯದಿಂದ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಬುಡಕಟ್ಟು ಸಮುದಾಯದ ಜನನಾಯಕ ಬಿರ್ಸಾ ಮುಂಡಾ ಅವರ ಪುಣ್ಯತಿಥಿ ಇಂದು. ರಾಷ್ಟಪತಿ ದ್ರೌಪದಿ ಮುರ್ಮು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ವನವಾಸಿ ವೀರನ ಸ್ಮೃತಿಗೆ ಶ್ರದ್ದಾಸುಮನ ಅರ್ಪಿಸಿದ್ದಾರೆ. ನೈಋತ್ಯ ರೈಲ್ವೆಯ ಸಂಚಾರ ನಿಬಿಡ ರೈಲ್ವೆ ಕಾರಿಡಾರ್ಗಳಲ್ಲಿ ಒಂದಾದ ಬೆಂಗಳೂರು ತುಮಕೂರು ವಿಭಾಗದಲ್ಲಿ ಮಾರ್ಗ ವಿದ್ಯುದೀಕರಣ ಕಾಮಗಾರಿಗೆ 162.57 ಕೋಟಿ ರೂಪಾಯಿ ಅನುಮೋದಿತವಾಗಿದೆ. 120 ಟ್ರ್ಯಾಕ್ ಕಿಲೋಮೀಟರ್ಗಳನ್ನು 2x25 ಕಿಲೋವ್ಯಾಟ್ ಸಾಮರ್ಥ್ಯದ ವಿದ್ಯುದೀಕೃತ ಸಂಚಾರ ವ್ಯವಸ್ಥೆಯಾಗಿ ಪರಿವರ್ತಿಸಲಾಗುತ್ತಿದೆ. ಬೆಂಗಳೂರು ತುಮಕೂರು ರೈಲ್ವೆ ವಿಭಾಗ ಹೈಲಿ ಯುಟಿಲೈಸ್ಡ್ ನೆಟ್ವರ್ಕ್ ಮಾರ್ಗ 10 ಭಾಗವಾಗಿದೆ. ಇದು ಪುಣೆ ಹುಬ್ಬಳ್ಳಿ ಚಿಕ್ಕಜಾಜೂರು ಬೀರೂರು ತುಮಕೂರು ಬೆಂಗಳೂರು ಸೇಲಂ ಕನ್ಯಾಕುಮಾರಿ ಕಾರಿಡಾರ್ನಲ್ಲಿರುವ ಪ್ರಮುಖ ಆರ್ಥಿಕ ಮತ್ತು ಕೈಗಾರಿಕಾ ಕೇಂದ್ರಗಳನ್ನು ಸಂಪರ್ಕಿಸುತ್ತದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದು ಆಶೋತ್ತರ ರಾಷ್ಟವಾಗಿ ದೇಶ ಪರಿವರ್ತನೆಯಾಗಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದ್ದಾರೆ. ಆತ್ಮನಿರ್ಭರ ಭಾರತ ಅಭಿಯಾನದ ಹಿನ್ನೆಲೆ ಯುವಜನರಿಗೆ ಅವಕಾಶ

0: ಅವಕಾಶಗಳು, ನಾವೀನ್ಯತೆ ಹಾಗೂ ಆತ್ಮವಿಶ್ವಾಸ ವೃದ್ಧಿಸಿದೆ ಎಂದು ಸುದ್ದಿಸಂಸ್ಥೆಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಭಾರತದ ಆರೋಗ್ಯ ವ್ಯವಸ್ಥೆಯನ್ನು ಗಮನಾರ್ಹವಾಗಿ ಬಲಪಡಿಸಿದೆ. 44 ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ಆರೋಗ್ಯ ವಿಮೆ, 186,000 ಹೆಚ್ಚು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಿದೆ, 18,000 ಹೆಚ್ಚು ಜನೌಷಧಿ ಕೇಂದ್ರಗಳ ಮೂಲಕ ಜನರಿಕ್ ಔಷಧಿಗಳು ಈಗ ಮಾರುಕಟ್ಟೆ ದರಕ್ಕಿಂತ 50%-90% ಕಡಿಮೆ ದರದಲ್ಲಿ ಲಭ್ಯವಿವೆ, 47 ಕೋಟಿಗೂ ಹೆಚ್ಚು ಟೆಲಿಮೆಡಿಸಿನ್ ಸಮಾಲೋಚನೆ ನಡೆಸಲಾಗಿದೆ. ಜೂನ್ 5 ವಿಶ್ವ ಪರಿಸರ ದಿನದ ಹಿನ್ನೆಲೆ ರಾಜ್ಯದ ವಿವಿಧ ಗ್ರಾಮ ಪಂಚಾಯಿತಿಗಳಲ್ಲಿ ವಿಶೇಷ ಗ್ರಾಮಸಭೆ ಹಾಗೂ ತಾಯಿಯ ಹೆಸರಲ್ಲಿ ಒಂದು ಗಿಡ ನೆಡುವ ಅಭಿಯಾನವನ್ನು ಆಯೋಜಿಸಿ ವಿವಿಧ ಪ್ರಜಾತಿಯ ಸಸಿಗಳನ್ನು ನೆಡಲಾಯಿತು. ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿ ಸೂರಜ್ ಹೆಗ್ಡೆ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ಅವರ ನಿವಾಸದಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಡೆದು ಶ್ರದ್ದಾಂಜಲಿ ಸಲ್ಲಿಸಿದರು. ಸೂರಜ್ ಅವರು ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸ್ ಅವರ ಮೊಮ್ಮಗ. ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಯಲಿದೆ. ಕನ್ನಡ ಪುಸ್ತಕ ಪ್ರಾಧಿಕಾರದ ಮನೆಗೊಂದು ಗ್ರಂಥಾಲಯ ಅಭಿಯಾನದ ಉಡುಪಿ ಜಿಲ್ಲೆ ಸಹ ಸಂಚಾಲಕರಾಗಿ ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ತಾಲೂಕು ಅಧ್ಯಕ್ಷ ಎಚ್ಪಿ ರವಿರಾಜ್ ಅವರನ್ನು ನೇಮಕಗೊಳಿಸಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷೆ ಡಾ ಮಾನಸ ಆದೇಶಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಎಚ್ಪಿ ರವಿರಾಜ್ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ಕನ್ನಡ ಸಾಹಿತ್ಯ ಪರಿಷತ್ತು ಉಡುಪಿ ತಾಲೂಕು ಘಟಕ ಕಳೆದ 2.5 ವರ್ಷಗಳಿಂದ ಮನೆಯೇ ಗ್ರಂಥಾಲಯ ಎನ್ನುವ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿತ್ತು. ಮನೆ ಮನೆಗಳಿಗೆ ಹೋಗಿ ಗ್ರಂಥಾಲಯ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶ. ಈ ಗ್ರಂಥಾಲಯದಲ್ಲಿ ಕನ್ನಡ ಪುಸ್ತಕಗಳು ಇರಬೇಕು, ಮನೆಗೆ ಬಂದಂತಹ ಅತಿಥಿಗಳು ಮತ್ತು ಮಕ್ಕಳು ಈ ಪುಸ್ತಕಗಳನ್ನು ಓದಬೇಕು, ಆ ಮೂಲಕ ಪುಸ್ತಕ ಖರೀದಿ ಮಾಡಿ ಗ್ರಂಥಾಲಯವನ್ನು ದೊಡ್ಡ ರೀತಿಯಲ್ಲಿ ಮಾಡಬೇಕು ಅನ್ನುವಂತಹ ಒಳ್ಳೆಯ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ವಿ. ಇದೀಗ ಕನ್ನಡ ಪುಸ್ತಕ ಪ್ರಾಧಿಕಾರ ಇದೇ ರೀತಿಯಾದಂತಹ ಒಂದು ಅಭಿಯಾನವನ್ನು ಪ್ರಾರಂಭಿಸಿದ್ರು. ಸುಮಾರು 1 ಲಕ್ಷ ಮನೆಗಳಲ್ಲಿ ಗ್ರಂಥಾಲಯ ಆಗಬೇಕು ಅಭಿಯಾನವನ್ನು ಪ್ರಾರಂಭಿಸಿದ್ರು. ಉಡುಪಿಯಲ್ಲಿಯೂ ಕೂಡ ಈ ಅಭಿಯಾನವನ್ನ ಆರಂಭಿಸಬೇಕು, ಈ ಮೂಲಕ ಕನ್ನಡ ಮನಸ್ಸುಗಳನ್ನು ತಲುಪಬೇಕು ಅನ್ನುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೆಯಿತು.
0: ಮಂಡ್ಯ ಜಿಲ್ಲೆಯ ಎಲ್ಲ ಒತ್ತುವರಿ ಕೆರೆಗಳನ್ನು ಪಟ್ಟಿ ಮಾಡಿ ತಿಂಗಳಿಗೆ 5 ಕೆರೆಗಳ ಒತ್ತುವರಿ ತೆರವುಗೊಳಿಸುವುದಾಗಿ ಜಿಲ್ಲಾಧಿಕಾರಿ ಡಾ ಕುಮಾರ್ ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾಡಳಿತ 21ನೇ ತಾರೀಕು ಮೈಸೂರು ಅರಮನೆ ಆವರಣದಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಆಯೋಜಿಸಿದೆ ಎಂದು ಅಪರ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ ತಿಳಿಸಿದ್ದಾರೆ. ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಜಿಮ್ಸ್ 6ನೇ ಘಟಿಕೋತ್ಸವ 13ನೇ ತಾರೀಕು ಶನಿವಾರ ಸಂಜೆ 4:30ಕ್ಕೆ ಆಯೋಜಿತವಾಗಿದೆ. ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಭಾರತೀಯ ಹವಾಮಾನ ಇಲಾಖೆ ಉತ್ತರ ಕನ್ನಡ ಹಾಗೂ ಶಿವಮೊಗ್ಗ ಜಿಲ್ಲೆಗೆ ಇಂದು ಮತ್ತು ನಾಳೆ ರೆಡ್ ಅಲರ್ಟ್ ಪ್ರಕಟಿಸಿದೆ. ಭಾರೀ ಮಳೆ ಹಿನ್ನೆಲೆ ಮುಂಜಾಗ್ರತೆ ವಹಿಸುವಂತೆ ಜಿಲ್ಲಾಧಿಕಾರಿಗಳು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ ವನಿತಾ ವಿಹಾರ. ಕೇಳುಗರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ ಪ್ರಸ್ತುತಪಡಿಸುತ್ತಾರೆ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರು.
1: ಹಾಯ್, ಹೇಗಿದ್ದೀರಾ ಎಲ್ಲರೂ? ತುಂಬಾ ದಿನ ಆಯ್ತಲ್ವಾ ನಾವೆಲ್ಲ ಆಚೆ ಕಡೆ ಹೋಗಿ, ಎಲ್ಲಾದ್ರೂ ಟ್ರಿಪ್ ಹೋಗೋಣವಾ?
2: ಹೌದಲ್ವಾ, ಸರಿ. ಹಾಗಾದ್ರೆ ಎಲ್ಗ್ ಹೋಗೋಣ?
3: ಯಾವ್ದಾದ್ರು ನದಿವನ ಇರೋ ಜಾಗಕ್ಕೆ ಹೋಗೋಣವಾ?
2: ನಾನೊಂದ್ ಜಾಗ ಕರ್ಕೊಂಡು ಹೋಗ್ತೀನಿ, ಎಲ್ಲಿ ಅಂತ ನಿಮಗೆಲ್ಲ ಒಂದ್ ಸರ್ಪ್ರೈಸ್ ಹೋದ್ಮೇಲೆನೆ ಗೊತ್ತಾಗೋದು.
4: ಸರಿ, ನಾಡಿದ್ದು ಭಾನುವಾರ ಆಗಿದೆ, ಎಲ್ಲರೂ ರೆಡಿ ಆಗಿರಿ, ಬೆಳಗ್ಗೆ 5ಕ್ಕೆ ಹೊರಟ್ಬಿಡ್ಬೇಕು ಆಯ್ತಾ?

0: ವಾವ್, ಎಷ್ಟು ಚೆನ್ನಾಗಿದೆ ಈ ಜಾಗ.
1: ಈ ಪರಿಸರದಲ್ಲಿ ಹೂವಿನ ಗಿಡಗಳು ಎಷ್ಟು ಸೊಂಪಾಗಿ ಬೆಳೆದಿದೆ ನೋಡಿ.
2: ಹಾ ಹೌದು, ಸಂಪಿಗೆ, ಪಾದರಿ, ಮೊಲ್ಲೆ, ಜಾಜಿ
3: ಎಲ್ಲ ಈ ಕಡೆ ನೋಡಿ. ಮರುಗ, ಪಚ್ಚೆ, ಮಲ್ಲಿಗೆ, ಗುಲಾಬಿ, ವಾವ್ ಎಷ್ಟು ಸುಂದರವಾಗಿದೆ.
0: ಇಲ್ಲಿ ನೋಡಿ ಎಷ್ಟು ಹಣ್ಣಿನ ಮರಗಳು, ಮಾವು, ಹಲಸು, ಸೀಬೆ,
3: ಹಾ ಕಿತ್ತಲೆ, ದ್ರಾಕ್ಷಿ, ತೆಂಗು, ಬಾಳೆ.
0: ಬನ್ನಿ ಬನ್ನಿ, ಮುಂದೆ ಹೋಗೋಣ, ಇನ್ನು ಈ ಪ್ರಕೃತಿ ಸೌಂದರ್ಯ ಸವಿಬಹುದು.
1: ದೊಡ್ಡ ದೊಡ್ಡ ಮರಗಳ ಸಾಲೆ ಇಲ್ಲಿದೆ ನೋಡಿದ್ರೆ ಒಂದು ಕತ್ತಲ ಅನುಭವನೆ ಆಗ್ತಾ ಇದೆ ಅಲ್ವಾ.
2: ಹೂ ಇಲ್ಲಿ ನೋಡಿಪ್ಪ, ಆಲ, ಅರಳಿ, ಬೇವು, ತೇಗ, ಗಂಧದ ಮರ.
3: ಅಷ್ಟೇ ಅಲ್ಲ, ಹೊನ್ನೆ, ಬೀಟೆ, ಹೊಂಗೆ, ಹುಣಸೆ ಎಷ್ಟು ಚೆನ್ನಾಗಿ ಸೋಂಪಾಗಿ ಬೆಳೆದಿದೆ ನೋಡಿ.
2: ಈ ಭೂತಾಯಿ ವರ್ಣನೆ ಇರೋ ನಮ್ಮ HR ಲೀಲಾವತಿ ಮೇಡಮ್ ಬರೆದಿರೋ ಹಾಡಿನ ಮೂಲಕ ಪ್ರಕೃತಿ ಮಾತೆಗೆ ನಮಿಸೋಣ. ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ,

0: ಎಷ್ಟು ಇಂಪಾದ ಹಾಡು ಆ ಕೊನೆ ಸಾಲಿದೆಯಲ್ಲ, ಭೂತಾಯಿ ಪ್ರೇಮದಲ್ಲಿ ಹರಸ್ಯಾಳು, ಈ ಸಾಲು ತುಂಬಾ ಸೊಗಸಾಗಿದೆ.
1: ನಾವು ಈ ಪರಿಸರವನ್ನು ಕಾಪಾಡಿದ್ರೆ ಭೂಮಿ ತಾಯಿ ನಮ್ಮೆಲ್ಲರನ್ನು ಖಂಡಿತವಾಗಿ ಕಾಪಾಡ್ತಾಳೆ.
2: ಹಿಂದೆಲ್ಲ ಇಷ್ಟೊಂದು ವಾಹನ ದಟ್ಟಣೆ ಇರಲೇ ಇರ್ಲಿಲ್ಲಪ್ಪ, ಈಗಂತೂ ವಿಪರೀತ ವಾಹನಗಳು. ಇದರಿಂದ ಬರ್ತಾ ಇರೋ ಹೊಗೆ ವಾತಾವರಣನ ಹದಗೆಡಿಸಿ ಪರಿಸರ ಮಾಲಿನ್ಯನ ಮಾಡ್ತಾ ಇದೆ ಅಲ್ವಾ?
3: ಈ ವಾಹನಗಳ ಹೊಗೆ ಮತ್ತು ಕಾರ್ಖಾನೆಗಳಿಂದ ಹೊರಸೂಸುವ ಹೊಗೆ ಇವೆಲ್ಲವೂ ನಮ್ಮ ಈ ವಾತಾವರಣವನ್ನ ಕೆಡಿಸಿಬಿಡತ್ತೆ.
4: ಹೌದಲ್ವಾ, ಈ ವಾಹನಗಳಿಂದ ಬರುತ್ತಲ್ಲ ಇಂಗಾಲದ ಡೈಆಕ್ಸೈಡ್, ಅದೇ ಇದನ್ನೆಲ್ಲ ಹಾಳು ಮಾಡ್ತಿರೋದು.
3: ಓ ಅದೆಲ್ಲ ಬಿಡಿಪ್ಪ, ಇಲ್ಲಿ ನೋಡಿ ನಮ್ಮ ಮುಂದೆ ಕಾಣ್ತಿರೋ ಈ ನದಿ ನೀರು ಎಷ್ಟು ಸ್ವಚ್ಛವಾಗಿ ತಿಳಿಯಾಗಿದೆ.
0: ಹಾ ಹೌದಲ್ವಾ, ನಮ್ಗೆಲ್ಲ ಈ ದೃಶ್ಯ ಎಷ್ಟು ಖುಷಿ ಕೊಡ್ತಾ ಇದೆ ನೋಡಿ.
1: ಅಲ್ವಾ, ನಾವು ನಮ್ಮ ಸಿಟಿಗಳಲ್ಲಿ ಆ ಕೊಳಚೆ ನೀರನ್ ನೋಡಿ ನೋಡಿ ಸಾಕಾಗಿದೆ.
2: ಸಿಟಿಗಳಲ್ಲಂತೂ ನೀರ್ ಕುಡಿಯೋಕೆ ಭಯ ಆಗತ್ತೆ.
3: ಹಾಗಾದ್ರೆ ಒಂದು ಕೆಲಸ ಮಾಡೋಣ, ಈ ನದಿ ತೀರದಲ್ಲಿ ಕುತ್ಕೊಂಡು ನಾವೆಲ್ಲರೂ ನೀರಿನ ಬಗ್ಗೆನೇ ಮಾತಾಡ್ತಾ ಅರಿವು ಮೂಡಿಸ್ಕೊಳ್ಳೋಣ.
4: ನೀರ್ ಮಲಿನ ಆಗೋಕೆ ನಮ್ ಸಿಟಿಲಿರೋ ಕಾರ್ಖಾನೆಯಿಂದ ಬರೋ ಈ ತ್ಯಾಜ್ಯಗಳು ನದಿಗಳಿಗೆ ಸೇರಿ ಆ ನೀರು ಕಲುಷಿತವಾಗುತ್ತೆ.
3: ನಾವೆಲ್ಲ ನೀರನ್ನು ಶುದ್ಧೀಕರಿಸಿಯೇ ಕುಡಿಬೇಕು.
0: ನೀರನ್ನ ದುರ್ಬಳಕೆ ಕೂಡ ಮಾಡಬಾರ್ದು,
1: ನೀರನ್ನ ಸಂರಕ್ಷಣೆ ಮಾಡ್ಬೇಕಪ್ಪ. ಹೇಗೆ ಗೊತ್ತಾ? ಲಭ್ಯ ಇರೋ ಶುದ್ಧವಾದ ನೀರನ್ನ ಮಿತವಾಗ್ ಬಳಸ್ಬೇಕು, ನೀರನ್ನು ವ್ಯರ್ಥವಾಗದಂತೆ ತಡೆಯೋದು, ಮುಂದಿನ ಪೀಳಿಗೆಗೆ ನೀರನ್ನ ಸಂರಕ್ಷಿಸಿರುವುದು, ಇವೆಲ್ಲ ಮಾಡ್ಬೇಕು.
2: ಮುಂದಿನ ದಿನಗಳಲ್ಲಿ ನೀರಿನ ಅಭಾವನೇ ಶುರು ಆಗ್ಬಿಡುತ್ತೇನೋ.
3: ಹಾ, ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ಹವಾಮಾನ ಬದಲಾವಣೆ ಇವೆರಡು ಸೇರಿ ಒಂದು ಗಂಭೀರ ಸಮಸ್ಯೆಯಾಗಿದ್ದು, ಅದಕ್ಕಾಗಿ ಪ್ರತಿಯೊಬ್ಬರೂ ಜವಾಬ್ದಾರಿಯಿಂದ ನೀರನ್ನು ಉಳಿಸುವುದು ಅತ್ಯಗತ್ಯವಾಗಿದೆ.
4: ನೀರಿನ ಸಂರಕ್ಷಣೆಗಾಗಿ ನಾವು ಮಾಡಬಹುದಾದಂತ ಸರಳ ಮತ್ತು ಪ್ರಮುಖ ವಿಧಾನಗಳನ್ನ ನಾ ಹೇಳ್ತೀನಿ ಕೇಳಿ. ಮೊದಲನೇದು ಮನೆಗಳಲ್ಲಿ ನೀರಿನ ಮಿತ ಬಳಕೆ. ಹೇಗೆ ಅಂದ್ರೆ, ಬ್ರಷ್ ಮಾಡುವಾಗ, ಶೇವಿಂಗ್ ಮಾಡುವಾಗ ನಲ್ಲಿಯಲ್ಲಿ ನೀರನ್ನ ಸದಾ ಬಿಡಬಾರ್ದು. ಮತ್ತೆ ಸ್ನಾನಕ್ಕೆ ಶವರ್ ಬಳಸುವುದರ ಬದಲು ಬಕೆಟ್ಗಳಲ್ಲಿ ನೀರನ್ನು ಬಳಸಬೇಕು. ಹಾಗೆ ಸೋರುತ್ತಿರೋ ನಲ್ಲಿಗಳನ್ನ ತಕ್ಷಣ ರಿಪೇರಿ ಮಾಡೋದು.
3: ಮಳೆ ನೀರು ಕೊಯ್ಲಂದ್ರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಮನೆಗಳ ಮೇಲ್ಛಾವಣಿಯಲ್ಲಿ ಬೀಳುವ ಮಳೆ ನೀರನ್ನು ಸಂಗ್ರಹಿಸಿ ಅದನ್ನು ಭೂಮಿಗೆ ಇಂಗಿಸುವ ಮೂಲಕ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಬಹುದು.
0: ಕೃಷಿಯಲ್ಲಿ ನೀರಿನ ನಿರ್ವಹಣೆ ಹೇಗಿರ್ಬೇಕು ಗೊತ್ತಾ? ಹನಿ ನೀರಾವರಿ ಅಂದ್ರೆ ಡ್ರಿಪ್ ಇರಿಗೇಷನ್ ಪದ್ಧತಿ, ಮತ್ತೊಂದು ತುಂತುರು ನೀರಾವರಿ ಪದ್ಧತಿನೂ ಅಳವಡಿಸ್ಕೋಬಹುದು. ಮತ್ತೆ ಮಣ್ಣಿನ ತೇವಾಂಶ ಕಾಪಾಡ್ಕೊಳ್ಳೋಕೆ ಮಲ್ಚಿಂಗ್ ಪದ್ಧತಿ ಕೂಡ ಬಳಸಬಹುದು.
2: ಮಲ್ಚಿಂಗ್ ಅಂದ್ರೆ ಮುಚ್ಚಳಿಕೆ. ಗಿಡಗಳಿರುವ ಮಣ್ಣಿನ ಭಾಗವನ್ನು ಮುಚ್ಚಿ ಮಣ್ಣಿನ ತೇವಾಂಶವನ್ನ ಕಾಪಾಡಿಕೊಳ್ಳುವುದು, ಹಾಗೆ ಕಳೆ ಬೆಳೆಯೋದನ್ನ ತಡಿಬಹುದು.
3: ಮತ್ತೆ ಮಳೆ ನೀರನ್ನು ಹಿಡಿದಿಟ್ಕೊಳ್ಳಲು ಕೃಷಿ ಹೊಂಡಗಳನ್ನು ಸಹ ನಿರ್ಮಿಸಬಹುದು.
4: ಹಾಗೆ ನೀರಿನ ಮರುಬಳಕೆ ಮಾಡಬಹುದು ಅಂದ್ರೆ ರೀಸೈಕಲ್. ಈ ತರಕಾರಿ ನೀರು, ಅಕ್ಕಿ ತೊಳೆದ ನೀರು, ಹಾಗೆ ಆರ್ವಾ ವಾಟರ್ ಪ್ಯೂರಿಫೈಯರ್ ಇಂದ ಬರೋ ತ್ಯಾಜ್ಯದ ನೀರು, ಇದನ್ನ ಗಿಡಗಳಿಗೆ ಅಥವಾ ಮನೆ ಸ್ವಚ್ಛತೆಗೆ ಉಪಯೋಗಿಸಬಹುದು.
3: ಹೇ, ಈ ನಮ್ಮ ಮಾತೆಲ್ಲ ಕೇಳ್ತಾ ಕೇಳ್ತಾ ನದಿಗಳಿಗೆ ನಿಜವಾಗ್ಲೂ ಖುಷಿಯಾಗುತ್ತೆ. ಬಹುಶಃ ನದಿಗಳು ಈ ಹಾಡನ್ನು ಕೇಳ್ತಾವೇನೋ ಅನ್ಸುತ್ತೆ.

0: ಆಹಾ, ಇದು ಹೆಚ್ ಆರ್ ಲೀಲಾವತಿ ಮೇಡಮ್ ಅವ್ರ ರಚನೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಎಷ್ಟೋ ನದಿಗಳ ಹೆಸರಿದೆ ಇದ್ರಲ್ಲಿ.
1: ನಂಗೇನಿಸ್ತಿದೆ ಗೊತ್ತಾ, ಈ ಸುಂದರ ಪ್ರಕೃತಿಯ ಮಡಿಲಲ್ಲಿರೋ ಗಿಡ ಮರಗಳು ತಾವೇ ಮಾತಾಡ್ತಾ ಇದ್ದವೇನೋ ಅಂತ ನೋಡಿ, ಆ ಶಬ್ದಗಳನ್ನ ಕೇಳಿಸ್ಕೊಳ್ಳಿ.
2: ಹಾ, ನಾನು ಮಾವಿನ ಮರ, ಹಣ್ಣುಗಳ ರಾಜ. ನಾನ್ ಕೊಡೋ ಸಿಹಿ ಸಿಹಿ ಹಣ್ಣುಗಳನ್ನ ಮಾನವರು ತುಂಬಾ ಪ್ರೀತಿಯಿಂದ ಸೇವಿಸ್ತಾರೆ. ನನ್ನನ್ನ ಬೇರೆ ಬೇರೆ ರೂಪದಲ್ಲೂ, ಅಂದ್ರೆ ಉಪ್ಪಿನಕಾಯಿ, ತೊಕ್ಕು, ಚಟ್ನಿ, ಚಿತ್ರಾನ್ನ, ರಸಾಯನ, ಹೀಗೆ ಹಲವಾರು ರೂಪದಲ್ಲಿ ಸೇವಿಸ್ತಾರೆ. ನನ್ನ ಜನ್ಮ ಸಾರ್ಥಕ.
3: ನಾನು ತೇಗದ ಮರ, ಟೀಕುಡ್ ಅಂತ ಕರೀತಾರೆ. ನನ್ನ ಗಟ್ಟಿತನದಿಂದ ಹೆಚ್ಚು ಹೆಚ್ಚು ಬಾಳಿಕೆ ಬರ್ತೇನೆ. ನಾನು ನೈಸರ್ಗಿಕ ತೈಲಗಳನ್ನು ಹೊಂದಿರುವುದರಿಂದ ಬೇಗ ಕೊಳೆತು ಹೋಗುವುದಿಲ್ಲ. ನನಗೆ ಗೆದ್ಲು ಕೀಟಗಳ ಭಯವೂ ಇಲ್ಲ. ಮಾನವ ತನ್ನ ಮನೆಗಳನ್ನು ಕಟ್ಟಲು ನನ್ನನ್ನು ಉಪಯೋಗಿಸುತ್ತಾನೆ. ಫರ್ನಿಚರ್ಸ್ ಕೂಡ ಮಾಡ್ತಾರೆ. ನನ್ನ ಜೀವನ ಸಾರ್ಥಕತೆಯಿಂದ ಕೂಡಿದೆ.
0: ನಾನು ಬೀಟೆ ಮರ, ರೋಸ್ವುಡ್ ಅಂತ ಕರೀತಾರೆ. ನನ್ನ ಗಟ್ಟಿತನದಿಂದ ಯಾವ ಕೀಟಗಳಿಗೂ ಹೆದರೋದಿಲ್ಲ. ನಾನು ಕೊಳೆಯೋದೂ ಇಲ್ಲ ಕೂಡ. ನನ್ನಿಂದ ದುಬಾರಿ ಫರ್ನಿಚರ್ಸ್ ಮಾಡ್ತಾರಪ್ಪ. ಸಂಗೀತ ವಾದ್ಯಗಳಿಗೂ ನನ್ನನ್ನು ಉಪಯೋಗಿಸ್ತಾರೆ. ಶ್ರೀಗಂಧ ಬಿಟ್ರೆ ನನಗೆ ಬೆಲೆ ಜಾಸ್ತಿ.
4: ನಾನು ಅರಳಿ ಮರ, ಆಮ್ಲಜನಕದ ಆಗರ. ಪರಿಸರ ಶುದ್ಧೀಕರಣಕ್ಕೆ, ಆಯುರ್ವೇದ ಚಿಕಿತ್ಸೆಗಳಿಗೆ ಹಾಗೂ ಧಾರ್ಮಿಕ ನಂಬಿಕೆಗಳಿಗೂ ವರದಾನವಾಗಿದ್ದೀನಿ. ಹಲ್ಲಿನ ಆರೈಕೆ, ಚರ್ಮದ ಸಮಸ್ಯೆ, ಉಸಿರಾಟದ ಸಮಸ್ಯೆ, ಹೊಟ್ಟೆಯ ಸಮಸ್ಯೆಗಳಿಗೂ ಔಷಧವಾಗಿ ನನ್ನನ್ನು ಉಪಯೋಗಿಸುತ್ತಾರೆ.
0: ನಾನು ಯಾರು ಗೊತ್ತಾ? ನಾನು ಬೇವಿನ ಮರ, ಅತ್ಯಂತ ಪ್ರಭಾವಶಾಲಿ. ಆರೋಗ್ಯ ರಕ್ಷಣೆಗೆ ನಾನು ಬೇಕೇ ಬೇಕು. ನನ್ನ ಬೇರಿನ ಕಷಾಯದಿಂದ ಅನೇಕ ರೋಗಗಳು ಗುಣವಾಗುತ್ತವೆ. ಚರ್ಮ ರೋಗಗಳಿಗೆ ನನ್ನ ಎಣ್ಣೆ ರಾಮಬಾಣ. ಹಲ್ಲಿನ ಸಮಸ್ಯೆ, ಕೂದಲಿನ ಸಮಸ್ಯೆಗಳಿಗೆ ನನ್ನಲ್ಲಿ ಔಷಧ ಇದೆ. ಧಾರ್ಮಿಕ ಸಂಪ್ರದಾಯಗಳಲ್ಲೂ ನನಗೆ ಮಹತ್ವವಿದೆ. ನನ್ನ ಜನ್ಮ ಕೂಡ ಸಾರ್ಥಕವಾಗಿದೆ.
1: ನಾನು ಶ್ರೀಗಂಧದ ಮರ. ಪ್ರಪಂಚದಾದ್ಯಂತ ನನಗೆ ಬಹಳ ಬೇಡಿಕೆ ಇದೆ. ಅತ್ಯಂತ ಸುವಾಸನೆಯುಕ್ತವಾದ ನಾನು ದಶಕಗಳ ಕಾಲ ಸುವಾಸನೆಯಿಂದ ಕೂಡಿರುತ್ತೇನೆ. ನನ್ನ ಬೆಳವಣಿಗೆ ಸ್ವಲ್ಪ ನಿಧಾನ, ಆದರೂ ಮರಗಳ ರಾಜ ನಾನೇ. ಕೃಷಿಯಲ್ಲಿ ನಾನು ಬಹಳ ಆದಾಯ ಕೊಡುವ ಮರವಾಗಿದ್ದೇನೆ.
2: ಇನ್ನು ಎಷ್ಟೋ ಮರಗಳ ಮಾತು ಕೇಳಿಸ್ತಾ ಇದೆ ಅಲ್ವಾ?

0: ಒಟ್ಟಿನಲ್ಲಿ ಪ್ರಕೃತಿ ಮಾತೆ ಮಡಿಲಲ್ಲಿರುವ ಈ ಸಸ್ಯ ಸಂಕುಲಗಳೆಲ್ಲವೂ ಒಂದಲ್ಲ ಒಂದ್ ರೀತಿ ಮಾನವನಿಗೆ ಅನುಕೂಲ ಮಾಡಿಕೊಡ್ತಾನೇ ಇದೆ.
1: ಹೌದು, ಚೈತ್ರ ಮಾಸ ವಸಂತ ಋತುಗಳಲ್ಲಿ ಚಿಗುರಿ ಬೆಳೆದು ನಳನಳಿಸುತ್ತಿರುವ ಪ್ರಕೃತಿ ಮಾತೆಯ ಈ ಸೊಬಗನ್ನು ವರ್ಣಿಸಿರುವ ಒಂದು ಹಾಡು ಕೆ ಎಸ್ ನರಸಿಂಹಸ್ವಾಮಿಯವರು ಬರೆದಿರೋ ಈ ಗೀತೆಯನ್ನು ಕೇಳೋಣವಾ?

0: ನಮ್ಮ ಸುತ್ತಲಿನ ಭೌತಿಕ ಪರಿಸರ, ಹವಾಮಾನ, ನೈಸರ್ಗಿಕ ಸಂಪನ್ಮೂಲಗಳು, ಸಸ್ಯಗಳು, ಪ್ರಾಣಿಗಳು ಮತ್ತು ಮಾನವನೊಂದಿಗೆ ಈ ಎಲ್ಲದರ ಸಂಬಂಧವನ್ನು ಪ್ರಕೃತಿ ಅಂತ ಕರಿತೀವಲ್ವಾ? ಅಂತಹ ಪ್ರಕೃತಿ ನಮಗೆ ಆಹಾರ, ನೀರು, ಹಣ್ಣು, ತರಕಾರಿ, ಧಾನ್ಯ ಎಲ್ಲವನ್ನ ಕೊಡ್ತಾ ಇದೆ.
1: ಹೌದು, ಜೀವಜಲವಾದ ನದಿಗಳು, ಮಳೆ ಎಲ್ಲವೂ ಪ್ರಕೃತಿ ಮಾತೆ ನಮಗೆ ನೀಡಿರೋ ವರಗಳೇ.
2: ತುಂಬಾ ಇಂಪಾರ್ಟೆಂಟ್ ಆಗಿರೋ ಆಮ್ಲಜನಕವನ್ನು ಮರಗಳು ನಮಗೆ ಫ್ರೀಯಾಗಿ ಕೊಡ್ತಾ ಇವೆ ಗೊತ್ತಾ?
3: ಆಯುರ್ವೇದದ ಗಿಡ ಮೂಲಿಕೆಗಳಿಂದ ನಮ್ಮ ಆರೋಗ್ಯ ಸಮಸ್ಯೆಗಳನ್ನ ಪ್ರಕೃತಿಯೇ ಸರಿಪಡಿಸುತ್ತಿದೆ.
4: ಪರಿಸರದಲ್ಲಿರೋ ಹಸಿರು, ಹಕ್ಕಿ, ಪಕ್ಷಿಗಳ ಕಲರವ, ಹರಿಯುವ ನದಿಗಳ ಜುಳುಜುಳು ನಿನಾದ ಎಲ್ಲವೂ ನಮ್ಮ ಮನಸ್ಸಿಗೆ ಸಂತೋಷನ ಉಂಟು ಮಾಡ್ತಾ ಇದೆ ಅಲ್ವಾ?
5: ಅಲ್ವಾ ಮತ್ತೆ, ನಾವು ಈ ಪ್ರಕೃತಿ ಮಾತೆನ ಸುಂದರವಾಗಿ ಇಟ್ಕೊಳ್ಬೇಕಂದ್ರೆ ನಾವೇನ್ ಮಾಡ್ಬೇಕು ಗೊತ್ತಾ? ಹೆಚ್ಚು ಹೆಚ್ಚು ಗಿಡಗಳನ್ನ ನೆಡಬೇಕು.
1: ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು.
0: ನದಿಗಳು ಮತ್ತು ಪರಿಸರವನ್ನು ಮಾಲಿನ್ಯದಿಂದ ಮುಕ್ತಗೊಳಿಸಿ ಸ್ವಚ್ಛವಾಗಿಡಬೇಕು.
6: ವೃಕ್ಷೋ ರಕ್ಷತಿ ರಕ್ಷಿತಃ.
2: ನಮ್ ಚೈತ್ರ ಮಹೇಶ್ ಅವ್ರು ಬರ್ದಿರೋ ಪ್ರಕೃತಿ ಮಾತೆ ಬಗ್ಗೆ ಹಾಡು ತುಂಬಾ ಸೊಗಸಾಗಿದೆ. ಎಲ್ಲರೂ ಸೇರಿ ಹಾಡೋಣವಾ?

0: ಇದುವರೆಗೂ ಮೈಸೂರಿನ ಕುವೆಂಪು ನಗರದ ಶಾರದಾ ಕಲಾಕೇಂದ್ರದವರಿಂದ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ವಿಶೇಷ ಸಂಗೀತ ರೂಪಕ ಪ್ರಕೃತಿ ಮಾತೆ ಪ್ರಾಣಧಾತೆ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತಿದೆ.
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50. ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
5: ನಾನು ಡಾಕ್ಟರ್ ರಿಕಿತಾ ಆರ್ಮುದೋಳ್, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬರುವ ಮಂಗಳವಾರ ದಿನಾಂಕ 9 ಜೂನ್ 2026 ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಯಸ್ಕರಲ್ಲಿ ಡೆಂಗ್ಯೂ ಎಂಬುದರ ಬಗ್ಗೆ ಕುರಿತು ಮಾತಾಡೋಣ. ಡೆಂಗಿ ಜ್ವರದಲ್ಲಿ ಬರುವ ಲಕ್ಷಣಗಳು, ಅದರ ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ.
0: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು. ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ

0: ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.
1: ಆತ್ಮೀಯ ಕೇಳುಗರೆ, ಪ್ರತಿ ಶನಿವಾರ ಬೆಳಿಗ್ಗೆ 9:30 10:30 ಸಿನಿ ವಿಜ್ ನಂದನಾ.
2: ನಮ್ಮ ಸಿನಿಮಾ, ನಿಮ್ಮ ಸಿನಿಮಾ, ನಮ್ಮ ಸಿನಿಮಾ, ಕನ್ನಡ ಸಿನಿಮಾ.
1: ಕನ್ನಡ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಾರ್ಯಕ್ರಮ ಸಿನಿ ವಿಜ್ ನಂದನಾ.
2: ಭಾರಿ ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ, ಸಿನಿಮಾ.
1: ಕನ್ನಡ ಸಿನಿಮಾ ಕುರಿತು ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರಿಸಲು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆಗಳು 2444-3414, 2443-3415 ಹಾಗೂ 2443-4416. ಎಸ್ಟಿಡಿ ಸಂಖ್ಯೆ 0836.
3: ಜಗದ ಜನರಂಜನೆ.
1: ನಿಮ್ಮ ಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರತಿ ಶನಿವಾರ 9:30 ಕಾರ್ಯಕ್ರಮ ಸಿನಿ ಕ್ವಿಜ್ ನಂದನಾ.

ಪ್ರಿಯರೇ, ಇಂದು ಸಂಜೆ 7:45 ವಿವೇಕಾನಂದರ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ನೀಮಿ ಚಂದ್ರ ದಿಬ್ಬದ್.

0: ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಆತ್ಮೀಯ ಕೇಳುಗರೇ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಈ ದಿನದ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಬ್ರೈನ್ ಟ್ಯೂಮರ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತು ನರರೋಗ ತಜ್ಞರಾದ ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ನಂತರ ಬಾಣಂತಿ ಹಾಗೂ ನವಜಾತ ಶಿಶುವಿನ ಆರೈಕೆ, ಈ ಕುರಿತು ಮಾಹಿತಿ ಕೇಳಲಿದ್ದೀರಿ. ಮೊದಲಿಗೆ ಕೇಳೋಣ ಬ್ರೈನ್ ಟ್ಯೂಮರ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತು ನರರೋಗ ತಜ್ಞರಾದ ಡಾ ವಿಜಯ್ ಮಹಾಂತೇಶ್ ಪೂಜಾರಿ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ.
1: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಮೆದುಳು ಅನ್ನೋದು ನಮ್ಮ ದೇಹದ ಬಹುಮುಖ್ಯವಾದ ಅಂಗ. ಸಾಮಾನ್ಯವಾಗಿ ನಾವು ಮಾತಾಡ್ತೀವಿ, ತಲೆಯಾಗ ಏನಾರೇ ಅದನ್ನೋ ಇಲ್ಲೋ ಅಂತ ಕೇಳ್ತಿರ್ತೀವಿ, ತಪ್ಪು ತಪ್ಪಾಗಿ ಮಾತಾಡಿದಾಗ, ಪೆದ್ ಪೆದ್ದಾಗಿ ಮಾತಾಡಿದಾಗ. ಅಂದ್ರೆ ಅಷ್ಟು ಹಗುರವಾಗಿ ನಾವು ಇದು ಮಾತಾಡುವಂತ ವಿಷಯ ಅಲ್ಲ. ನಮ್ಮ ಮೆದುಳು ಅನ್ನೋದು ನಮ್ಮ ಇಡೀ ದೇಹವನ್ನ ನಿಯಂತ್ರಿಸುವಂತಹ ಒಂದು ಪರಿಪೂರ್ಣ ಅಂಗ. ಈ ಮೆದುಳಿನ ಬಗ್ಗೆ ನಾವು ಎಷ್ಟು ಕಾಳಜಿ ವಹಿಸಿದ್ರು ಕಡಿಮೆನೆ, ಹೆಚ್ಚು ಕಾಳಜಿಯನ್ನು ವಹಿಸೋದು ಅತ್ಯಗತ್ಯ. ಅವಾಗವಾಗ ಕೇಳ್ತಿರ್ತೀವಿ, ಯಾರಿಗೋ ಬ್ರೈನ್ ಟ್ಯೂಮರ್ ಆತಂತ ಆಪರೇಷನ್ ಆತು ಅಂತ ಕೇಳ್ತೀವಿ. ಏನಿದು ಬ್ರೈನ್ ಟ್ಯೂಮರ್ ಅಂತಂದ್ರೆ, ಬ್ರೈನ್ ಟ್ಯೂಮರ್ಗೆ ಏನು ಕಾರಣ, ಚಿಕಿತ್ಸೆ ಏನಿದೆ ಅನ್ನೋ ವಿಷಯದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾರೆ ನರರೋಗ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರು. ನಮಸ್ಕಾರ ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರು.
2: ನಮಸ್ಕಾರ ಮೇಡಮ್.
1: ಈಗ ಡಾಕ್ಟರ್, ಸಾಮಾನ್ಯವಾಗಿ ನಾವು ಮಿದುಳಿನ ಗಡ್ಡೆಗಳು ಬ್ರೈನ್ ಟ್ಯೂಮರ್ ಅಂತ ಸಾಮಾನ್ಯವಾಗಿ ಮಾತಾಡುವುದನ್ನ ಕೇಳ್ತಿರ್ತೀವಿ. ಮಿದುಳಿನಲ್ಲೂ ಗಡ್ಡೆಗಳು ಆಗ್ತಾವ, ಯಾಕೆ ಆಗ್ತವೆ?
2: ಆಕ್ಚುಲಿ ತುಂಬಾ ಒಳ್ಳೆಯ ಪ್ರಶ್ನೆ ಮೇಡಮ್. ಜನಕ್ಕೇನಾಗತ್ತೆ, ಮೆದುಳಲ್ಲಿ ಗಡ್ಡೆ ಅಂದ ತಕ್ಷಣ ಅವರು ಒಪ್ಕೊಳ್ಳೋದೇ ಬಹಳ ಕಷ್ಟ. ಅದಾಗತ್ತೆ, ಇದೊಂದು ನೀವು ಹೇಳ್ದಂಗೆ ಸಂಪೂರ್ಣ ಅಂಗ, ಅದರಲ್ಲೆಲ್ಲ ತೊಂದರೆಗಳಾಗದೆ ಇರುವಂತ ಸಾಧ್ಯತೆಗಳೇ ಅಂತ ಅಂದ್ರೆ, ನಮ್ಮ ಜನಕ್ಕೆ ಇದ್ರದ ನಂಬಿಕೆ ಅಥವಾ ಅದ್ರ ಜ್ಞಾನ ಬಿಟ್ಟು ಮೂಢನಂಬಿಕೆಗಳು ಬಹಳ. ಸೊ ಮೆದುಳಲ್ಲಿ ಗಡ್ಡೆಗಳು ಆಗಬಹುದು, ಅದರಲ್ಲಿ ಕಡಿಮೆ ಕಡಿಮೆ ಅಂದ್ರೆ ಒಂದು 15-19 ವೆರೈಟಿ ಇದೆ. ಅದರಲ್ಲೂ ಮತ್ತೆ ಸಬ್ ಕ್ಲಾಸ್ ಅಂದ್ರೆ ಸ್ಟೇಜ್ ಅಂತ ಕೇಳ್ತಿರ್ತಾರೆ, ಯಾವ ಸ್ಟೇಜ್ ಅಲ್ಲಿ ಇದೆ ಡಾಕ್ಟರ್ ನಮ್ದು ಟ್ಯೂಮರ್ ಅಂತ.

0: ಸೊ ಕೆಲವೊಂದು ಮೂರು ಸ್ಟೇಜ್ ಇರುತ್ತೆ, ಕೆಲವೊಂದು ನಾಲ್ಕು ಸ್ಟೇಜ್ ಇರುತ್ತೆ. ಚರ್ಮದಲ್ಲಿ ಐದು ಲೇಯರ್ ಇದೆ. ಆಮೇಲೆ ನಮ್ ತಲೆ ಬುರುಡೆ ಬರುತ್ತೆ, ತಲೆ ಬುರುಡೆ ಒಳಗಡೆ ಮೆದುಳು ಅಂತ ಮೆದುಳು ಪೊರೆ ಬರುತ್ತೆ. ಮೆದುಳು ಪೊರೆಯಲ್ಲಿ ಮೂರು ಭಾಗ, ಹೊರಗಡೆದು, ಮಧ್ಯದ್ದು, ಮೆದುಳು ಪಕ್ಕನೆ ಇರೋದು ಒಳಗಡೆದು. ಅದಾದ್ಮೇಲೆ ಮೆದುಳಿಗೆ ರಕ್ತನಾಳಗಳು, ಮೆದುಳ ನರಗಳು, ಮತ್ತೆ ಮೆದುಳು ಪ್ರಾಪರ್ ಅಂದ್ರೆ ಮೆದುಳಿಗೆ ಇರುತ್ತೆ. ಓಕೆ, ಅದಕ್ಕೆ ಸಂಬಂಧಪಟ್ಟ ನರಗಳಂತೂ ಆಲ್ರೆಡಿ ಹೇಳಿದೆ. ಕಣ್ಣು ನರಳಿನ ಮೆದುಳಿನ ಒಂದು ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ. ಅದಕ್ಕೆ ಸಮೀಪದಲ್ಲಿರುವಂತಹ ಪಿಟ್ಯುಟರಿ ಅಂತ ಅನ್ಬಹುದು. ರಕ್ತನಾಳದ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ. ಇದು ಯಾವುದೇ ಭಾಗದಿಂದನೂ ಗಡ್ಡೆಗಳು ಬರಬಹುದು. ಅದೆಲ್ಲಾನು ಒಂದೇ ಮಾತಿನಲ್ಲಿ ಮೆದುಳು ಗಡ್ಡೆ, ಬ್ರೈನ್ ಟ್ಯೂಮರ್ ಅಂತ ಹೇಳ್ತಾರೆ.
1: ಇಷ್ಟೆಲ್ಲ ನೀವು ಪದರುಗಳನ್ನ ದಾಟಿ ದಾಟಿ ಅಂದ್ರೆ ಒಂದು ತರ ಚಕ್ರವ್ಯೂಹವನ್ನ ಒಳಗೆ ಹೋದಂಗೆ ಹೋದಂಗೆ ನೀವು ಮೆದುಳನ್ನ ತಲುಪುವ ರೀತಿ ಹೇಳಿದ್ರಿ. ಅಲ್ಲಿಗೆ ನಮ್ಮ ಮೆದುಳಿನ ಸೈಜ್ ಎಷ್ಟು ಇರ್ತದೆ?
0: ಸೈಜ್ ಕಿಂತ ತೂಕ ಅಂತ ಹೇಳ್ತೀವಿ ಮೇಡಮ್. ಆಕ್ಚುಲಿ ಏನಾಗುತ್ತೆ, ಹುಟ್ಟಿದ ಮಗುಗೆ ಬೇರೆ ಇರುತ್ತೆ, ದೊಡ್ಡವರಿಗೆ ವಯಸ್ಸಾದವರಿಗೆ ಬೇರೆ ಇರುತ್ತೆ. ಅವರೇಜ್ ಆಗಿ ಹೇಳುದ್ರಂದ್ರೆ ಒಂದು 1200 to 1400 ಗ್ರಾಮ್ ಅಂದ್ರೆ 1.5 kg ಸುತ್ತಮುತ್ತ ಸ್ವಲ್ಪ ಕಡಿಮೆ ಅಷ್ಟಿರುತ್ತೆ ತೂಕ. ಬಟ್ ತೂಕಕ್ಕಿಂತ ಅದರದ್ದು ಏನಂತಾರೆ ಕೆಲಸ ಇಂಪಾರ್ಟೆಂಟ್, ಅದಕ್ಕೆ ತುಂಬಾ ಪ್ರಾಮುಖ್ಯ. ಮೆದುಳು ಗಡ್ಡೆಯ ಗುಣಲಕ್ಷಣ ಅದ್ರದ್ ಪ್ರಕಾರ ಹೋಗುತ್ತೆ. ಯಾಕಂದ್ರೆ ನಮ್ಮ ಬಲಗಡೆ ಮೆದುಳ ಕೆಲಸನೇ ತುಂಬಾ ಬೇರೆ ಇರುತ್ತೆ, ಎಡಗಡೆ ಮೆದುಳಲ್ಲಿನೂ ಇದು ಬೇರೆ ಇರುತ್ತೆ. ತುಂಬಾ ಜನಕ್ಕೆ ಗೊತ್ತಿರಲ್ಲ, ಬಲಗಡೆ ಮೆದುಳು ಎಡಗಡೆ ದೇಹ ಕಂಟ್ರೋಲ್ ಮಾಡುತ್ತೆ, ಎಡಗಡೆ ದೇಹ ಬಲಗಡೆ ಕಂಟ್ರೋಲ್ ಮಾಡುತ್ತೆ. ಇದ್ರಲ್ಲಿ ಎಡಗಡೆ ನಮ್ ಪ್ರಕಾರ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಎಡಗಡೆ ಮೆದುಳಿಗೆ ನಾವು ಡಾಮಿನೆಂಟ್ ಹೆಮಿಸ್ಫಿಯರ್ ಅಂತ ಹೇಳ್ತೀವಿ. ಸೊ ಏನದ್ರ ಅರ್ಥ ಅಂದ್ರೆ ಎಡಗಡೆ ಮೆದುಳಲ್ಲಿ ನಾವು ಮಾತಾಡೋದನ್ನು ಮತ್ತು ಮಾತಾಡೋದನ್ನ ಅರ್ಥ ಮಾಡಿಕೊಳ್ಳುವಂತ ಶಕ್ತಿಗಳಿರುತ್ತೆ. ಅದಕ್ಕಾಗಿ ನಾವು ಸ್ವಲ್ಪ ಡಾಮಿನೆಂಟ್ ಹೆಮಿಸ್ಫಿಯರ್ ಅಂತ ಪ್ರಮುಖವಾದಂತಹ ಅರ್ಧ ಮೆದುಳು ಅಂತ ಹೇಳ್ತೀವಿ. ಸೊ ಇನ್ನು ಮೆದುಳಿನ ಗುಣಲಕ್ಷಣ ಬಗ್ಗೆ ಬರೋಣ. ಗುಣಲಕ್ಷಣ ತುಂಬಾ ಬದಲಾವಣೆ ಆಗಿದೆ. ಸಿಂಪಲ್ ಆಗಿರುವಂತಹ ಗುಣಲಕ್ಷಣ ತಲೆನೋವು, ತಲೆನೋವು ಜೊತೆಗೆ ಯಾವ ಸಮಯದಲ್ಲಿ ತಲೆನೋವು ಇದೆ, ಎಷ್ಟು ದಿನದಿಂದ ಇದೆ. ನಮ್ಗೆ ಯಾವಾಗ್ಲೂ ತಲೆನೋವು ಇರಲಿಲ್ಲ ಸರ್, ಇವಾಗ 1-3 ತಿಂಗಳಿಂದ ತಲೆನೋವು ಬರ್ತಾ ಇದೆ. ಈ ರೀತಿ ತಲೆ ನೋವುತ್ತಾ ಇದೆ, ಒಂದು ಭಾಗ ನೋವುತ್ತಾ ಇದೆ, ಅದ್ ಜೊತೆಗೆ ಕಣ್ಣು ಮಂಜ್ ಮಂಜ್ ಅನ್ಸುತ್ತೆ, ಎರಡೆರಡು ಕಾಣಿಸ್ತಾ ಇದಾವೆ, ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ತಲೆನೋವು ತುಂಬಾ ಭಾರ ಇರುತ್ತೆ, ರಾತ್ರಿ ಮಲಗೋ ಸ್ವಲ್ಪ ಕಡಿಮೆ ಇರುತ್ತೆ. ಇವೆಲ್ಲ ನಾವೇನಂತೀವಿ ರೇಸ್ ರೆಸಿಪಿ ಅಂದ್ರೆ ತಲೆಬುರುಡಿಯಲ್ಲಿ ಒಳಗಡೆ ಒತ್ತಡ ಪ್ರೆಷರ್ ಜಾಸ್ತಿ ಆದಾಗಿರುವಂತ ಸಿಂಪಲ್ ಆಗಿರುವಂತಹ ಗುಣಲಕ್ಷಣ. ಇನ್ನು ಕೆಲವೊಬ್ರು ಅದ್ರ ಜೊತೆಗೆ ವಾಂತಿ ಶುರು ಮಾಡಬಹುದು, ಜೊತೆಗೆ ಯಾವುದೋ ಒಂದು ದೇಹದ ಭಾಗ ಶಕ್ತಿ ಕಡಿಮೆ ಆಗಿರಬಹುದು, ಸ್ಪರ್ಶ ಜ್ಞಾನದಲ್ಲಿ ಬದಲಾವಣೆ, ಮುಖ ಸೋತು ಅಥವಾ ಕಣ್ಣು ರೆಪ್ಪೆಗಳು ಮುಚ್ಚದೆ ಇರಂಗ ಅಂತ ಗುಣಲಕ್ಷಣಗಳು ಶುರು ಆಗ. ಇನ್ನು ಕೆಲವೊಬ್ರಿಗೆ ಏನಾಗುತ್ತೆ, ಪಿಟ್ಸ್ ಅಂತ ಬರಬಹುದು, ಜಟಕ ಅಂತ ಕನ್ನಡದಲ್ಲಿ ನಾವು ಆಡು ಭಾಷೆಯಲ್ಲಿ ಹೇಳ್ತೀವಿ. ಮೆದುಳಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು, ಗಡ್ಡೆ ಇರಲಿ ಅಥವಾ ರಕ್ತಸ್ರಾವ ಇರಲಿ, ಏಟ್ ಬಿಡಿ, ಅದು ನಾನು ಹೇಳಿದಂಗೆ ಗುಣಲಕ್ಷಣ. ಅದು ಹಾಗಿದ್ದಾಗ ನಾವು ಏನ್ ಮಾಡ್ತೀವಿ, ಸ್ಟ್ರಾಂಗ್ ಆಗಿ ಇದ್ರ ಮೆದುಳಲ್ಲಿ ಏನೋ ತೊಂದರೆ ಇದೆ, ಪರೀಕ್ಷೆ ಮಾಡ್ಬಿಟ್ಟು ಸಿಂಪಲ್ ಸ್ಕ್ಯಾನ್ ಆದ್ರೂ ಮಾಡೋಣ ಅಂತ ನಾವು ಹೇಳ್ತೀವಿ ಮೇಡಮ್.
1: ಈಗ ಡಾಕ್ಟರ್, ನಾವು ಸಾಮಾನ್ಯವಾಗಿ ಮಕ್ಕಳಿಗಾದ್ರೂ ಹೇಳ್ತಿರ್ತೀವಿ, ನಾವು ಆಡುವಾಗ ಓಡುವಾಗ ತಲೆಗೆ ಪೆಟ್ ಮಾಡ್ಕೋಬೇಡ, ತಲೆಗೆ ಪೆಟ್ ಮಾಡ್ಕೋಬೇಡ ಅಂತ. ಅಂದ್ರೆ ಈ ತಲೆಗೆ ಏನಾದ್ರೂ ಪೆಟ್ಟಾಯ್ತು ಅಂದ್ರೆ ಅದು ಡೈರೆಕ್ಟ್ ಆಗಿ ಬ್ರೈನ್ ಗೆ ರಿಲೇಟೆಡ್ ಇರ್ತದ, ಅಥವಾ ನೀವು ಹೇಳಿದಂಗೆ ಔಟರ್ ಪಾರ್ಟ್ ಆಫ್ ದಿ ಹೆಡ್
0: ಅಂದ್ರೆ ಎಷ್ಟು ಬಲದಿಂದ ತಲೆಗೆ ಎಷ್ಟು ಬೀಳುತ್ತೆ ಅದ್ರ ಪ್ರಕಾರ ಹೋಗುತ್ತೆ ಮೇಡಮ್. ತುಂಬಾ ಜನ ಹೈ ವೆಲಾಸಿಟಿ ಆಕ್ಸಿಡೆಂಟ್ ಅಂತ ಹೇಳ್ತೀವಿ, ದೊಡ್ಡ ದೊಡ್ಡ ಗಾಡಿಲಿ ಎಷ್ಟು ಸ್ಪೀಡ್ ಆಗಿ ಆಕ್ಸಿಡೆಂಟ್ ಮಾಡ್ಕೊಂಡ್ರೆ ಏನಾಗುದಿಲ್ಲ, ಹಾಗಂತ ಅದು ಒಳ್ಳೇದಲ್ಲ, ನಾನು ಉದಾಹರಣೆ ಮಾತ್ರ ಹೇಳ್ತಾ ಇರೋದು. ಇನ್ನು ಕೆಲವ್ರು ಮಕ್ಕಳು ಚೂಪಾಗಿರೋ ಚುಚ್ಕೊಂಡ್ಬಿಟ್ಟು ಮಳೆ ಅನ್ಕೊಳ್ಳಿ ಅಥವಾ ಯಾವ್ದೋ ಗೋಡೆ ಗಿಡ ಹಚ್ಕೊಂಡು ಕಟ್ ಆಗಿ ಎಲುಬು ಕಟ್ ಆಗಿರ್ಬೋದು. ನಾನು ಆಲ್ರೆಡಿ ಹೇಳಿದಂಗೆ ಯಾವ ಭಾಗದಲ್ಲಿ ಏಟ್ ಆಗಿದೆ, ಎಷ್ಟು ಏಟ್ ಆಗಿದೆ ಅದ್ರ ಪ್ರಕಾರ ಹೋಗ. ಬರೀ ಚರ್ಮದಲ್ಲಿ ಅಥವಾ ತಲೆಬುರುಡಿಗೆ ಏಟ್ ಆದ್ರೆ ನಾವು ಜಾಸ್ತಿ ಇರಲ್ಲ, ಮೆದುಳಿಗೂ ಏಟ್ ಆಗಿತ್ತು, ಸಣ್ಣ ಪುಟ್ಟ ಏಟ್ ಆದ್ರೆ ಚೆನ್ನಾಗಿದ್ದು ಪೇಷಂಟ್ ಮಾತಾಡ್ತಾ ಇದ್ರು, ಅವ್ರಿಗೆ ಆಗಿರೋ ತೊಂದರೆಗಳು ಅವರೇ ಹೇಳ್ತಾ ಇತ್ತಂದ್ರೆ ಏನ್ ಮಾಡ್ತೀವಿ, ಔಷಧಿ ತಗೊಳ್ಳಿ, ಒಂದ್ 4-5 ದಿನ ಇಂಜೆಕ್ಷನ್ ಕೊಡ್ತೀವಿ, ಮೆಡಿಸಿನ್ ಕೊಡ್ತೀವಿ, ನಮ್ದು ಅಬ್ಸರ್ವೇಷನ್ ಸಲುವಾಗಿ ವಾರ್ಡಲ್ಲಿರಿ, ಆಮೇಲೆ ನೀವು ಫಾಲೋ ಅಪ್ ಅಲ್ಲಿ ಬನ್ನಿ ಅಂತ ಹೇಳ್ತೀರಿ. ನೀವು ಆಕ್ಚುಲಿ ಮೆದುಳುಗಡ್ಡೆ ಜೊತೆಗೆ ಇದೊಂದು ಒಳ್ಳೆ ವಿಚಾರ ನೀವು ಹೇಳಿದ್ರೆ ಅಂದ್ರೆ, ಈಗ 15-50 ಸಾಮಾನ್ಯವಾಗಿ ಹೇಳ್ತಾರೆ, 45-50 ವಯಸ್ಸಿನವರಿಗೆ ತಲೆಗೇಟ್ ಆಗೋದು, ಆಕ್ಸಿಡೆಂಟ್ ಆಗಿ ಬೀಳೋದು, ಇವೆಲ್ಲ ಪ್ರಿವೆಂಟೇಬಲ್ ರೋಗಗಳು. ಅಂದ್ರೆ ಇದನ್ನ ತಡೆಗಟ್ಟಬಹುದು, ಸಿಂಪಲ್ ಆಗಿ ಹೆಲ್ಮೆಟ್ ಹಾಕೊಂಡು ಕುಡಿದೆ, ಗಾಡಿ ಹತ್ತೋದು, ಟ್ರಾಫಿಕ್ ಸಿಗ್ನಲ್ ಎಲ್ಲ ಇದ್ ಮಾಡೋದು, ದಯವಿಟ್ಟು ಅದನ್ನ ಅವಾಯ್ಡ್ ಮಾಡಿ. ಮತ್ತೆ ಮೆದುಳುಗಡ್ಡೆ ಬಗ್ಗೆ ನಾವು ಹೇಳಿದಂಗೆ, ನೀವು ತಲೆಗೇಟ್ ಆಗೋದ್ರಿಂದ ಡೈರೆಕ್ಟ್ ಆಗಿ ಮೆದುಳುಗಡ್ಡೆ ಏನ್ ಬರೋದಿಲ್ಲ, ಅದೊಂದು ಧೈರ್ಯ ಇರಲಿ. ಸೊ ಇಲ್ಲಿವರೆಗೆ ಅದ ರೀತಿ ಆದಂತಹ ಪುರಾವೆಗಳು
1: ಇಲ್ಲ. ಈಗ ಮೆದುಳು ಗಡ್ಡೆಗಳು ಅಂದ್ರೆ ಅದು ಗಡ್ಡೆಯ ಆಕಾರದೊಳಗನ ಇರ್ತದೋ ಅಥವಾ ಈ ಕ್ಲಾಟ್ಗಳು ಅಂತ ಹೇಳ್ತೀವಿ ನಾವು, ಅಂದ್ರೆ ರಕ್ತ ಹೆಪ್ಪುಗಟ್ಟುವಿಕೆ ಹಂಗಿರ್ತದೋ.
0: ಕೆಲವೊಂದು ಗಡ್ಡೆಗಳು ರಕ್ತಸ್ರಾವ ಆಗುತ್ತೆ ಮೇಡಮ್, ಕೆಲವೊಂದು ಉದಾಹರಣೆಗೆ ಗ್ರೇಡ್ 4 ಬಗ್ಗೆ ಹೇಳ್ತಾನೆ, ಗ್ಲಿಯೋಬ್ಲಾಸ್ಟೋಮ ಅಂತ ಹೇಳ್ತೀವಿ, ಅದು ಕೆಲವೊಮ್ಮೆ ಅಂದ್ರೆ ಪ್ರತಿ ಸಲ ತುಂಬಾ ಜಾಸ್ತಿ ಆದಾಗ ರಕ್ತಸ್ರಾವ ಆಗ್ಬೋದು. ಮತ್ತೆ ನಾವು ಮಲ್ಟಿಪಲ್ ಮೈಲೋಮಾ ಅಂತ ಹೇಳ್ತೀವಿ, ಸೊ ಆ ಮೈಲೋಮಾಗಳು ಮೆದುಳಿಗೆ ಏನಾದ್ರೂ ಮೆಟಾಸಾಸಿಸ್ ಅಂತೀವಿ, ಅಲ್ಲಿ ಹೋಗಿ ಕುತ್ಕೊಂಡ್ರೆ ಅದಾಗ್ಬಹುದು. ಕೆಲವೊಂದು ಮೆನಿಂಜೋಮಾ ಅಂದ್ರೆ ಇವೆಲ್ಲ ರೋಗಕ್ಕೆ ನಾನು ಹೇಳ್ತಿರೋ ವಿಧಾನಗಳಿಗೂ, ಯಾವ ಗಡ್ಡೆಗಳಲ್ಲಿ ರಕ್ತಸ್ರಾವ ಆಗ್ಬಹುದು ಅಂತ ಮಾತ್ರ ಉದಾಹರಣೆಗಳನ್ನ ಕೊಡ್ತಾ ಇರೋದು. ಕೋರಿಕಾರ್ಸಿನೋಮಾ ಅಂತ ಹೇಳ್ತೀವಿ, ಅಂದ್ರೆ ಗಡ್ಡೆಗಳು ಒಳಗಡೆ ರಕ್ತಸ್ರಾವ ಆಗೋದ್ರಿಂದ

0: ಅದು ಮೆದುಳಲ್ಲಿರೋದ್ರ ಮೆದುಳಲ್ಲೂ ರಕ್ತಸ್ರಾವ ಅಂತ ಹೇಳಬಹುದು. ಸೊ ಮೆದುಳು ರಕ್ತಸ್ರಾವ ಅದು ಒಂದು ಸೆಪರೇಟ್ ರೋಗನೇ. ಬಟ್ ಮೆದುಳು ಗಡ್ಡೆಗಳಲ್ಲಿ ಕೆಲವೊಂದು ವಿಧಗಳಲ್ಲಿ ಮಾತ್ರ ರಕ್ತಸ್ರಾವ ಆಗಬಹುದು. ಅದು ಬಿಟ್ಟು ನಾನು ಆಲ್ರೆಡಿ ಹೇಳಿದಂಗೆ ಸಿಂಪಲ್ ಆಗಿರೋ ಗುಣಲಕ್ಷಣಗಳು ಅಂದ್ರೆ ಅದು
1: ತಲೆನೋವು ವಾಂತಿ ಬರೋದು ಅಂತ. ಈಗ ಡಾಕ್ಟರ್, ಇದಕ್ಕೆ ತಪಾಸಣೆ ಮಾಡಿ ಮೆದುಳಲ್ಲಿ ಏನು ತೊಂದರೆ ಆಗಿದೆ, ಗಡ್ಡೆ ಆಗಿದೆಯೋ ಕ್ಲಾಟ್ ಆಗಿದೆಯೋ ಅಂತ ಪತ್ತೆ ಹಚ್ಚಲಿಕ್ಕೆ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಹೇಳಿದ್ರಿ. ಮಾಡಿದ್ಮೇಲೆ ಆ ವ್ಯಕ್ತಿಯಲ್ಲಿ ತೊಂದರೆ ಇದೆ ಅಂತ ತಮಗೆ ಗೊತ್ತಾದ್ಮೇಲೆ ಇದು ಕೂಡ ಮೆಡಿಕೇಶನ್ ಮೂಲಕ ಪರಿಹಾರ ಕಂಡುಕೊಳ್ಬಹುದು ಅಥವಾ ಶಸ್ತ್ರಚಿಕಿತ್ಸೆ ಅನಿವಾರ್ಯ?
0: ತುಂಬಾ ಒಳ್ಳೆಯ ಅಂತ ಪ್ರಶ್ನೆ ಮೇಡಮ್. ಯಾಕಂದ್ರೆ ನಾನು ಆಲ್ರೆಡಿ ಶುರುವಾತಲ್ಲಿ ಹೇಳಿದಂಗೆ 15-19 ವೆರೈಟಿ, ಅದರಲ್ಲಿ ಮತ್ತೆ ವಿಧಗಳಿದೆ. ಎಲ್ಲಾ ರೋಗಗಳಿಗೂ ಆಪರೇಷನ್ ಅವಶ್ಯಕತೆ ಇಲ್ಲ. ಅದೇ ರೀತಿ ಎಲ್ಲಾ ರೋಗಗಳನ್ನು ನಾವು ಔಷಧಿಯಿಂದನೇ ಗುಣ ಮಾಡಕ್ಕಾಗಲ್ಲ. ಕೆಲವೊಂದು ಪ್ರೊಲ್ಯಾಕ್ಟಿನೋಮಾ ಅಂತ ಕೆಲವೊಂದು ಇದೆ, ಅದರ ರಕ್ತ ಪರೀಕ್ಷೆಯಲ್ಲಿ ಮತ್ತೆ ನಾವು ಸ್ಕ್ಯಾನ್ ವಿಧಗಳು ಗೊತ್ತಾಗುತ್ತೆ ಇದು ಪ್ರೊಲ್ಯಾಕ್ಟಿನೋಮಾ ಇರಬಹುದು ಅಂತ. ಅದರಲ್ಲಿ ಕಣ್ ದೃಷ್ಟಿಯಲ್ಲಿ ಪ್ರಾಬ್ಲಮ್ ಆಗದೆ ಅಥವಾ ಕೈಕಾಲು ಶಕ್ತಿ ಕಡಿಮೆ ಆಗದೆ ಇದ್ದಾಗ ನಾವು ಔಷಧಿ ಕೊಟ್ಟು ಪೇಷಂಟ್ ಹೇಳ್ತೀವಿ, ನೀವು ಇದೇ ರೀತಿ ಮೆಡಿಸಿನ್ ತಗೊಳ್ಳಮ್ಮ, ನೀವು ಕಡಿಮೆ ಆಗುತ್ತೆ. ಯೂಶಲಿ ಗಂಡು ಮಕ್ಕಳಲ್ಲೂ ಆಗಬಹುದು. ಇನ್ ಕೆಲವೊಂದರಲ್ಲಿ ನಾವು ಜರ್ಮ್ ಸೆಲ್ ಟ್ಯೂಮರ್ ಅಂತ ಹೇಳ್ತೀವಿ, ಅದರಲ್ಲಿ ಡೈರೆಕ್ಟ್ ಆಗಿ ಪರೀಕ್ಷೆ ಬಯಾಪ್ಸಿ ಟೆಸ್ಟ್ ಮಾಡೋಣ ಅಥವಾ ಬೆನ್ನೂರು CSF ಟೆಸ್ಟ್ ಮಾಡುವಾಗ ನಮ್ಗೆ ಗೊತ್ತಾದ್ರೆ ಅದು ಬರೀ ರೇಡಿಯೇಷನ್. ರೇಡಿಯೇಷನ್ ಅಂದ್ರೆ ನಾವು ಮೆಡಿಕಲ್ ಟರ್ಮ್ಸ್ ಇಟ್ ಮೆಲ್ಟ್ಸ್ ಲೈಕ್ ಐಸ್. ಸೊ ಆ ರೀತಿ ಮಾಡಬಹುದು, ರೇಡಿಯೇಷನ್ ಇಂದ ಗುಣ ಮಾಡಬಹುದು. ಬಟ್ ಅದೇ ರೀತಿ ನಮ್ಗೆ ಗೊತ್ತಿರಬೇಕು, ಎಲ್ಲಾ ರೋಗಕ್ಕೂ ಔಷಧಿಗಳು ಮೆದುಳುಗಡ್ಡೆಗಿಲ್ಲ. ಸೊ ಜಾಸ್ತಿ ಮೆದುಳುಗಡ್ಡೆಗೆ ಅದು ಆಪರೇಷನ್ ಮಾಡಿ ತೆಗೆದ್ರೆ ಒಳ್ಳೇದು. ಇನ್ ಕೆಲವೊಂದು ಪರ್ಟಿಕ್ಯುಲರ್ ರೋಗಗಳಲ್ಲಿ ಮಾತ್ರ ನಾವು ಡೆಫಿನೆಟ್ಲಿ ಅದು ಔಷಧಿ ಕೊಡಬಹುದು. ಆಲ್ರೆಡಿ ನೀವು ಒಂದು ಆಕ್ಚುಲಿ ಸೂಕ್ಷ್ಮವಾಗಿ ಮೆನ್ಷನ್ ಮಾಡಿದ್ರಿ, ಯಾವಾಗ ನರ ರೋಗ ತಜ್ಞರಿಗೆ ಭೇಟಿ ಆಗಬೇಕು. ನಾನೊಂದು 15 ಒಂದು ಪೇಷಂಟ್ಗೆ ಇದೇ ರೀತಿ ಆಪರೇಷನ್ ಮಾಡಿ 10 ಆಪರೇಷನ್ ಆಯ್ತು. ಅದು ಆ ಪೇಷಂಟ್ಗೆ ತುಂಬಾ ದೊಡ್ಡ ಗಡ್ಡೆ, ಅದು ಆಲ್ರೆಡಿ ನರ್ಗಳೆಲ್ಲ ವೀಕ್ನೆಸ್ ಆಗಿತ್ತು. ಅದಕ್ಕೆ ತಕ್ಕಂತಹ ಎಲ್ಲ ನಾವು ಟ್ರೀಟ್ಮೆಂಟ್ ಮಾಡಿಬಿಟ್ಟು ಆಪರೇಷನ್ ಮಾಡಿದ್ವಿ. ಎಷ್ಟಾಗತ್ತೆ ಅಷ್ಟು ಮಾಡಿದ್ವಿ. ಅದೆಷ್ಟು ಬೆಳೆದಿತ್ತಂದ್ರೆ ರಕ್ತನಾಳಗಳು ನರಗಳು ಎಲ್ಲ ಅದರಲ್ಲೇ ಹೋಗ್ಬಿಟ್ಟಿತ್ತು. ಹೊಸ ತೊಂದರೆ ಆಗಬಾರ್ದಂತ ಸುತ್ತಮುತ್ತ ರಕ್ತನಾಳಗಳ ಡ್ಯಾಮೇಜ್ ಆಗದಿರುವ ಹಾಗೆ ನಾವು ತೆಗೆದಿದ್ವಿ. ಇನ್ನೊಂದು ಉದಾಹರಣೆ ಅಂದ್ರೆ ನರಗುಂದಿನ ಒಂದು ಪೇಷಂಟ್, 12 ಮಗು, ಅದು ಪೇಪರ್ ಅಲ್ಲಿ ನಾವು ಹಾಕಿದೆ. ನಾನು ಒಂದ್ ಸೈಡ್ ಅಲ್ಲಿ ವೀಕ್ನೆಸ್ ಆಗಿ ತಲೆನೋವು ಆಗಿ ಮಗು ಆಲ್ಮೋಸ್ಟ್ ಸುಂದಾಗ್ತಾ ಇತ್ತು, ಅಂದ್ರೆ ಪ್ರಜ್ಞೆ ಕಡಿಮೆ ಆಗ್ತಾ ಇತ್ತು. ಆವಾಗ ಲೋಕಲ್ ಡಾಕ್ಟರ್ ಒಬ್ರು ಸ್ಕ್ಯಾನ್ ಮಾಡ್ಬಿಟ್ಟು ಅದರಲ್ಲಿ ಗಂಡೆ ಕಂಡು ಬಂದ್ರು, ಇನ್ನೊಂದು 10 ಔಷಧಿ ತಗೊಂಡ್ರಿ, ಲಕ್ವ ಆದಂಗಿದೆ, 12 ಆ ರೀತಿ ಆಗುವ ಸಾಧ್ಯತೆ ಕಡಿಮೆ. ಸೊ ನೀವು ಆಮೇಲೆ ಬಿಟ್ಟು ಹೋಗಿ ಅಂತ ಹೇಳಿದ್ರು. ಪ್ರಾಬ್ಲಮ್ ಏನಾಗುವುದಂದ್ರೆ ನಾವು ಸಮಯದಲ್ಲಿ ನೀವು ಬರಲಿಲ್ಲ ಆ ಪೇಷಂಟ್, ತುಂಬಾ ತೊಂದರೆಗಳಾದ್ರೆ ಟ್ರೀಟ್ಮೆಂಟ್ ಮತ್ತೆ ರಿಸಲ್ಟ್ ಕೊಡೋದು ತುಂಬಾ ಕಷ್ಟ ಆಗುತ್ತೆ. ಇದೊಂದು ಒಳ್ಳೆಯ ಉದಾಹರಣೆ. ತೊಂದರೆಗಳು ಗೊತ್ತಾದನು ಸರಿಯಾದ ಸಮಯದಲ್ಲಿ ಜನ ಬರೋದು ತುಂಬಾ ಇಂಪಾರ್ಟೆಂಟ್. ಸೊ ಲೇಟ್ ಆಗಿ ಬಂದ್ರೆ ತುಂಬಾ ತೊಂದರೆಗಳಾದಾಗ ನಮಗೆ ಅದರ ಪೂರ್ತಿ ಗುಣ ಪಡಿಸೋದು ರಿಸಲ್ಟ್ ಕೊಡೋದು ಕಷ್ಟ ಆಗುತ್ತೆ.
1: ಅಂದ್ರೆ ಈಗ ಇದರ ಮುಖ್ಯ ಲಕ್ಷಣಗಳಾದಂತ ಅಂದ್ರೆ ನಿರಂತರವಾದ ತಲೆನೋವು ಇದ್ದಿರಬಹುದು ಅಥವಾ ಒಮಿಟಿಂಗ್ ಇದ್ದಿರಬಹುದು, ದೃಷ್ಟಿ ಮಂಜಾಗುವಿಕೆ ಇದ್ದಿರಬಹುದು, ನಮ್ಮ ದೇಹ ಇಂಬ್ಯಾಲೆನ್ಸ್ ಆಗಿ ನಡೀಲಿಕ್ಕೆ ಕಷ್ಟ ಆಗ್ತಿರಬಹುದು, ಈ ತರದ ಲಕ್ಷಣಗಳು ಕಂಡು ಬಂದಾಗ ನಿಧಾನ ಮಾಡದೆ ನರರೋಗ ತಜ್ಞರನ್ನು ಭೇಟಿಯಾಗುವುದು ಸೂಕ್ತ.
0: ಸೂಕ್ತ ಮೇಡಮ್. ಕೆಲವೊಂದು ನಾವು ಸೂಪರ್ ಸ್ಪೆಷಲಿಸ್ಟ್ ಇರೋದ್ರಿಂದ ತುಂಬಾ ಜನ ರೆಫರ್ಡ್ ಅಂತಾರೆ, ಅಂದ್ರೆ ಆಲ್ರೆಡಿ ಚೆಕ್ಅಪ್ ಮಾಡ್ಬಿಟ್ಟು ಗಡ್ಡೆನ ಪರಿಶೀಲನೆ ಮಾಡ್ಕೊಂಡು ಕಂಡು ಹಿಡಿದಿರ್ತಾರೆ, ಅವರು ಬಂದು ನಮಗೆ ಕನ್ಸಲ್ಟೇಷನ್ ಮಾಡ್ತಾರೆ. ನಾವು ಕೆಲವೊಂದು ಕೇಳ್ತೀವಿ. ಇನ್ನೊಂದು ಉದಾಹರಣೆ ಹೇಳಬೇಕಾದ್ರೆ ಒಂದು 1 ಹಿಂದ್ಗಡೆ ಇದೇ ರೀತಿ ಕಡೆ ವೀಕ್ನೆಸ್ ಇದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ, ಸ್ಕ್ಯಾನ್ ಆಗಿದೆ, ಹೆಚ್ಚು ಕಡಿಮೆ 1/3 ಮೆದುಳಷ್ಟು ಗಡ್ಡೆ ಇದೆ, ಮೆನಿಜೋಮಾ ಗಡ್ಡೆ ಇದೆ. ಆ ತಾಯಿಗೆ ಬರುವತ್ತಿಗೆ ತುಂಬಾ ವೀಕ್ನೆಸ್ ಆಗ್ಬಿಟ್ಟು ಬಲಗಡೆ ಮಾತು ಆಲ್ಮೋಸ್ಟ್ ನಿಲ್ಲಕ್ಕೆ ಶುರು ಆಗಿತ್ತು. ಅದನ್ನು ಒಂದು 6-8 ಸರ್ಜರಿ ಮಾಡಿ ತೆಗೆದ್ವಿ, ಪೂರ್ತಿ ಒಂದು ಗಡ್ಡೆ ಒಂದೇ ಪೀಸ್ ಅಲ್ಲಿ ಬಂದಂಗಾಯ್ತು. ಸೊ ನೀವು ಮೆನ್ಷನ್ ಮಾಡಿದಾಗ ಅವರು ಸರಿಯಾದ ಸಮಯದಲ್ಲಿ ಬಂದು ತೊಂದರೆಗಳಾಗದೆ ಇರುವಂಗೆ ಆದ್ರೆ ಅಟ್ಲೀಸ್ಟ್ ಮೆದುಳಲ್ಲಿ ಗಡ್ಡೆ ಇದೆ ಅಂತ ಗೊತ್ತಾದಾಗ ನೀವು ತುಂಬಾ ಲೇಟ್ ಮಾಡಬಾರ್ದು, ಸಮಯ ಕಳಿಬಾರ್ದು. ಸೂಪರ್ ಸ್ಪೆಷಲಿಸ್ಟ್ ಹೇಳಿದಂಗೆ ಅದು ಸರ್ಜರಿ ಹೇಳಿದ್ರೆ ದಯವಿಟ್ಟು ಸಮಯದಲ್ಲಿ ಮಾಡಿಸ್ಕೊಳ್ತಾರೆ.
1: ಈಗ ಡಾಕ್ಟರ್, ಈ ಮೆದುಳು ಗಡ್ಡೆಗಳು ಈಗ ಮಾತಾಡ್ತಾ ನೀವು 2-3 ಉದಾಹರಣೆಗಳನ್ನು ಕೊಟ್ಟ ಹಾಗೆ ಕೆಲವು ದೊಡ್ಡ ಸೈಜ್ ಅಲ್ಲಿ ಇರ್ತದೆ, ಕೆಲವು ಚಿಕ್ಕದಿರ್ತದೆ. ಇವು ಒಂದ್ಸತಿ ನೀವು ಸರ್ಜರಿ ಮಾಡಿ ತೆಗೆದ ಮೇಲೆ ಮತ್ತೆ ಮತ್ತೆ ಮರುಕಳಿಸುವ ಸಾಧ್ಯತೆ ಇರ್ತದೆ?
0: ಗ್ರೇಡ್ 1 ಮತ್ತೆ ಗ್ರೇಡ್ 2 ಮೇಡಮ್ ಬರೋದಿಲ್ಲ ಮೇಡಮ್. ಅದಕ್ಕೆ ಯೂಶಲಿ ನಾವೇನ್ ಮಾಡ್ತೀವಿ, ಸರ್ಜರಿಯ ಮೂಲಕ ಏನಂದ್ರೆ ನಮ್ ತಾತ್ಪರ್ಯ ಅಂದ್ರೆ ಒಂದು ಅದರದ ಸೈಜ್ ಕಡಿಮೆ ಮಾಡಬೇಕು. ನಾನೊಂದು ಆಲ್ರೆಡಿ ಉದಾಹರಣೆ ಕೊಟ್ಟೆ, ಕೆಲವೊಂದಂದ್ರೂ ಪೂರ್ತಿ ತೆಗೆದೆ, ಅದನ್ನ ಒಂದ್ ಸ್ವಲ್ಪ ಬಿಡುವ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಸೇಫ್ ಸುರಕ್ಷಿತವಾದಂತ ಮೆದುಳು ಭಾಗಗಳಲ್ಲಿದ್ದು, ಇನ್ನು ಕೆಲವೊಂದರಲ್ಲಿ ರಕ್ತನಾಳ ಒಳಗಡೆ ಇರುತ್ತೆ, ಅವಾಗ ಗಡ್ಡೆ ತೆಗೆದ್ಬಿಟ್ಟು ಆ ರಕ್ತನಾಳ ಡ್ಯಾಮೇಜ್ ಆಯ್ತು, ನರ ಡ್ಯಾಮೇಜ್ ಆದ್ರೆ ಉಪಯೋಗ ಇಲ್ಲ. ಸೊ ಆ ರೀತಿ ಇದ್ದಾಗ ನಾವೇನ್ ಮಾಡುತ್ತೆ, ಹೊಸ ತೊಂದರೆ ಆಗಲನ್ನ ಬಿಟ್ಟು ಬರ್ತೀವಿ. ಸೊ ಮತ್ತೆ ಬರುವಂತ ರೋಗಗಳು ಗ್ರೇಡ್ 3 ಮತ್ತೆ ಗ್ರೇಡ್ 4 ಇದ್ದಾಗ ಅದು ಬರಬಹುದು. ಅದಕ್ಕೆ ಬೇರೆ ಸಪ್ಲಿಮೆಂಟ್ ಟ್ರೀಟ್ಮೆಂಟ್ ಇರುತ್ತೆ, ಆಪರೇಷನ್ ಜೊತೆಗೆ ಕೀಮೋಥೆರಪಿ ಕೊಡಬೇಕಾಗಬಹುದು, ರೇಡಿಯೇಷನ್ ಕೊಡಬೇಕಾಗಬಹುದು. ಪ್ರತಿಯೊಂದು ರೋಗಕ್ಕೂ ಒಂದು ಪರ್ಟಿಕ್ಯುಲರ್ 5-year ಸರ್ವೈವಲ್ ರೇಟ್ ಅಂತ ಇರುತ್ತೆ, ಈ ರೋಗಕ್ಕೆ ಇಷ್ಟು ಬದುಕುವಂತ ಸಾಧ್ಯ ಕನ್ನಡ ಪ್ರಕಾರ ಮಾಡಿ ಟ್ರೀಟ್ಮೆಂಟ್ ಅನ್ನ ಸಜೆಸ್ಟ್ ಮಾಡ್ತೀವಿ. ಹಾ, ಈ ಗ್ರೇಡ್ ಬಂದಿದೆಪ್ಪ, ನಾವು ಟೆಸ್ಟ್ ಮಾಡಿಸಿದೀವಿ, ಇದನ್ನ ಮುಂದೆ

0: ಮಾಡಿಸ್ಕೋದು ಒಳ್ಳೇದಂತ ನಾವು ಹೇಳ್ತೀವಿ. ಸೊ ಆ ರೀತಿ ರೋಗಗಳು ಕೆಲವೊಂದು ವಾಪಸ್ ಬರಬಹುದು, ಕೆಲವೊಂದಂತೂ ಬರೋದೇ ಇಲ್ಲ.
1: ಈಗ ಡಾಕ್ಟ್ರೆ ಇನ್ನೊಂದು ನಾವೇನ್ ಕೇಳ್ತಿರ್ತೀವಿ ಅಂತಂದ್ರೆ, ನೀವು ಮಾತಾಡ್ತಾ ಹೇಳಿದ್ರಿ ನಮ್ಮ ಎಡಗಡೆಯ ಮೆದುಳು ಬಲಗಡೆಯ ಭಾಗವನ್ನ, ಬಲಗಡೆ ಮೆದುಳು ಎಡಗಡೆಯ ಭಾಗವನ್ನ ನಿಯಂತ್ರಿಸ್ತದೆ ಅಂತೇಳಿ. ಈ ಆಕ್ಸಿಡೆಂಟ್ಗಳು ಆದಾಗ, ತಲೆಯ ಹಿಂಭಾಗದಲ್ಲಿ ಪೆಟ್ಟಾದಾಗ ಅವ್ರಿಗೆ ಬ್ರೈನ್ ಡೆಡ್ ಅನ್ನುವಂತ ಒಂದು ಶಬ್ದವನ್ನ ವೈದ್ಯರು ಬಳಸ್ತಿರ್ತಾರೆ. ಯಾವ ಸಮಯದಲ್ಲಿ ಬ್ರೈನ್ ಡೆಡ್ ಆಗ್ತದಂತೆ
0: ಅಂದ್ರೆ ಮೇಡಮ್, ಆಕ್ಚುಲಿ ಏನಾಗಿರುತ್ತೆ, ಅದಕ್ಕೂ ಒಂದು ಕೆಲವೊಂದು ಫಿಕ್ಸ್ ಇಂಡಿಕೇ ಅಥವಾ ಫ್ಯಾಕ್ಟರ್ಸ್ ಇದೆ. ಒಂದು ಮನುಷ್ಯ ತನ್ನಗೆ ತಾನೇ ಉಸಿರಾಡೋದಿಲ್ಲ ಅಂದ್ರೆ, ಒಂದು ನಿಮಿಷ ನಾವು ಪರೀಕ್ಷೆ ಮಾಡ್ತೀವಿ, ಕಿವಿಯಲ್ಲಿ ತಂಪು ನೀರು ಹಾಕಿ ಅದರಿಂದ ಕಣ್ಣಲ್ಲಿ ರಿಯಾಕ್ಷನ್ ಆಗ್ತದೆ, ನಾವು ಕ್ಯಾಲೋರಿ ಟೆಸ್ಟ್ ಅಂತ ಹೇಳ್ತೀವಿ. ಕಣ್ಣಲ್ಲಿ ನಮ್ಗೆ ಒಂದು ಸಣ್ಣಾಗಿರೋ ಗಾಳಿನೇ ಜೋರಾಗಿ ಬಡಿಲಿ ಅಥವಾ ಒಂದು ಉಸುಕು ಅಥವಾ ಧೂಳು ಬಿದ್ರು ನಮಗೆ ಕಣ್ಣು ಮುಚ್ಕೊತೀವಿ. ಆ ರೀತಿ ಪರೀಕ್ಷೆಗಳನ್ನ ನಾವು ಮಾಡ್ತೀವಿ. ಕಣ್ಣಿನಲ್ಲಿ ರಿಯಾಕ್ಷನ್ ಇದೆಯಾ ಇಲ್ಲ, ಲೈಟ್ಗೆ ಅದು ರಿಯಾಕ್ಷನ್ ಮಾಡುತ್ತೆ. ಮತ್ತೆ ಸ್ವಲ್ಪ ನಿಮ್ಗೆ ಗೊತ್ತಿರಬಹುದು, ನಮ್ಗೆ ಜೊಲ್ಲ ಆಗ್ಲಿ ಅಥವಾ ಒಂದು ಊಟದ ಒಂದು ಅಗಳು ನಮ್ಗೆ ನೆತ್ತಿಗೆತ್ತಿತಪ್ಪ, ಜೀವ ಹೋದಂಗಾಯ್ತು. ಸೊ ಇವೆಲ್ಲ ಯಾಕೆ ಹೇಳ್ತಾರೆ, ಇದು ತುಂಬಾ ಸೂಕ್ಷ್ಮವಾಗಿರುವಂತಹ ನರದ ರಿಸ್ಪಾನ್ಸ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಈ ರೀತಿ ಕೆಲವೊಂದು ಟೆಸ್ಟ್ ಗಳನ್ನ ಮಾಡಿ ಅದರಲ್ಲಿ ನಾವು ಪಾಸಿಟಿವ್ ರಿಸ್ಪಾನ್ಸ್ ಬರಲಿಲ್ಲ ಅಂದ್ರೆ ನಾವು ಬ್ರೈನ್ ಡೆಡ್ ಅಂತ ಡಿಕ್ಲೇರ್ ಮಾಡಿ. ಇದು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಜನಕ್ಕೆ ಇದು ನಾನು ಹೇಳೋದ್ರಿಂದ, ಈ ಪದಗಳ ಕಿವಿಲಿ ಹೋದ್ರೆ ಡಾಕ್ಟರ್ ಅವ್ರು ತಿಳಿಸಿ ಹೇಳುವಾಗ ಅವರಿಗೆ ಸ್ವಲ್ಪ ಬೇಗ ಅರ್ಥ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾನು ಆಲ್ರೆಡಿ ಹೇಳಿದಂಗೆ ಮತ್ತೆ ಮತ್ತೆ ಬಹಳ ಜನಕ್ಕೆ ಹೇಳ್ತೀನಿ, ದಯವಿಟ್ಟು ತಲೆಗೇಟ್ ಆಗೋದು ಅಂತಹ ಆಗದಿರೋ ನೋಡ್ಕೊಳ್ಳುವ ಅಂತ ರೋಗ, ಹೆಲ್ಮೆಟ್ ಹಾಕದೆ ಗಾಡಿ ಹತ್ಬೇಡಿ, ಕುಡ್ಬಿಟ್ಟು ಗಾಡಿ ಹತ್ಬೇಡಿ, ರಾತ್ರಿ ಅವಶ್ಯಕತೆ ಇಲ್ಲ ಅಂದ್ರೆ ಗಾಡಿಲಿ ಹೋಗ್ಬೇಡಿ. ನೀವು ಸರಿಯಾಗಿದ್ರು ಇನ್ನೊಬ್ರು ಬಂದು ಗುದ್ಸ್ಬಹುದು, ಏನೋ ಒಂದು ಆಗುವಂತ ಸಾಧ್ಯತೆ ಇರುತ್ತೆ. ಹೀಗಿದ್ದಾಗ ಸಣ್ಣ ಪುಟ್ಟ ಏಟಾದ್ರೂ ಟ್ರೀಟ್ಮೆಂಟ್ ಇದೆ. ಈಗಿರುವ ವಿಜ್ಞಾನದಲ್ಲಿ ಆಲ್ಮೋಸ್ಟ್ ಜೀವ ಹೋಗುವಂತಹ ಪೇಷಂಟ್ ಅನ್ನು ತುಂಬಾ ಬಗ್ಸಿ ಎದ್ದು ಅಡ್ಡಾಡುವಂತಹ ಉದಾಹರಣೆಗಳಿದೆ. ಬಟ್ ಅದು ಆಗದಿರೋಂತ ನೋಡ್ಕೊಂಡ್ರೆ ಇನ್ನೂ ಒಳ್ಳೇದು.
1: ಹೌದು, ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅನ್ನೋ ಹಾಗೆ. ಈಗ ಡಾಕ್ಟರ್, ಒಂದು ನಿಮ್ಗೆ ಕೊನೆಯ ಪ್ರಶ್ನೆ ನಾನು ನಿಮ್ಗೆ ಕೇಳುದು ಅಂದ್ರೆ, ಈ ಬ್ರೈನ್ಗೆ ಟ್ಯೂಮರ್ ಆಗ್ಲಿ ಅಥವಾ ಏನೋ ತೊಂದರೆ ಆದಾಗ ಸರ್ಜರಿ ಅಂತ ಮಾಡಿದ್ರೆ, ಈಗ ನಾವು ಕೀ ಹೋಲ್ ಸರ್ಜರಿ ಅಂತ ಕೇಳ್ತೀವಿ, ಇದರಲ್ಲಿ ಏನಾದರೂ ಬದಲಾವಣೆಗಳು ಇದೆಯಾ ಅಥವಾ ಪೂರ್ತಿ ತಲೆಯನ್ನ ಶೇವ್ ಮಾಡಿ ನಾರ್ಮಲ್ ಸರ್ಜರಿ ಮಾಡೋ ತರಾನೇ ಮಾಡ್ತೀವಿ?
0: ಆಕ್ಚುಲಿ ತುಂಬಾ ತುಂಬಾ ಒಳ್ಳೆಯ ಪ್ರಶ್ನೆ. ಆಕ್ಚುಲಿ ಏನಾಗಿರುತ್ತೆ ಅಂದ್ರೆ, ತುಂಬಾ ಜನ ಕೇಳೋದಿಲ್ಲ ಈ ಪ್ರಶ್ನೆ. ನಾನಾಗಿ ಉಲ್ಟಾ ಪೇಷಂಟ್ ನಾನು ಹೇಳ್ತಿರ್ತೀನಿ, ಸರ್ ನಿಮ್ಗೆ ಈ ರೀತಿ ರೋಗದಲ್ಲಿ ಈ ರೀತಿ ಮಾಡೋಣ, ಸೊ ನಿಮ್ಗೆ ಇಲ್ಲ ದೊಡ್ಡದಾಗ ಪೂರ್ತಿ ಶೇವ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಎಸ್ಪೆಷಲಿ ಲೇಡೀಸ್ಗೆ, ಅವರಿಗೆ ಬೇಕು ಅಂದ್ರೆ ಮಾತ್ರ ತೆಗಿತೀವಿ. ನಾನು ಕೆಲವೊಂದು ಉದಾಹರಣೆಗಳನ್ನ ರೆಗ್ಯುಲರ್ ಆಗಿ ಪೇಪರ್ ಅಲ್ಲಿ ಹಾಕಿ, ಒಂದು ಪೇಷಂಟ್ ಹೀದೇ ಆಗಿತ್ತು, ತಲೆನೋವು ಅಂತ ಬಂದ್ರು, ಮೈಗ್ರೇನ್ ಇರ್ಬೋದು, ಔಷಧಿ ನಾನೇ ಕೊಟ್ಟೆ, ಆಮೇಲೆ 15 ದಿನ ಸರ್ ಕಡಿಮೆ ಆಗಿಲ್ಲ, ಸ್ಕ್ಯಾನ್ ಮಾಡೋಣ, ಮೆದುಳುಗಡ್ಡೆ ಇತ್ತು. ಸೊ ಒಂದು ಆಪರೇಷನ್ ನಾವು ಸ್ಮಾಲ್ ಹೋಲ್ ಮಾಡ್ಬಿಟ್ಟು ಕ್ಲಿಯರ್ ಮಾಡಿದ್ವಿ. ನಾನು ಆಲ್ರೆಡಿ ಹೇಳಿದಂಗೆ ಕೆಲವೊಂದು ಇಂಡಿಕೇಟೆಡ್ ಪೇಷಂಟ್ಗೆ ಡೆಫಿನೆಟ್ಲಿ ಕೀ ಹೋಲ್ ಸರ್ಜರಿನೇ ಮಾಡಬಹುದು. ಸೈಜ್ ತುಂಬಾ ಜಾಸ್ತಿ ಇತ್ತು, ಸುತ್ತಮುತ್ತ ಸೂಕ್ಷ್ಮವಾಗಿರುವಂತಹ ಮೆದುಳಿನ ಭಾಗಗಳಿದ್ದಾಗ ನಾವು ಕೀ ಹೋಲ್ ಮಾಡ್ಬಿಟ್ಟು ಸಣ್ಣ ಜಾಗದಲ್ಲಿ ಒದ್ದಾಡೋದ ಅವಶ್ಯಕತೆ ಇರೋದಿಲ್ಲ. ಅವಾಗ ಹೇಳ್ತೀವಿ ಗಡ್ಡೆ ಸೈಜ್ ಜಾಸ್ತಿ ಆಗಿದೆ ಅಮ್ಮ, ನೀವು ರೆಗ್ಯುಲರ್ ಮಾಡೋದು ಒಳ್ಳೇದು ನಿಮಗೆ, ಅದ್ರ ಅನಾನುಕೂಲತೆ ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆ ಇರೋದಿಲ್ಲ. ಪಿಟ್ಯುಟರಿ ಬಗ್ಗೆ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ, ಮೊದಲದಂಗೆ ಓಪನ್ ಮಾಡೋ ಸಾಧ್ಯತೆ ಬಹಳ ಕಡಿಮೆ. ಕೆಲವೊಂದು ಆಪರೇಷನ್ ಮಾಡ್ತೀವಿ ಕೆಲವೊಂದು ಪಿಟ್ಯುಟರಿ, ಬಟ್ ತುಂಬಾ ಆಪರೇಷನ್ ಮೂಗಿಂದ ಮಾಡ್ತೀವಿ, ಅವ್ರಿಗೆ ಆಪರೇಷನ್ ಆಗಿದೆ ಅಂತ ಗೊತ್ತಾಗೋದಿಲ್ಲ. ಇನ್ ಕೆಲವೊಂದು ಕಿವಿ ಹಿಂದೆ ಭಾಗದಲ್ಲಿ ಸಣ್ಣದಾಗಿ ಕೀ ಹೋಲ್ ಆಪರೇಷನ್ ಮಾಡಿ ಟ್ರೈಜಮಿನ್ ನ್ಯೂರಾಲಜಿ ಅಂತೀವಿ, ರಕ್ತ ನಾಳ ಒಂದು 5ನೇ ನರದ ಮೇಲೆ ಕೂತಿರುತ್ತೆ, ಮುಖ ಉರಿ ನೋವು ಶಾಕ್ ಹೊಡೆದಂಗೆ ನೋವು ಬದಿರುತ್ತೆ, ಅದು ಸಣ್ಣದಾಗಿ ಗಡ್ಡೆಗಳಾಗಿರುತ್ತೆ. ಕೀ ಹೋಲ್ ಸರ್ಜರಿಗಳ ತುಂಬಾ ಬದಲಾವಣೆಗಳಾಗಿದೆ. ಮೊದಲದಂಗೆ ಪೂರ್ತಿ ಹೆಡ್ ಶೇವ್ ಮಾಡೋ ಅವಶ್ಯಕತೆ ಇಲ್ಲ, ಪೂರ್ತಿ ಕೊಯ್ದು ಅಥವಾ ಓಪನ್ ಮಾಡಿ ಮಾಡೋ ಅವಶ್ಯಕತೆ ಇಲ್ಲ. ಕೆಲವೊಂದು ಸರ್ಜರಿ ನಾವು
1: ಬದಲಾವಣೆ ಆಗಿದೆ.
0: ಹೌದು,
1: ಅಂದ್ರೆ ಮೊದಲು ಒಂದು ಕಾಲಕ್ಕೆ ಜನ ಹೆದರ್ತಿದ್ರು ಮೆದುಳಿನ ಶಸ್ತ್ರಚಿಕಿತ್ಸೆ ಅಂದ ತಕ್ಷಣ ನಾನು ಹೊಳ್ಳಿ ಬದುಕು ಬರ್ತೀನೋ ಇಲ್ಲೋ ಅನ್ನೋ ಒಂದು ಭಯ ಇತ್ತು.
0: ಈಗ ತುಂಬಾ ಮೂಢನಂಬಿಕೆಗಳಿದೆ ಮೇಡಮ್. ಇಷ್ಟೆಲ್ಲ ನಾವು ಹೇಳಿದಾಗ ಉದಾಹರಣೆಗಳು ತೋರಿಸಿದ್ರು, ನಾವು ಅವರು ನೋಡ್ತಿರ್ತಾರೆ ಟಿವಿಲಿ, ನ್ಯೂಸ್ ಪೇಪರ್ ಓದ್ತಿರ್ತಾರೆ. ಆದ್ರೂ ಅನ್ಫಾರ್ಚುನೇಟ್ಲಿ ಈ ರೀತಿ ಮೋಸ್ಟ್ಲಿ ಕಾರ್ಯಕ್ರಮದಿಂದ ಅವ್ರಿಗೆ ಏನಾಗುತ್ತೆ, ಜ್ಞಾನ ಬಂದ್ರೆ ಒಳ್ಳೇದು. ಮೂಢನಂಬಿಕೆಗಳು ಬೇಡ, ದಯವಿಟ್ಟು ಬೇಡ, ಅದರ ಜ್ಞಾನ ಪಡ್ಕೊಳ್ಳೋಣ. ಏನಾದ್ರೆ ಸಮಾಲೋಚನೆ ಮಾಡಲ್ಲ, ಒಬ್ರು ಇಲ್ಲಾದ್ರೆ ಇನ್ನೊಬ್ರು ಸೆಕೆಂಡ್ ಒಪಿನಿಯನ್ ತಗೊಳ್ಳಿ, ಬಟ್ ಕರೆಕ್ಟ್ ಆಗಿರುವಂತಹ ಚಿಕಿತ್ಸೆ
1: ಅಟ್ಲೀಸ್ಟ್ ವೈದ್ಯರ ಹತ್ರ ಹೋಗಿ ಸಮಾಲೋಚನೆ ಆದ್ರೂ ಮಾಡಿದ್ರೆ ಅರ್ಧ ಆರಾಮಾಗ್ತದೆ.
0: ನಿಜ.
1: ಆಯ್ತು ಡಾಕ್ಟರ್ ವಿಜಯ್ ಮಹಾಂತೇಶ್ ಪೂಜಾರಿ ಅವರ, ಈ ಮೆದುಳು ಗಡ್ಡೆ ಹೆಂಗಿರ್ತದ, ಮೆದುಳಿನ ಕಾರ್ಯವೈಖರಿಯ ಜೊತೆ ಜೊತೆಗೆ ಗಡ್ಡೆಗಳು ಆಗುವುದಕ್ಕೆ ಏನ್ ಕಾರಣ, ಎಲ್ಲಕ್ಕಿಂತ ಮುಖ್ಯವಾಗಿ ತಾವು ನಮ್ಮ ಕೇಳುಗರಲ್ಲಿ ಕಳಕಳಿಯಾಗಿ ಕೇಳ್ಕೊಂಡಿದ್ದು ಅಂದ್ರೆ, ಯಾವುದೇ ತರಹದ ತಲೆನೋವು, ವಾಂತಿ, ನಡಿಗೆಯಲ್ಲಿ ಇಂಬ್ಯಾಲೆನ್ಸ್ ಆಗಿರೋದು, ಇಂತಹ ಲಕ್ಷಣಗಳು ಕಂಡು ಬಂದಾಗ ಏನೋ ಆಗಿರಬಹುದು, ವೀಕ್ನೆಸ್ ಆಗಿರಬಹುದು ಅಂತ ಉದಾಸೀನ ಮಾಡದೆ ನರರೋಗ ತಜ್ಞರನ್ನ ಸೂಕ್ತ ಸಮಯದಲ್ಲಿ ಭೇಟಿ ಆದಾಗ ಮುಂದೆ ಆಗುವಂತಹ ಅನಾಹುತವನ್ನ ತಪ್ಪಿಸ್ಕೊಳ್ಬಹುದು ಮತ್ತೆ ಸುಲಭವಾಗಿ ಚಿಕಿತ್ಸೆಯನ್ನ ಪಡಿಬಹುದು ಅನ್ನೋ ಮಾತು. ಮಾತನ್ನ ತಾವು ಹೇಳಿದ್ರಿ. ಮತ್ತೆ ಡಾಕ್ಟರ್ ವಿಜಯ ಮಹಾಂತೇಶ್ ಪೂಜಾರಿ ಅವರ ಕ್ಲಿನಿಕ್ ಹುಬ್ಬಳ್ಳಿ ಜೊತೆಗೆ ಜನರಿಗೆ ಅನುಕೂಲ ಆಗ್ಲಿ ಅಂತ ಬೆಳಗಾವಿಯಲ್ಲಿ ಕೂಡ ಇದೆ. ಹೆಚ್ಚಿನ ತೊಂದರೆ ಇದ್ರೆ, ನರರೋಗಕ್ಕೆ ಸಂಬಂಧಪಟ್ಟಂತ ತೊಂದರೆ ಇದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಸುಲಭವಾಗಿ ಪರಿಹಾರವನ್ನು

0: ಪಡ್ಕೊಳ್ಬಹುದು ಅಂತ ಆಶಿಸ್ತಾ ಈ ಸಂದರ್ಶನವನ್ನ ಇಲ್ಲಿಗೆ ಮುಗಿಸೋಣ.
1: ಧನ್ಯವಾದಗಳು, ನಮಸ್ಕಾರ.
2: ಬ್ರೈನ್ ಟ್ಯೂಮರ್ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ, ಈ ಕುರಿತು ಇದುವರೆಗೂ ನರರೋಗ ತಜ್ಞರಾದ ಡಾ ವಿಜಯ್ ಮಹಾಂತೇಶ್ ಪೂಜಾರಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಈಗ ಬಾಣಂತಿ ಹಾಗೂ ನವಜಾತ ಶಿಶುವಿನ ಆರೈಕೆ, ಈ ಕುರಿತು ಮಾಹಿತಿ ಕೇಳುತ್ತೀರಿ. ಮಾಹಿತಿ ನೀಡುತ್ತಾರೆ ಡಾ ಶಾಂತಲಾ ಹರ್ಲೇಕರ್ ಅವರು.
3: ಒಂದು ನವಜಾತ ಶಿಶು ಹಾಗೂ ಅದರ ತಾಯಿ ಮನೆಗೆ ಬಂದಾಗ ಆ ಮನೆಯಲ್ಲಿ ಒಂದು ಹಬ್ಬದ ವಾತಾವರಣ ಉಂಟಾಗುವುದು. ಆದರೆ ಅವರಿಬ್ಬರ ಆರೈಕೆಯಲ್ಲಿ ಹಲವಾರು ಪದ್ಧತಿಗಳು ಹಾಗೂ ಚಿತ್ರ ವಿಚಿತ್ರವಾದ ನಂಬಿಕೆಗಳು ಕಂಡುಬರುವು. ಅವು ಯಾವುವು ಹಾಗೂ ಅವುಗಳಿಂದ ಆಗುವ ಪರಿಣಾಮಗಳು ಏನು ಎಂಬುದರ ಬಗ್ಗೆ ವಿಚಾರ ಮಾಡೋಣ. ಮೊದಲಿಗಾಗಿ ನಾವು ಪದ್ಧತಿ ಅಂದರೆ ಏನು ಹಾಗೂ ಅದು ಹೇಗೆ ಚಾಲನೆಯಲ್ಲಿ ಬಂತು ಎಂಬುದರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಹಲವಾರು ವರ್ಷಗಳಿಂದ ಕಾಯ್ದುಕೊಂಡು ಬಂದಿರುವಂತಹ ರೀತಿಗಳೇ ಪದ್ಧತಿ. ಹಿಂದಿನ ಕಾಲದ ಜನರು ತಮಗೆ ಅನುಕೂಲವಾದಂತೆ ಆಗಿನ ಕಾಲದಲ್ಲಿ ಲಭ್ಯವಾಗಿರುವ ವಸ್ತುಗಳನ್ನು ಉಪಯೋಗಿಸಿ ಉತ್ತಮವಾದ ಆರೈಕೆ ಕೊಡುವ ಪ್ರಯತ್ನ ಮಾಡುತ್ತಿದ್ದರು. ಉದಾಹರಣೆಗಾಗಿ ಆ ಕಾಲದಲ್ಲಿ ಚಳಿ ಜಾಸ್ತಿ, ಮಳೆ ಜಾಸ್ತಿ, ಸ್ವೆಟರ್, ಹೊದಿಕೆ, ಗಾದಿ ಉಪಯೋಗ ಕಮ್ಮಿ. ಹೀಗಾಗಿ ಬಾಣಂತಿ ಹಾಗೂ ನವಶಿಶುವಿಗೆ ಇದ್ದಲಿಯಿಂದ ಕಾಯಿಸುವುದು, ತಲೆ ಕಟ್ಟಿ ಹಲವಾರು ಪದರಿನ ಬಟ್ಟೆ ಹಾಕುತ್ತಿದ್ದರು. ಈಗ ಯಾವುದೇ ಕಾಲವಿರಲಿ ಶಖೆ ಇರುವುದೇ, ಹಾಗಾಗಿ ಮೊದಲಿನಂತೆ ಹಲವಾರು ಪದರಿನ ಬಟ್ಟೆ ಹಾಕಿದರೆ ತಾಯಿ ಹಾಗೂ ಮಗುವಿಗೆ ಹಿಂಸೆ ಆಗುವುದು. ಈಗಿನ ಕಾಲದಲ್ಲಿ ನಮಗೆ ಅಂದರೆ ಸಾರ್ವಜನಿಕರಿಗೆ ಆ ದಿನದ ತಾಪಮಾನಕ್ಕೆ ಎಷ್ಟು ಅರವೆ ಬೇಕು ಅನಿಸುತ್ತದೋ ಅದಕ್ಕಿಂತ ಒಂದು ಅಥವಾ ಎರಡು ಪದರಿಗಳ ಹೆಚ್ಚು ಅರವೆ ಹಾಕಿದರೆ ಕೂಸಿಗೆ ಸಾಕು. ಅದೇ ತರಹ ತಾಯಿಗೂ ಸಹ ಕುಂಚಿಗೆ ಚಳಿಗಾಲದಲ್ಲಿ ಅಷ್ಟೇ ತಾಯಿಗೆ ಕಟ್ಟಿರಿ. ಈಗ ಪದ್ಧತಿ ಉಂಟಾಗೋದಕ್ಕೆ ಮತ್ತೊಂದು ರೀತಿಯೂ ಇದೆ, ಅದು ಏನೆಂದರೆ ಸ್ಪರ್ಧೆ. ನೀವು ಬಾಣಂತಿಗೆ ಎರಡು ಚಮಚ ತುಪ್ಪ ಹಾಕಿ ತಿನ್ನಿಸುತ್ತೀರಾ, ಹಾಗಾದರೆ ನಾವು ನಾಲ್ಕು ಚಮಚ ತಿನ್ನಿಸ್ತಾರೆ, ಅರ್ಧ ವಾಟಿ ತಿನ್ನಿಸುತ್ತಾರೆ. ಆ ಸ್ಪರ್ಧೆಯಿಂದ ಈಗ ಆ ಬಾಣಂತಿಗೆ ಒಂದು ವಾರದಲ್ಲಿ ಸಾಧಾರಣ ಒಂದು ಡಬ್ಬಿ ತುಪ್ಪ ತಿನ್ನಿಸುವ ಪ್ರಯತ್ನ ಮಾಡುತ್ತಾರೆ. ತಾಯಿಯ ನರಗಳಿಗಾಗಲಿ ಹಾಗೂ ಮೂಳೆಗಳ ಪೋಷಣೆಗಳಾಗಲಿ ನಾಲ್ಕು ಸಣ್ಣ ಚಮಚ ತುಪ್ಪ ಒಂದು ದಿವಸಕ್ಕೆ ಸಾಕು. ಸಸ್ಯಹಾರಿ ತಾಯಿಗೆ ಸರಿಯಾದ ಪೌಷ್ಟಿಕ ಆಹಾರವನ್ನು ಕೊಡಬೇಕು. ಹಣ್ಣು, ಹಾಲು, ಬೇಳೆ, ತರಕಾರಿ ಎಲ್ಲವನ್ನೂ ಕೊಡಿರಿ. ಅದರಲ್ಲಿ ಯಾವುದೇ ತರಹದ ನಿರ್ಬಂಧಗಳು ಇಲ್ಲ. ಮಾಂಸಾಹಾರಿಗಳಲ್ಲಿ ಮೀನು ಸೇವಿಸುವುದು ಅತ್ಯುತ್ತಮ. ಸಾಕಷ್ಟು ಕಾಯಿಸಿ ಆರಿಸಿದ ನೀರನ್ನು ತಾಯಿಗೆ ಕೊಡಬೇಕು. ಅದರಿಂದ ಗಂಡು ಮಗುವಿಗೆ ಹೊಟ್ಟೆ ನೋವು ಬರುವುದು ಎಂಬ ಕಲ್ಪನೆ ತಪ್ಪು. ಸಣ್ಣ ಮಕ್ಕಳು ರಸ್ತೆಯಲ್ಲಿ ಗುಂಡಿ ಕಂಡಾಗ ಅದರಲ್ಲಿ ಕಲ್ಲು, ನೀರು ಕಟ್ಟಿಗೆ ಹಾಕುವರು. ಹಾಗೆಯೇ ಯಾರಿಗೋ ನವಶಿಶುವನ್ನು ಕಿವಿ ಹಾಗೂ ಮೂಗು ನೋಡಿದಾಗ ಅನಿಸಿತಂತೆ, ಅದರಲ್ಲಿ ಎಣ್ಣೆ ಸುರಿದು ಜೋರಾಗಿ ಉಗಿದರು. ನಮ್ಮ ದೇಹದಲ್ಲಿ ಪ್ರಬಲ ಪ್ರತಿರೋಧಕ ಶಕ್ತಿಯನ್ನು ದೇವರು ಕೊಟ್ಟಿದ್ದಾನೆ. ಕಣ್ಣು, ಮೂಗು, ಕಿವಿ ಯಾವುದರಲ್ಲಿಯೂ ಎಣ್ಣೆ ಇತ್ಯಾದಿ ಹಾಕುವ ಅವಶ್ಯಕತೆ ಇಲ್ಲ. ಅನುಭವಿ ತಜ್ಞ ವೈದ್ಯರು ಕೊಟ್ಟ ಔಷಧಿಗಳನ್ನು ಮಾತ್ರ ಬಳಸಬೇಕು. ಹೊಕ್ಕಳಿಗೆ ಯಾವುದೇ ಪೇಸ್ಟ್ ಕ್ರೀಮ್ ಹಚ್ಚಬಾರದು. ನವಶಿಶುವಿನ ನೆತ್ತಿ ಅಂದರೆ ಬುರಡೆ ಬೆಳವಣಿಗೆ ಆಗದೇ ಇರುವಂತ ಒಂದು ಜಾಗ ಇರುತ್ತದೆ. ಸಾಧಾರಣ ಒಂದು ವರ್ಷ ಕಾಲ ಬೇಕು ತಲೆಬುರುಡೆ ಪೂರ್ಣವಾಗಿ ಕೂಡಿಕೊಳ್ಳುವುದಕ್ಕೆ. ಹಲವಾರು ಜನರು ಆ ಜಾಗದಲ್ಲಿ ಎಣ್ಣೆ ತುಂಬಿ ಪೌಡರ್ ಹಾಕಿ ಪೇಪರ್ ಇಡುವರು. ಇವುಗಳಿಂದ ಎಲ್ಲವೂ ಬೆಳೆಯುವುದಿಲ್ಲ. ವ್ಯತಿರಿಕ್ತವಾಗಿ ಶಿಶುವಿನ ಮೆದುಳಿಗೆ ಅಪಾಯ ಆಗಿ ಮಾನಸಿಕ ತೊಂದರೆ ಅಥವಾ ದೌರ್ಬಲ್ಯ ಬರುವ ಸಂಭಾವನೆ ಜಾಸ್ತಿ. ನಿಮಗೆ ಆ ಬುರಡೆ ಕೂಡಿಕೊಳ್ಳಬೇಕು ಅನಿಸುತ್ತಿದ್ದರೆ ತಾಯಿಯ ಹಾಲು ಕುಡಿಸಿ. ಅದರಲ್ಲಿ ಇರುವ ಕ್ಯಾಲ್ಸಿಯಂ ಅಂಶ ಆ ಕೆಲಸ ಮಾಡುತ್ತದೆ. ತಾಯಿ ಎದೆ ಹಾಲಿನಲ್ಲಿ ಆ ಶಿಶುವಿಗೆ ಬೇಕಾದ ಎಲ್ಲಾ ಪೋಷಕಾಂಶಗಳು, ಸಾಕಷ್ಟು ನೀರು, ವಿಟಮಿನ್ಸ್, ರೋಗ ನಿರೋಧಕ ಶಕ್ತಿ ಸರಿಯಾದ ಪ್ರಮಾಣದಲ್ಲಿ ಹಾಗೂ ಶಿಶುವಿಗೆ ಪಚನವಾಗುವಂತಹ ರೂಪದಲ್ಲಿ ಇರುವುದು. ಹೀಗಾಗಿ ಮೊದಲಿಗೆ ಬರುವಂತಹ ತಾಯಿಯ ಗಟ್ಟಿ ಹಳದಿ ಹಾಲಾಗಲಿ ಅಥವಾ ಮುಂದೆ ಬರುವ ಬಿಳಿ ಹಾಲಾಗಲಿ ಕನಿಷ್ಠ ಆರು ತಿಂಗಳವರೆಗೆ ಕುಡಿಸಲೇಬೇಕು. ದೇವರ ಸೃಷ್ಟಿ ಇದು, ತಿರಸ್ಕರಿಸಬಾರದು. ಸಕ್ಕರೆ, ಜೇನುತುಪ್ಪ, ನೀರು ಹುಟ್ಟಿದ ಮಗುವಿಗೆ ಅಲ್ಲ, ಮುಂದೆ ಆರು ತಿಂಗಳವರೆಗೂ ಆ ಶಿಶುವಿಗೆ ಕೊಡೋದು ಸರಿಯಲ್ಲ. ಇನ್ನು ಬಾಣಂತಿ ಕೋಣೆ ಬಗ್ಗೆ ಸ್ವಲ್ಪ ಮಾತನಾಡೋಣ. ಸಾಕಷ್ಟು ಶುದ್ಧ ಗಾಳಿ, ಬೆಳಕು ಒಂದು ಕೋಣೆಗೆ ಬರದೇ ಹೋದರೆ ಆ ಕೋಣೆಯಲ್ಲಿ ಕ್ರಿಮಿಕೀಟಗಳು ಹೆಚ್ಚಾಗಿ ತಾಯಿ ಹಾಗೂ ಮಗುವಿಗೆ ರೋಗ ಬರುವಂತಾಗುವುದು. ಹೀಗಾಗಿ ಬಾಣಂತಿ ಕೋಣೆ ಎಂಬ ಕಲ್ಪನೆಯೇ ಅಪಾಯಕಾರಿ. ತಾಯಿ ಹಾಗೂ ಶಿಶು ಇರುವ ಜಾಗದಲ್ಲಿ ನೆಲ, ಹಾಸಿಗೆ, ಹೊದಿಕೆ, ವಾತಾವರಣ ಸ್ವಚ್ಛ ಇಡುವುದು ಬಹುಮುಖ್ಯ. ಸೊಳ್ಳೆ ಹಾಗೂ ಇತರ ಹುಳಗಳು ಹೋಗಬೇಕು ಅಂತೂ ಹೇಳಿ ಸುಮಾರು ಜನರು ಲೋಬಾನ ಉಪಯೋಗಿಸುತ್ತಾರೆ. ಆದ್ದರಿಂದ ಬರುವ ಹೊಗೆಯು ಶಿಶುವಿನ ಶ್ವಾಸಕೋಶಕ್ಕೆ ತೊಂದರೆ ಕೊಡುವುದು. ಸೊಳ್ಳೆಗಳಿಗಾಗಿ ಸೊಳ್ಳೆ ಪರದೆ ಉಪಯೋಗಿಸಿರಿ ಅಥವಾ ಗಾಳಿ ಆಡುವ ಕೋಣೆಗೆ ಲೋಬಾನ ಹಾಕಿ ಆ ಹೊಗೆಯು ಪೂರ್ಣವಾಗಿ ಹೋದ ಮೇಲೆಯೇ ಆ ಶಿಶುವಿಗೆ ಆ ಕೋಣೆಯಲ್ಲಿ ಮಲಗಿಸಿರಿ. ಭೆಟ್ಟಿಯಾಗಲು ಬಂದವರಿಗೆ ಕೈ ಕಾಲು ಸ್ವಚ್ಛವಾಗಿ ನೀರು ಹಾಗೂ ಸೋಪಿನಿಂದ ತೊಳೆದ ಮೇಲೆಯೇ ಮಗುವನ್ನು ಮುಟ್ಟಲಿಕ್ಕೆ ಬಿಡಿ. ಈಗ ಶಿಶುವಿಗೆ ಎಣ್ಣೆ ಹಚ್ಚುವ ವಿಧಾನ. ಆ ಮೃದುವಾದ ಮಗುವಿನ ಚರ್ಮಕ್ಕೆ

0: ನಾಲ್ಕರಿಂದ ಐದು ಹನಿ ನಮ್ಮ ಅಂಗೈಯಿಂದ ಸೂಕ್ಷ್ಮವಾಗಿ ಸಾವಕಾಶವಾಗಿ ಅದರ ಮೈಯನ್ನು ತಿಕ್ಕಬೇಕು. ಎಣ್ಣೆ ಹಚ್ಚಲು ಬರುವ ಹೆಂಗಸರು ತಮ್ಮ ಪೂರ್ಣ ಶಕ್ತಿಯನ್ನು ಉಪಯೋಗಿಸಿದಲ್ಲಿ ಮಗುವಿನ ಎಲುಬು ಸರಿಯಬಹುದು, ಮುರಿಯಬಹುದು. ಅದರ ಬಗ್ಗೆ ಎಚ್ಚರವಿರಲಿ. ಈಗ ಅದರ ಸ್ನಾನಕ್ಕೆ ತಯಾರಿಸಿದ ಬಿಸಿ ನೀರಿನ ತಾಪಮಾನವನ್ನು ನಿಮ್ಮ ಮೊಣಕೈಯಿಂದ ತಪಾಸಣೆ ಮಾಡಬೇಕು. ಅತಿಯಾಗಿ ಬಿಸಿ ನೀರು ಹಾಕಿದಲ್ಲಿ ಮಗು ಅಳುವುದು, ಚರ್ಮ ಕೆಂಪಾಗಿ ಸುಡುವ ಸಂಭವತೆಯೂ ಇದೆ. ಗಂಡು ಮಕ್ಕಳ ಶಿಶ್ನದ ಚರ್ಮ ಹಿಂದೆ ಸರಿಸುವ ಪ್ರಯತ್ನ ಮಾಡಬಾರದು. ಕೆಲವು ನವಜಾತ ಶಿಶುಗಳಲ್ಲಿ ಎದೆ ತೊಟ್ಟುಗಳು ಸೋರಬಹುದು, ಅದನ್ನು ಹಿಂಡಿ ತೆಗೆಯುವ ಪ್ರಯತ್ನ ಮಾಡಬಾರದು. ತಾಯಿಗೆ ಆದಷ್ಟು ಬೇಗ ಓಡಾಟಕ್ಕೆ ಪ್ರೋತ್ಸಾಹ ಕೊಡಬೇಕು. ಭಾರ ಎತ್ತುವ ಕೆಲಸಗಳನ್ನು ಮಾಡಬಾರದು, ಆದರೆ ಸತತವಾಗಿ ಮಲಗಿಯೇ ಇರುವುದು ಸರಿಯಲ್ಲ. ತಾಯಿಯಲ್ಲಿ ಸಾಧಾರಣವಾಗಿ 3 ವಾರದವರೆಗೆ ರಕ್ತಸ್ರಾವ ಆಗುತ್ತದೆ. ಈ ದಿವಸಗಳಲ್ಲಿ ಸ್ವಚ್ಛತೆ ಕಾಪಾಡುವುದು ಮುಖ್ಯ. ದಿನವೂ ಸ್ನಾನ ಮಾಡಬೇಕು. ರಕ್ತಸ್ರಾವಕ್ಕೆ ಸ್ವಚ್ಛ ಬಟ್ಟೆಯನ್ನು ಉಪಯೋಗಿಸಬೇಕು. ಹೆರಿಗೆ ಜಾಗದ ಗಾಯದ ಬಗ್ಗೆ ಕಾಳಜಿ ವಹಿಸಿರಿ. ಲೈಂಗಿಕ ಸಂಬಂಧವನ್ನು ಕನಿಷ್ಠ 6 ವಾರದವರೆಗೆ ಮಾಡಬಾರದು. ಮುಂದಿನ ವಿಷಯ ತಾಯಿಯಲ್ಲಿ ಬರುವ ಖಿನ್ನತೆ. ಈಗ ನಿದ್ರಾಹೀನತೆ, ನೋವು, ಆತಂಕ, ಅಪಚನ ಮುಂತಾದವುಗಳಿಂದ ಪ್ರಸೂತಿ ಆದ ತಾಯಿಗೆ 2 ವಾರದವರೆಗೆ ಖಿನ್ನತೆ ಆಗುವುದು ಸರ್ವಸಾಧಾರಣ. ಇದನ್ನು ನಾವು ಪ್ರೆಗ್ನೆನ್ಸಿ ಬ್ಲೂಸ್ ಎನ್ನುತ್ತೇವೆ. ಇದರ ನಿರ್ವಹಣದಲ್ಲಿ ಗಂಡ ಅವನು ಹಾಗೂ ಇತರ ಸಂಬಂಧಿಕರು ಪ್ರೀತಿ, ಗೌರವ ಹಾಗೂ ಸ್ನೇಹದಿಂದ ಬಾಣಂತಿಯನ್ನು ನೋಡಿಕೊಳ್ಳಬೇಕು. 2 ವಾರದ ಮೇಲೂ ಖಿನ್ನತೆ ಕಮ್ಮಿ ಆಗದೆ ಹೋದರೆ ವೈದ್ಯರ ಸಲಹೆ ಪಡೆದುಕೊಳ್ಳಬೇಕು. ಯಾವುದೇ ಔಷಧಿ ಕೊಡುವ ಮೊದಲು ತಾಯಿ ಹಾಲಿನ ಮೇಲೆ, ಶಿಶುವಿನ ಮೇಲೆ ಆಗುವ ಅದರ ಪರಿಣಾಮವನ್ನು ವೈದ್ಯರ ಬಳಿ ತಿಳಿದುಕೊಳ್ಳಬೇಕು. ಮುಂದಿನ ಹೆರಿಗೆಗೆ ಕನಿಷ್ಠ 2 ವರ್ಷದ ಅಂತರ ಇರಲೇಬೇಕು. ಕೊನೆಯದಾಗಿ, ಹೆಣ್ಣು ಆಗಲಿ ಗಂಡು ಆಗಲಿ ಮಗುವಿಗೆ ಹಾಗೂ ತಾಯಿಗೆ ಮನೆಯಲ್ಲಿ ಪ್ರೀತಿಯ ವಾತಾವರಣ ಕೊಡಲೇಬೇಕು.
1: ಬಾಣಂತಿ ಹಾಗೂ ನವಜಾತ ಶಿಶುವಿನ ಆರೈಕೆ, ಈ ಕುರಿತು ಇದುವರೆಗೂ ಮಾಹಿತಿ ನೀಡಿದವರು ಡಾ ಶಾಂತಲಾ ಹರ್ಲೇಕರ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಕಲೋತ್ಸವ ಕುರಿತು ಮೈಸೂರಿನ ಪತ್ರಕರ್ತ ಗುರುಪ್ರಸಾದ್ ತುಂಬುಸೋಗಿ ಅವರಿಂದ ಮಾಹಿತಿ.
2: ಪ್ರತಿ ಮಕ್ಕಳಲ್ಲೂ ಒಂದಲ್ಲ ಒಂದು ಪ್ರತಿಭೆ ಅಡಗಿರುತ್ತದೆ. ಅದಕ್ಕೆ ವೇದಿಕೆ ಕಲ್ಪಿಸುವ ಸಲುವಾಗಿ ರಾಜ್ಯ ಸರ್ಕಾರದಿಂದ ಶಾಲಾ ಮಟ್ಟದಲ್ಲಿ ಪ್ರತಿಭಾ ಕಾರಂಜಿ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ. ಇದರ ಮುಂದಿನ ಹೆಜ್ಜೆಯಾಗಿ ಕೇಂದ್ರ ಸರ್ಕಾರದಿಂದ ಪ್ರೌಢಶಾಲೆ ಮತ್ತು ಪಿಯು ಕಾಲೇಜಿನ ವಿದ್ಯಾರ್ಥಿಗಳ ಪ್ರತಿಭಾ ಪ್ರದರ್ಶನಕ್ಕೆ ಕಲೋತ್ಸವ ಎಂಬ ವಿಶೇಷ ಕಾರ್ಯಕ್ರಮ ಪ್ರಾರಂಭಿಸಲಾಗಿದೆ. ಈ ಮೂಲಕ ಮಕ್ಕಳಿಗೆ ವೇದಿಕೆ ಒದಗಿಸಿಕೊಡುವ ಕೆಲಸ ಮಾಡಲಾಗುತ್ತಿದೆ. ಕಲೋತ್ಸವವು ಕೇಂದ್ರ ಸರ್ಕಾರದ ಕಾರ್ಯಕ್ರಮವಾಗಿದ್ದು 2015 ಇದನ್ನು ಪ್ರಾರಂಭಿಸಲಾಯಿತು. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಸಚಿವಾಲಯ ಇಲಾಖೆ ವತಿಯಿಂದ ಪ್ರತಿ ವರ್ಷ ಆಚರಿಸಲಾಗುತ್ತಿದೆ. ಪ್ರತಿಭಾ ಕಾರಂಜಿಯು ರಾಜ್ಯ ಮಟ್ಟದ ಕಾರ್ಯಕ್ರಮವಾಗಿದ್ದು ಇದನ್ನು 1-8 ಒಳಗೆ ಆಚರಿಸಲಾಗುತ್ತದೆ. ಆದರೆ ಕಲೋತ್ಸವ ರಾಷ್ಟ್ರಮಟ್ಟದ ಕಾರ್ಯಕ್ರಮವಾಗಿದ್ದು 9-12 ವಿದ್ಯಾರ್ಥಿಗಳಿಗೆ ಸ್ಪರ್ಧೆ ನಡೆಸಲಾಗುತ್ತದೆ. ಪ್ರತಿಭಾ ಕಾರಂಜಿಯಲ್ಲಿ ಶಿಕ್ಷಣ ಇಲಾಖೆ ನೀಡಿರುವ ಮಾರ್ಗದರ್ಶಿಗಳ ಮೂಲಕ ರೂಪಿಸಲಾಗುವುದು. ಆದರೆ ಕಲೋತ್ಸವದಲ್ಲಿ ಹಾಗಲ್ಲ. ವಿದ್ಯಾರ್ಥಿಗಳಲ್ಲಿ ಅಡಗಿರುವ ಪ್ರತಿಭೆಯನ್ನು ಅನ್ವೇಷಣೆ ಮಾಡಿ ಅದನ್ನು ಪ್ರೋತ್ಸಾಹಿಸಿ ಅದಕ್ಕೆ ವೇದಿಕೆ ಕಲ್ಪಿಸುವ ಕೆಲಸ ಮಾಡಲಾಗುತ್ತದೆ. ಕಲೋತ್ಸವವನ್ನು ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ 3 ಹಂತಗಳಲ್ಲಿ ನಡೆಸಲಾಗುವುದು. ಇದರೊಂದಿಗೆ ಕಲಾ ಉತ್ಸವವು ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಕಲಾತ್ಮಕ ಪ್ರತಿಭೆಯನ್ನು, ಸೃಜನಾತ್ಮಕ ಕೌಶಲ್ಯಗಳನ್ನು ಹೊರತರಲು ಉತ್ತಮ ವೇದಿಕೆಯಾಗಿದೆ. ಅಲ್ಲದೆ ಶಾಲಾ ಮಟ್ಟದಲ್ಲೇ ವಿದ್ಯಾರ್ಥಿಗಳಿಗೆ ದೇಶದ ಸಾಂಸ್ಕೃತಿಕ ಪರಂಪರೆ ಮತ್ತು ವೈವಿಧ್ಯತೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾಗುತ್ತದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವಾದ ಕಲೋತ್ಸವವು ಹಲವು ಉದ್ದೇಶಗಳನ್ನು ಹೊಂದಿದೆ. ಅದೇನೆಂದರೆ ವಿದ್ಯಾರ್ಥಿಗಳಲ್ಲಿ ದೇಶದ ವಿವಿಧ ಸಂಪ್ರದಾಯಗಳನ್ನು ಗೌರವಿಸುವ ಗುಣಗಳನ್ನು ಬೆಳೆಸುವುದು ಹಾಗೂ ಅವರನ್ನು ಸಂಸ್ಕೃತಿಯ ರಾಯಭಾರಿಯನ್ನಾಗಿ ರೂಪಿಸುವುದು. ವಿದ್ಯಾರ್ಥಿಗಳು ದೇಶದ ಮೂರ್ತ ಮತ್ತು ಅಮೂರ್ತವಾದ ಸಾಂಸ್ಕೃತಿಕ ಅಭಿವ್ಯಕ್ತಿಗಳನ್ನು ಗುರುತಿಸುವ ಮತ್ತು ಅರ್ಥೈಸಿಕೊಳ್ಳುವಂತೆ ಮಾಡುವುದು. ದೇಶದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಮೆಚ್ಚುಗೆ

ವ್ಯಕ್ತಪಡಿಸಿ ಅದರಲ್ಲಿ ಆ ಭಾವನೆಯನ್ನು ಜಾಗೃತಗೊಳಿಸುವುದು ಕಲೋತ್ಸವದ ಮುಖ್ಯ ಉದ್ದೇಶವಾಗಿದೆ. ಕಲೋತ್ಸವದಲ್ಲಿ ಯಾವ ಯಾವ ಸ್ಪರ್ಧೆಗಳಿಗೆ ಅವಕಾಶವಿದೆ ಎಂದು ನೋಡುವುದಾದರೆ, ಸಾಂಪ್ರದಾಯಿಕ ಶಾಸ್ತ್ರೀಯ ಮತ್ತು ಜನಪದ ಶೈಲಿಗೆ ಇಲ್ಲಿ ಆದ್ಯತೆ ನೀಡಲಾಗಿದೆ. ಗಾಯನ ಸಂಗೀತ ಸ್ಪರ್ಧೆಯಲ್ಲಿ ಶಾಸ್ತ್ರೀಯ ಮತ್ತು ಸಾಂಪ್ರದಾಯಿಕ ಜನಪದ ಶೈಲಿಯನ್ನು ಇಲ್ಲಿ ಪ್ರಸ್ತುತಪಡಿಸಬಹುದು. ವಾದ್ಯ ಸಂಗೀತ ವಿಭಾಗದಲ್ಲಿ ಪ್ರಸಿದ್ಧ ಮತ್ತು ಸುಮಧುರ ವಿಭಾಗವಿದೆ. ನೃತ್ಯದಲ್ಲಿ ಶಾಸ್ತ್ರೀಯ ಮತ್ತು ಜನಪದ ದೃಶ್ಯ ಕಲೆಗಳಲ್ಲಿ ಎರಡು ಆಯಾಮಗಳಲ್ಲಿ ಸ್ಪರ್ಧಿಸಬಹುದಾಗಿದೆ. ಅಲ್ಲದೆ ಸ್ಥಳೀಯ ಆಟಿಕೆಗಳು ಮತ್ತು ಆಟಗಳು ಎಂಬ ಸ್ಪರ್ಧೆಯೂ ಇದೆ. ನಾಟಕ, ಏಕವ್ಯಕ್ತಿ ನಟನೆಯೂ ಇದರಲ್ಲಿದೆ. ಹೀಗೆ 10 ವಿಭಾಗಗಳಲ್ಲಿ ಸ್ಪರ್ಧೆ ಮಾಡಬಹುದಾಗಿದೆ. ಇಷ್ಟೆಲ್ಲ ವಿಶೇಷತೆಗಳನ್ನು ಹೊಂದಿರುವ ಕಲೋತ್ಸವದಲ್ಲಿ ಭಾಗವಹಿಸಲು ಕೆಲವು ಅರ್ಹತೆಗಳು ಇರಬೇಕಾಗುತ್ತದೆ. ಯಾವುದೇ ಸರ್ಕಾರಿ ಅನುದಾನಿತ ಹಾಗೂ ಅನುದಾನರಹಿತ ಶಿಕ್ಷಣ ಸಂಸ್ಥೆಗಳಲ್ಲಿ 9ರಿಂದ 12ನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಬಹುದು. ದಿವ್ಯಾಂಗ ಮತ್ತು ವಿಶೇಷ ಆದ್ಯತೆಯುಳ್ಳ ಮಕ್ಕಳು ತಮ್ಮ ಪ್ರತಿಭೆ ಪ್ರದರ್ಶನ ಮಾಡಲು ಅವಕಾಶ ಹೊಂದಿರುತ್ತಾರೆ. ಒಬ್ಬ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿ ಒಂದು ಕಲೆಯ ಸ್ಪರ್ಧೆಯಲ್ಲಿ ಮಾತ್ರ ಭಾಗವಹಿಸಬಹುದಾಗಿದೆ. ಹಿಂದಿನ ವರ್ಷಗಳಲ್ಲಿ ರಾಷ್ಟ್ರಮಟ್ಟದ ಕಲೋತ್ಸವ ಕಾರ್ಯಕ್ರಮಗಳಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ವಿಜೇತ ವಿದ್ಯಾರ್ಥಿಗಳು ಪ್ರಸ್ತುತ ಸಾಲಿನ ಕಲೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಿಲ್ಲ. ವಿದ್ಯಾರ್ಥಿಗಳು ಕಲೋತ್ಸವದಲ್ಲಿ ತಮ್ಮ ಪ್ರತಿಭೆ ಪ್ರದರ್ಶನ ಮಾಡಲು ಕೆಲವು ನಿಯಮಗಳಿದೆ. ಸ್ಪರ್ಧೆಯ ನಿಯಮದಂತೆ ಮೊದಲನೆಯದಾಗಿ ತಮ್ಮ ಕಲಾ ಪ್ರಕಾರವನ್ನು 5 ನಿಮಿಷಗಳಿಗೆ ಮೀರದಂತೆ ವಿಡಿಯೋವೊಂದನ್ನು ಚಿತ್ರೀಕರಿಸಿ www.schooleducation.schoolucation.kar.nic.in/vidavahini ವೆಬ್ಸೈಟ್ಗೆ ಅಪ್ಲೋಡ್ ಮಾಡಬೇಕು. ಕಲೋತ್ಸವದ ಕಾರ್ಯಕ್ರಮದ ಲಿಂಕ್ನಲ್ಲಿ ಮೊಬೈಲ್ ಸಂಖ್ಯೆ ಮತ್ತು ಗುರುತಿನ ಸಂಖ್ಯೆಯನ್ನು ನಮೂದಿಸಬೇಕು. ಜೊತೆಗೆ ತಾವು ಪ್ರಸ್ತುತಪಡಿಸುವ ಕಾರ್ಯಕ್ರಮದ ಕುರಿತು 100 ಪದಗಳಿಗೂ ಮೀರದಂತೆ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಬರೆದು ಸಲ್ಲಿಸಬೇಕು. ಅದಲ್ಲದೆ ತಮ್ಮ ಕಲಾ ಪ್ರಕಾರದ ಕುರಿತು ಛಾಯಾಚಿತ್ರಗಳನ್ನು ಅಪ್ಲೋಡ್ ಕೂಡ ಮಾಡಬಹುದು. ಈ ರೀತಿಯಾಗಿ ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ. ಈಗಾಗಲೇ ತಿಳಿದುಕೊಂಡಂತೆ ಕಲೋತ್ಸವವು ಜಿಲ್ಲೆ, ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ನಡೆಯಲಿದ್ದು, ಮೊದಲಿಗೆ ಜಿಲ್ಲಾ ಮಟ್ಟದಲ್ಲಿ ಸ್ಪರ್ಧಿಸಬೇಕಾಗಿದೆ. ಜಿಲ್ಲೆ ಮತ್ತು ರಾಜ್ಯ ಮಟ್ಟದ ಸ್ಪರ್ಧೆಗಳನ್ನು ಆನ್ಲೈನ್ ಮಟ್ಟದಲ್ಲಿ ಹಾಗೂ ರಾಷ್ಟ್ರಮಟ್ಟದ ಸ್ಪರ್ಧೆಯನ್ನು ಆಫ್ಲೈನ್ ಮಟ್ಟದಲ್ಲಿ ನಡೆಸಲಾಗುವುದು. ವಿದ್ಯಾರ್ಥಿಗಳನ್ನು ಕಲೋತ್ಸವಕ್ಕೆ ಯಾರು ಆಯ್ಕೆ ಮಾಡುತ್ತಾರೆ ಎಂಬುದನ್ನು ನೋಡುವುದಾದರೆ, ಮಕ್ಕಳನ್ನು ಆಯ್ಕೆ ಮಾಡಲು ರಾಜ್ಯ ಮಟ್ಟದಲ್ಲಿ ಯೋಜನಾ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಒಂದು ಮೌಲ್ಯಮಾಪನ ಸಮಿತಿ ಇರುತ್ತದೆ. ಅದಕ್ಕೆ ಆಡಳಿತ ಮತ್ತು ಅಭಿವೃದ್ಧಿ ಎಂಬ 2 ವಿಭಾಗದಲ್ಲಿ ಉಪನಿರ್ದೇಶಕರಿರುತ್ತಾರೆ. ಅಲ್ಲದೆ ಕಲೋತ್ಸವ ನೋಡಲ್ ಅಧಿಕಾರಿ ಇರುತ್ತಾರೆ. ಸಂಗೀತ, ನೃತ್ಯ ಹಾಗೂ ಚಿತ್ರಕಲೆ ಶಿಕ್ಷಕರನ್ನೊಳಗೊಂಡ ಮೌಲ್ಯಮಾಪನ ಸಮಿತಿ ಕಾರ್ಯನಿರ್ವಹಿಸುತ್ತದೆ. ಮೌಲ್ಯಮಾಪನ ಮಾಡಲು ಲಾಗಿನ್ ಐಡಿಯನ್ನು ರಾಜ್ಯ ಕಚೇರಿಯಿಂದಲೇ ನೀಡಲಾಗುವುದು. ಶಾಲಾ ಹಂತದಲ್ಲಿ ಜಿಲ್ಲಾ ಮಟ್ಟಕ್ಕೆ ಸ್ವೀಕರಿಸಿದ ಅರ್ಜಿಗಳನ್ನು ಪರಿಶೀಲಿಸಿ ಅರ್ಹವಾದ ಸ್ಪರ್ಧೆಗಳನ್ನು ಆನ್ಲೈನ್ ಮೂಲಕ ಆಯ್ಕೆ ಮಾಡಬೇಕಿದೆ. ಪ್ರತಿ ಸ್ಪರ್ಧೆಯಲ್ಲಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರನ್ನು ರಾಜ್ಯ ಕಚೇರಿಗೆ ಕಳುಹಿಸಬೇಕಾಗುತ್ತದೆ. ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಪ್ರಥಮ, ದ್ವಿತೀಯ ಹಾಗೂ ತೃತೀಯ 3 ಹಂತಗಳಲ್ಲಿ ತಲಾ 10 ಬಾಲಕ ಮತ್ತು ಬಾಲಕಿಯರನ್ನು ಆಯ್ಕೆ ಮಾಡಬಹುದಾಗಿರುತ್ತದೆ. ಅಂದರೆ ಒಟ್ಟಾರೆ 30 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಬಹುದು. ಮೌಲ್ಯಮಾಪಕರು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು ತಮ್ಮ ಪ್ರಸ್ತುತಿಯನ್ನು ಉತ್ತಮಪಡಿಸಲು ಬೇಕಾದ ಅಂಶಗಳನ್ನು ಗುರುತಿಸಬೇಕಾಗುತ್ತದೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಆಗಾಗ ಸಲಹೆಗಳನ್ನೂ ಕೊಡಬೇಕಾಗಿರುತ್ತದೆ. ಅಲ್ಲದೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳು ನಿಗದಿತ ದಿನಾಂಕದೊಳಗೆ ಮತ್ತೆ ತಮ್ಮ ಪ್ರಸ್ತುತಿಯ ವಿವರವನ್ನು ಅಪ್ಲೋಡ್ ಮಾಡುವಂತೆ ನೋಡಿಕೊಳ್ಳಬೇಕಾಗಿದೆ. ರಾಜ್ಯ ಮಟ್ಟದಲ್ಲಿ ಪ್ರತಿ ಕಲಾ ಪ್ರಕಾರದಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯನ್ನು ಆಯ್ಕೆ ಮಾಡಿ ರಾಷ್ಟ್ರಮಟ್ಟಕ್ಕೆ ಕಳುಹಿಸಬೇಕಾಗಿದೆ. ರಾಷ್ಟ್ರಮಟ್ಟವು ಕಲೋತ್ಸವದ ಅಂತಿಮ ಹಂತವಾಗಿದೆ. ರಾಷ್ಟ್ರಮಟ್ಟದಲ್ಲಿ ವಿಜೇತರಾದವರಿಗೆ ನಗದು ಬಹುಮಾನ ಮತ್ತು ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣ ಪತ್ರ ನೀಡಲಾಗುವುದು. ಕಲೋತ್ಸವ ಪ್ರತ್ಯೇಕ ಸ್ಪರ್ಧೆಯಲ್ಲಿ ಭಾಗವಹಿಸಲು ಕೆಲವು ನಿಯಮಗಳಿಗೆ ಮತ್ತು ಕೆಲವು ಮಾನದಂಡಗಳನ್ನು ಅನುಸರಿಸಬೇಕಾಗಿದೆ. ಅವು ಸ್ಪರ್ಧೆಯಿಂದ ಸ್ಪರ್ಧೆಗೆ ಬೇರೆಯಾಗಿರುತ್ತವೆ.
ವೈಯಕ್ತಿಕ ಸಂಗೀತ ವಿಭಾಗದಲ್ಲಿ ಶಾಸ್ತ್ರೀಯ ಮತ್ತು ಜಾನಪದ ಎರಡು ವರ್ಗಗಳಲ್ಲಿ ನಡೆಸಲಾಗುವುದು. ಪ್ರದರ್ಶನ ಅವಧಿ 4-6 ನಿಮಿಷಗಳಿರಬೇಕು. ಉಡುಪುಗಳು, ವೇದಿಕೆಗಳು, ರಂಗ ಪರಿಕರಗಳು ಮತ್ತು ಗುಣಲಕ್ಷಣಗಳು ಪ್ರಸ್ತುತಿಗೆ ಸಂಬಂಧಿಸಿದಂತಿರಬೇಕು. ಸ್ಪರ್ಧೆಯು ಸಂಘಟಕರು ಬೇಕಾದ ಪರಿಕರಗಳನ್ನು ಒದಗಿಸುತ್ತಾರೆ. ಎಲೆಕ್ಟ್ರಾನಿಕ್ ಅಥವಾ ಪ್ರೋಗ್ರಾಂ ಮಾಡಲಾದ ಸಂಗೀತ ಉಪಕರಣಗಳನ್ನು ಬಳಸುವಂತಿಲ್ಲ. ಜಾನಪದ ವಿಭಾಗ

0: ಕೇರಳಕ್ಕೆ ಬಂದಾಗ ಭರತನಾಟ್ಯ, ಕಥಕ್, ಕೂಚಿಪುಡಿ, ಮೋಹಿನಿಯಾಟ್ಟಂ, ಕಥಕ್ಕಳಿ ಮುಂತಾದ ರಾಜ್ಯ ಮತ್ತು ಪ್ರದೇಶದ ಸಾಂಪ್ರದಾಯಿಕ ಜನಪದವಾಗಿರಬೇಕು, ಅಂಥ ಕಲಾ ಪ್ರದರ್ಶನಕ್ಕೆ ಅವಕಾಶವಿರುತ್ತದೆ. ಇನ್ನು ದೃಶ್ಯ ಕಲೆಗಳ ವಿಚಾರಕ್ಕೆ ಬಂದರೆ ಪ್ರಸ್ತುತಪಡಿಸಿರುವ ಕಾರ್ಯಕ್ರಮಕ್ಕೂ ನೈತಿಕ ಮೌಲ್ಯಗಳನ್ನು ಹೆಚ್ಚಿಸಲು ಸಹಾಯ ಮಾಡುವಂತಿರಬೇಕು. ಸ್ಥಳೀಯವಾಗಿ ಲಭ್ಯವಿರುವ ಪರಿಸರ ಸ್ನೇಹಿ ವಸ್ತುಗಳನ್ನು ಬಳಸಬಹುದು. ನಾಟಕದ ವಿಷಯ ಹೇಳುವುದಾದರೆ ಖ್ಯಾತ ಸಮಾಜ ಸುಧಾರಕರು, ಬರಹಗಾರರು, ಕವಿಗಳು, ವಿಜ್ಞಾನಿಗಳು, ಸ್ವತಂತ್ರ ಹೋರಾಟಗಾರರ ವ್ಯಕ್ತಿಗಳ ಜೀವನ ಚರಿತ್ರೆಯಿಂದ ಸಮಾಜಕ್ಕೆ ಉತ್ತಮ ಸಂದೇಶ ಬರುವಂತಿರಬೇಕು. ಪ್ರದರ್ಶನವು ತಮ್ಮ ಪ್ರಾದೇಶಿಕ ಭಾಷೆ ಮತ್ತು ಆಡುಭಾಷೆಯಲ್ಲಿರಬೇಕು. ಒಟ್ಟಿನಲ್ಲಿ ಹೇಳುವುದಾದರೆ ಕಲಾ ಉತ್ಸವವು ಸಮಗ್ರ ಶಿಕ್ಷಣದ ಯೋಜನೆಗೆ ಪೂರಕವಾಗಿದ್ದು ವಿದ್ಯಾರ್ಥಿಗಳ ತಾರ್ಕಿಕತೆ, ಗ್ರಹಿಕೆ, ಸಮಸ್ಯೆ ಪರಿಹರಿಸುವ ಗುಣ, ಅರಿವಿನ ಮತ್ತು ನಿರ್ಣಾಯಕ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ. ಇದು ವಿದ್ಯಾರ್ಥಿಯ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಅಲ್ಲದೆ ದೇಶದ ಸಂಸ್ಕೃತಿಯ ಬಗೆಗೂ ಗೌರವ ಬೆಳೆಸಿದಂತಾಗುತ್ತದೆ.
1: ಕಲೋತ್ಸವ ಕುರಿತು ಮೈಸೂರಿನ ಪತ್ರಕರ್ತ ಗುರುಪ್ರಸಾದ್ ತುಂಬುಸೋಗೆ ಅವರಿಂದ ಮಾಹಿತಿ ಕೇಳಿದಿರಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ಇಂದು ಬಿರ್ಸಾ ಮುಂಡಾ ಪುಣ್ಯತಿಥಿ, ಉಪರಾಷ್ಟ್ರಪತಿ, ಪ್ರಧಾನಿ ಸೇರಿ ಗಣ್ಯರ ಗೌರವ ಸ್ಮರಣೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನೀತಿಯ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣ, ಪ್ರಧಾನಿ. ಸುರಕ್ಷಿತ ಗರ್ಭಧಾರಣೆಯು ಮಹಿಳೆಯರ ಬಗೆಗಿನ ರಾಷ್ಟದ ಬದ್ಧತೆಯ ಪ್ರತಿಬಿಂಬ, ಜೆಪಿ ನಡ್ಡಾ. ಹಾಗೂ ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭ, 21 ದೇಶಗಳ ಕೃಷಿ ಸಚಿವರು ಭಾಗಿ. ವಾರ್ತೆಗಳ ವಿವರ: ಭಾರತೀಯ ಬುಡಕಟ್ಟು ಸ್ವಾತಂತ್ರ್ಯಕ್ಕಾಗಿ ಶ್ರಮಿಸಿದ ಭಗವಾನ್ ಬಿರ್ಸಾ ಮುಂಡಾ ಅವರ ಪುಣ್ಯತಿಥಿ ಇಂದು. ಈ ಹಿನ್ನೆಲೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭಗವಾನ್ ಬಿರ್ಸಾ ಮುಂಡಾ ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಉಪರಾಷ್ಟಪತಿಗಳು ಧರ್ತಿ ಆಬಾ ಅವರ ಜೀವನವು ಧೈರ್ಯ, ಸ್ವಾಭಿಮಾನ ಮತ್ತು ನ್ಯಾಯಕ್ಕಾಗಿ ಅಚಲ ಬದ್ದತೆಯನ್ನು ಸಂಕೇತಿಸುತ್ತದೆ. ಐತಿಹಾಸಿಕ ಉಲ್ಗುಲನ್ ಚಳವಳಿಯ ಮೂಲಕ ಬಿರ್ಸಾ ಮುಂಡಾ ದಬ್ಬಾಳಿಕೆಯ ವಿರುದ್ಧ ಪ್ರತಿರೋಧದ ಮನೋಭಾವವನ್ನು ಜಾಗೃತಗೊಳಿಸಿದರು. ಬುಡಕಟ್ಟು ಸಮುದಾಯಗಳು ತಮ್ಮ ಹಕ್ಕುಗಳು ಮತ್ತು ಘನತೆಯನ್ನು ರಕ್ಷಿಸಲು ಪ್ರೇರೇಪಿಸಿದರು ಎಂದು ಹೇಳಿದರು. ಬುಡಕಟ್ಟು ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಸಮಾಜ ಸುಧಾರಕ ಬಿರ್ಸಾ ಮುಂಡಾ ಅವರಿಗೆ ಮಂಗಳವಾರ ಪ್ರಧಾನಿ ನರೇಂದ್ರ ಮೋದಿ ಗೌರವ ಸಲ್ಲಿಸಿದರು. ತಾಯ್ನಾಡಿಗಾಗಿ ಅವರ ಸರ್ವೋಚ್ಚ ತ್ಯಾಗದ ಕಥೆಯು ದೇಶದ ಪ್ರತಿಯೊಂದು ಪೀಳಿಗೆಯಲ್ಲೂ ದೇಶಭಕ್ತಿಯ ಮನೋಭಾವವನ್ನು ಪ್ರೇರೇಪಿಸುತ್ತದೆ ಎಂದು ಅವರು ಹೇಳಿದರು. ಪ್ರಧಾನಿ ಮೋದಿ ಸಾಮಾಜಿಕ ಮಾಧ್ಯಮದಲ್ಲಿ ಹುತಾತ್ಮ ದಿನದಂದು ಧರ್ತಿ ಆಬಾ ಭಗವಾನ್ ಬಿರ್ಸಾ ಮುಂಡಾ ಅವರಿಗೆ ಲಕ್ಷಾಂತರ ನಮನಗಳು, ಅವರು ಜಲ ಅರಣ್ಯಗಳು ಮತ್ತು ಭೂಮಿಯನ್ನು ರಕ್ಷಿಸಲು ಅದಮ್ಯ ಧೈರ್ಯದಿಂದ ವಿದೇಶಿ ಆಡಳಿತದ ವಿರುದ್ಧ ಹೋರಾಡಿದರು ಎಂದು ಹೇಳಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅಮಿತ್ ಶಾ ಉಲ್ಗುಲನ್ ಚಳವಳಿಯ ಮೂಲಕ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಬಿರ್ಸಾ ಮುಂಡಾ ಸ್ವಾತಂತ್ರ್ಯದ ಕಹಳೆ ಊದಿದರು ಎಂದು ಹೇಳಿದರು. ಬಿರ್ಸಾ ಮುಂಡಾ ಅವರು ಬುಡಕಟ್ಟಿನ ಹೆಮ್ಮೆ, ದೇಶಭಕ್ತಿ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯ ಅಮರ ಸಂಕೇತ. ಬುಡಕಟ್ಟು ಸಮಾಜವನ್ನು ಸಂಘಟಿಸಿದ ಅವರು ನೀರು, ಅರಣ್ಯ ಮತ್ತು ಭೂಮಿಯ ಸಂರಕ್ಷಣೆಗೆ ಜನರ ಚಳವಳಿಯ ರೂಪವನ್ನು ನೀಡಿದರು. ಇಂದಿಗೂ ಸಹ ಧಾರ್ಮಿಕ ಮತಾಂತರದ ವಿರುದ್ಧ ಬಿರ್ಸಾ ಮುಂಡಾ ಅವರ ಹೋರಾಟಗಳು ಮತ್ತು ಬುಡಕಟ್ಟು ಸಮುದಾಯದ ಸಂರಕ್ಷಣೆಗಾಗಿ ಅವರ ಸಮರ್ಪಣೆ ಲಕ್ಷಾಂತರ ದೇಶವಾಸಿಗಳಿಗೆ ಸ್ಫೂರ್ತಿಯಾಗಿ ಉಳಿದಿದೆ ಎಂದು

0: ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಿಂದ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಎಂಬ ನೀತಿಯಿಂದ ಪ್ರೇರಿತವಾಗಿ ನಿರಂತರ ಪ್ರಯತ್ನಗಳ ಮೂಲಕ ದೇಶವು ಬಲವಾದ ಮತ್ತು ಸ್ವಾವಲಂಬಿ ಭಾರತವಾಗುವತ್ತ ಸಾಗುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಂಸ್ಕೃತ ಉಲ್ಲೇಖವನ್ನು ಹಂಚಿಕೊಂಡಿರುವ ಪ್ರಧಾನಿ, ಸಮರ್ಪಣೆ ಮತ್ತು ಸೇವಾ ಮನೋಭಾವವು ರಾಷ್ಟ ನಿರ್ಮಾಣಕ್ಕಾಗಿ ಸರ್ಕಾರದ ಅಮೂಲ್ಯ ಬಂಡವಾಳವಾಗಿದೆ. ಇತರರ ಕಲ್ಯಾಣವನ್ನು ಅಸೂಯೆ ಪಡೆದೇ ಉದಾತ್ತ ಕಾರ್ಯಗಳನ್ನು ಮಾಡಿದಾಗ ಒಬ್ಬ ವ್ಯಕ್ತಿಯನ್ನು ನಿಜವಾಗಿಯೂ ಬುದ್ದಿವಂತ ಎಂದು ಕರೆಯಲಾಗುತ್ತದೆ ಎಂದು ಪ್ರಧಾನಿ ಹೇಳಿದರು. ಕಳೆದ 12 ವರ್ಷಗಳಲ್ಲಿ ದೇಶದ ಯುವಕರು, ಮಹಿಳೆಯರು ಮತ್ತು ರೈತರನ್ನು ಸಬಲೀಕರಣಗೊಳಿಸುವಲ್ಲಿ ಸರ್ಕಾರ ಯಾವುದೇ ಪ್ರಯತ್ನವನ್ನು ಕೂಡ ಬಿಟ್ಟಿಲ್ಲ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಹೇಳಿದ್ದಾರೆ. 1.4 ಶತಕೋಟಿ ನಾಗರಿಕರ ಆಶೀರ್ವಾದ ಮತ್ತು ರಾಷ್ಟ ಮೊದಲು ಎಂಬ ಮನೋಭಾವದೊಂದಿಗೆ ಸರ್ಕಾರವು ನಂಬಿಕೆ, ಅಭಿವೃದ್ದಿ ಮತ್ತು ಸಾರ್ವಜನಿಕ ಕಲ್ಯಾಣಕ್ಕೆ ಸಮರ್ಪಿತವಾಗಿದೆ ಎಂದು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಹೇಳಿದ್ದಾರೆ. ಅವಿಶ್ರಾಂತ ಪ್ರಯತ್ನಗಳ ಪರಿಣಾಮದಿಂದಾಗಿ ಇಂದು ದೇಶವು ಮೂಲಸೌಕರ್ಯದಿಂದ ಡಿಜಿಟಲ್ ಕ್ರಾಂತಿಯವರೆಗೆ ಜಾಗತಿಕ ವೇದಿಕೆಯಲ್ಲಿ ಹೊಸ ಗುರುತನ್ನು ಗಳಿಸಿದೆ. ಅಭಿವೃದ್ದಿ ಹೊಂದಿದ ಭಾರತದ ಸಂಕಲ್ಪವನ್ನು ಸಾಕಾರಗೊಳಿಸಲು ಸರ್ಕಾರವು ಸೇವೆ, ಉತ್ತಮ ಆಡಳಿತ ಮತ್ತು ಸಮೃದ್ದಿಯ ಈ ಹಾದಿಯಲ್ಲಿ ನಿರಂತರವಾಗಿ ಮುಂದುವರೆಯುತ್ತದೆ ಎಂದು ಪ್ರಧಾನಮಂತ್ರಿ ಒತ್ತಿ ಹೇಳಿದ್ದಾರೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಅವರು, ಪ್ರತಿಯೊಂದು ಸುರಕ್ಷಿತ ಗರ್ಭಧಾರಣೆಯು ರಾಷ್ಟವು ತನ್ನ ಮಹಿಳೆಯರ ಬಗೆಗಿನ ಬದ್ದತೆಯ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ 10 ವರ್ಷಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಅವರು ಇಂದು ನವದೆಹಲಿಯಲ್ಲಿ ರಾಷ್ಟವ್ಯಾಪಿ ಆಚರಣೆಗಳಿಗೆ ಚಾಲನೆ ನೀಡಿದರು. ರಾಷ್ಟೀಯ ದಿನಪತ್ರಿಕೆಯೊಂದರಲ್ಲಿ ಪ್ರಕಟವಾದ ಪತ್ರಿಕೆಯ ಲೇಖನವೊಂದನ್ನು ಉಲ್ಲೇಖಿಸಿದ ಅವರು, ಕಳೆದ ದಶಕದಲ್ಲಿ ದೇಶದ ತಾಯಂದಿರ ಮರಣ ಅನುಪಾತದಲ್ಲಿನ ಗಮನಾರ್ಹ ಕುಸಿತವು ತಾಯಿಯ ಆರೋಗ್ಯ ರಕ್ಷಣೆಯಲ್ಲಿ ನಿರಂತರ ಪ್ರಯತ್ನಗಳು, ಬಲವಾದ ಸೇವಾ ವಿತರಣಾ ವ್ಯವಸ್ಥೆಗಳು ಮತ್ತು ಸಮುದಾಯದ ಭಾಗವಹಿಸುವಿಕೆಯಿಂದ ನಡೆಸಲ್ಪಟ್ಟರುವುದನ್ನು ಜೆಪಿ ನಡ್ಡಾ ಎತ್ತಿ ತೋರಿಸಿದ್ದಾರೆ. ಇಂದು 10 ವರ್ಷಗಳನ್ನು ಪೂರೈಸುತ್ತಿರುವ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಈ ರೂಪಾಂತರದ ಹೃದಯ ಭಾಗವಾಗಿದೆ. ಪ್ರತಿ ತಿಂಗಳ 9ನೇ ದಿನವನ್ನು ತಾಯಿಯ ಆರೋಗ್ಯಕ್ಕೆ ಮೀಸಲಿಡುವ ಮೂಲಕ ಈ ಕಾರ್ಯಕ್ರಮ ಪ್ರತಿ ಗರ್ಭಧಾರಣೆಯು ಗರ್ಭಧಾರಣೆಯ ಅವಧಿಯಲ್ಲಿ ನಿರಂತರ ಆರೈಕೆ, ಮೇಲ್ವಿಚಾರಣೆ ಮತ್ತು ಬೆಂಬಲಕ್ಕೆ ಅರ್ಹವಾಗಿದೆ ಎಂಬುದನ್ನು ನೆನಪಿಸಿದೆ ಎಂದು ಹೇಳಿದರು. ಅಪಾಯದ ಗರ್ಭಧಾರಣೆಯನ್ನು ಮೊದಲೇ ಪತ್ತೆ ಹಚ್ಚುವುದು ಮತ್ತು ತ್ವರಿತ ನಿರ್ವಹಣೆಗೆ ಅನುಕೂಲವಾಗುವಂತೆ ತಾಯಂದಿರು ಹಾಗೂ ನವಜಾತ ಶಿಶುಗಳ ಮರಣವನ್ನು ಕಡಿಮೆ ಮಾಡುವುದು ಈ ಯೋಜನೆಯ ಪ್ರಮುಖ ಉದ್ದೇಶ. ಈ ಕಾರ್ಯಕ್ರಮ ದೇಶಾದ್ಯಂತ ತಾಯಿಯ ಆರೋಗ್ಯ ಸೇವೆಗಳನ್ನು ಬಲಪಡಿಸಲು ಸಹಾಯ ಮಾಡಿದೆ. ಪ್ರಧಾನಿ ನರೇಂದ್ರ ಮೋದಿಯವರು 2016 ಜೂನ್ 9ರಂದು ಎಲ್ಲಾ ಗರ್ಭಿಣಿ ಮಹಿಳೆಯರಿಗೆ ಖಚಿತವಾದ ಸಮಗ್ರ ಮತ್ತು ಗುಣಮಟ್ಟದ ಪ್ರಸವ ಪೂರ್ವ ಆರೈಕೆ ಸೇವೆಗಳನ್ನು ಉಚಿತವಾಗಿ ಒದಗಿಸಲು ಈ ಯೋಜನೆಯನ್ನು ಪ್ರಾರಂಭಿಸಿದ್ದರು. ದೇಶದ ಪ್ರತಿಯೊಬ್ಬ ಮಹಿಳೆಗೆ ಆರಂಭಿಕ ಅಪಾಯ ಪತ್ತೆ, ಸಕಾಲಕ ವೈದ್ಯಕೀಯ ನೆರವು ಮತ್ತು ಸುರಕ್ಷಿತ ಗರ್ಭಧಾರಣೆಯನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಈ ಯೋಜನೆ ಹೊಂದಿದೆ. ಈ ಯೋಜನೆಯಡಿಯಲ್ಲಿ 7.50 ಕೋಟಿ ಹೆಚ್ಚು ಗರ್ಭಿಣಿಯರು ಪ್ರಸವ ಪೂರ್ವ ಸೇವೆಗಳನ್ನು ಪಡೆದಿದ್ದಾರೆ. ಸರ್ಕಾರದ ನಿರಂತರ ಪ್ರಯತ್ನಗಳಿಂದಾಗಿ ಭಾರತದ ತಾಯಂದಿರ ಮರಣ ಅನುಪಾತ 43 ಅಂಕಗಳಷ್ಟು ಕಡಿಮೆಯಾಗಿದೆ. 2014-16ರಲ್ಲಿ ಪ್ರತಿ ಲಕ್ಷ ಜೀವಂತ ಜನನಗಳಿಗೆ 130 ತಾಯಂದಿರ ಮರಣಗಳಿಂದ 2022-24ರ ಅವಧಿಯಲ್ಲಿ 87ಕ್ಕೆ ಇಳಿದಿದೆ. ಆಚರಣೆಯ ಭಾಗವಾಗಿ ಗರ್ಭಿಣಿಯರು ಮತ್ತು ಅವರ ಕುಟುಂಬಗಳು ಉಚಿತ ಸೇವೆಗಳನ್ನು ಪಡೆಯುವಂತೆ ಪ್ರೋತ್ಸಾಹಿಸಲು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಜಾಗೃತಿ ಮತ್ತು ಪ್ರಚಾರ ಚಟುವಟಿಕೆಗಳನ್ನು ಆಯೋಜಿಸಲಾಗುವುದು. ಈ ಸಂದರ್ಭದಲ್ಲಿ ವಿಶೇಷ 75 ರೂಪಾಯಿ ಸ್ಮರಣಾರ್ಥ ನಾಣ್ಯ ಮತ್ತು 5 ರೂಪಾಯಿ ಅಂಚೆ ಚೀಟಿಯನ್ನು ಸಹ ಬಿಡುಗಡೆ ಮಾಡಲಾಗುವುದು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಧ್ಯಪ್ರದೇಶದ ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭವಾಗಿದೆ. ಬ್ರೆಜಿಲ್, ಇಂಡೋನೇಷ್ಯಾ, ಚೀನಾ, ಇರಾನ್, ದಕ್ಷಿಣ ಆಫ್ರಿಕಾ, ಯುಎಇ ಮತ್ತು ಇತರೆ ಸದಸ್ಯ ರಾಷ್ಟಗಳ ಪ್ರತಿನಿಧಿಗಳು ಈ ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. 21 ದೇಶಗಳ ಕೃಷಿ ಸಚಿವರು, ಹಿರಿಯ ಅಧಿಕಾರಿಗಳು ಮತ್ತು ತಜ್ಞರು ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇಂದು ಬಹು ಅಧಿವೇಶನಗಳು ನಡೆಯಲಿವೆ. ಪ್ರಮುಖ ವಿಷಯಗಳಲ್ಲಿ ಆಹಾರ ಭದ್ರತೆ, ಕೃಷಿ ನಾವೀನ್ಯತೆ, ಹವಾಮಾನ

ಸ್ನೇಹಿ ಕೃಷಿ, ಕೃಷಿ ವ್ಯಾಪಾರ ಮತ್ತು ಸಣ್ಣ ರೈತರ ಸಬಲೀಕರಣ ಸೇರಿವೆ. ಈ ತಿಂಗಳ 12ರಂದು ಕೃಷಿ ಸಚಿವರ ನಡುವೆ ವಿಶೇಷ ಸಂವಾದ ನಡೆಯಲಿದೆ. ಇದು ಸಣ್ಣ ರೈತರು, ಮಹಿಳೆಯರು ಮತ್ತು ಯುವಕರ ಮೂಲಕ ಆಹಾರ ಭದ್ರತೆಯ ಮೇಲೆ ಕೇಂದ್ರೀಕರಿಸುತ್ತದೆ. ಜೂನ್ 13ರಂದು ಬ್ರಿಕ್ಸ್ ರಾಷ್ಟಗಳ ಸಚಿವರ ಸಭೆ ನಡೆಯಲಿದ್ದು, ವಿದೇಶಿ ಪ್ರತಿನಿಧಿಗಳು ಇಂದೋರ್ನ ಶ್ರೀಮಂತ ಸಂಸ್ಕೃತಿ ಮತ್ತು ಪರಂಪರೆಯ ಅನುಭವವನ್ನು ಸಹ ಪಡೆಯುತ್ತಾರೆ. ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನವು ದ್ವೇಷದ ಸಂಘಟಿತ ಕಾರ್ಯವನ್ನು ನಡೆಸುತ್ತಿದೆ ಎಂದು ಭಾರತ ತೀವ್ರವಾಗಿ ಖಂಡಿಸಿದೆ. ಪಾಕಿಸ್ತಾನ ತನ್ನ ನಾಗರಿಕರಲ್ಲಿ ಭಾರತದ ಬಗ್ಗೆ ಶಾಶ್ವತ ದ್ವೇಷವನ್ನು ಬೆಳೆಸಲು ಧಾರ್ಮಿಕ ಪರಿಭಾಷೆಯನ್ನು ಬಳಸಿಕೊಳ್ಳುತ್ತಿದೆ. ಇಸ್ಲಾಮಾಬಾದ್ ತನ್ನ ಸ್ವಂತ ಪ್ರದೇಶದೊಳಗೆ ಕಾರ್ಯನಿರ್ವಹಿಸುತ್ತಿರುವ ಉಗ್ರಗಾಮಿ ಸಂಘಟನೆಗಳನ್ನು ಫಿತ್ನಾ ಅಲ್ ಹಿಂದೂಸ್ತಾನ್ ಎಂದು ಹಣಪಟ್ಟಿ ಕಟ್ಟುವ ಮೂಲಕ ರಾಷ್ಟ ಪ್ರಾಯೋಜಿತ ತಪ್ಪು ಮಾಹಿತಿಯನ್ನು ಪ್ರಚಾರ ಮಾಡುತ್ತಿದೆ ಎಂದು ಭಾರತ ಇಸ್ಲಾಮಾಬಾದ್ ಅನ್ನು ಖಂಡಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧಿವೇಶನದಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಖಾಯಂ ಪ್ರತಿನಿಧಿ ಪರ್ವತನೇನಿ ಹರೀಶ್, ಇಸ್ಲಾಮಾಬಾದ್ ಕೇವಲ ನವದೆಹಲಿಯ ಮೇಲೆ ಆರೋಪ ಹೊರಿಸಲು ಪ್ರಯತ್ನಿಸುತ್ತಿದೆ, ಪಾಕಿಸ್ತಾನದ ರಾಜಕೀಯ ಚೌಕಟ್ಟು ಮತ್ತು ಆಡಳಿತದಲ್ಲಿ ಅದರ ಮಿಲಿಟರಿ ವಹಿಸಿದ ಪ್ರಬಲ ಪಾತ್ರವನ್ನು ಅವರು ವಿವರಿಸಿದರು.

0: ಪ್ರಾಯೋಜಿತ ತಪ್ಪು ಮಾಹಿತಿಯನ್ನು ಪ್ರಚಾರ ಮಾಡುತ್ತಿದೆ ಎಂದು ಭಾರತ ಇಸ್ಲಾಮಾಬಾದ್ ಅನ್ನು ಖಂಡಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಅಧಿವೇಶನದಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಖಾಯಂ ಪ್ರತಿನಿಧಿ ಪರ್ವತನೇನಿ ಹರೀಶ್, ಇಸ್ಲಾಮಾಬಾದ್ ಕೇವಲ ನವದೆಹಲಿಯ ಮೇಲೆ ಆರೋಪ ಹೊರಿಸಲು ಪ್ರಯತ್ನಿಸುತ್ತಿದೆ, ಪಾಕಿಸ್ತಾನದ ರಾಜಕೀಯ ಚೌಕಟ್ಟು ಮತ್ತು ಆಡಳಿತದಲ್ಲಿ ಅದರ ಮಿಲಿಟರಿ ವಹಿಸಿದ ಪ್ರಬಲ ಪಾತ್ರವನ್ನು ಅವರು ವಿವರಿಸಿದರು.
1: Blaming neighbors for its own failures is an old Pakistani habit. Coming up with official notifications directing Pakistan's government agencies to start referring to groups inside its own borders as Fitna al-Hindustan is nothing but officially sponsored misinformation and disinformation dressed in religious terminology. This is an outcome of an organized factory of hate coming from the deep state of Pakistan, which aims to keep their citizens in a state of permanent hostility with India in order to perpetuate their stay in power and control of national resources and detract them from core political and economic problems. India stands steadfast in rejecting terrorism in all its forms and manifestations.
0: ಇಸ್ಲಾಮಾಬಾದ್ ನಡೆಸುತ್ತಿರುವ ಗಡಿಯಾಚೆಗಿನ ಮಿಲಿಟರಿ ಕಾರ್ಯಾಚರಣೆಗಳನ್ನು ನವದೆಹಲಿ ಖಂಡಿಸಿತು. ಅಫ್ಘಾನಿಸ್ತಾನದಲ್ಲಿ ಅದರ ವೈಮಾನಿಕ ದಾಳಿಯಿಂದ ಉಂಟಾದ ಗಮನಾರ್ಹ ನಾಗರಿಕ ಸಾವು ನೋವುಗಳಿಗೆ ಪಾಕಿಸ್ತಾನವನ್ನು ಹೊಣೆಗಾರರನ್ನಾಗಿ ಮಾಡಿತು. ಹತ್ಯಾಕಾಂಡವನ್ನು ಮಿಲಿಟರಿ ಕಾರ್ಯಾಚರಣೆ ಎಂದು ಬಿಂಬಿಸಿದ ಮಾತ್ರಕ್ಕೆ ಅದರ ಅಪರಾಧಗಳನ್ನು ನಿರಾಕರಿಸಲಾಗುವುದಿಲ್ಲ ಎಂದು ಅವರು ಈ ಸಂದರ್ಭದಲ್ಲಿ ಹೇಳಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಬಿರ್ಸಾ ಮುಂಡಾ ಪುಣ್ಯತಿಥಿ, ಉಪರಾಷ್ಟಪತಿ, ಪ್ರಧಾನಿ ಸೇರಿ ಗಣ್ಯರಿಂದ ಗೌರವ ಸ್ಮರಣೆ. ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ನೀತಿಯ ಮೂಲಕ ಸ್ವಾವಲಂಬಿ ಭಾರತ ನಿರ್ಮಾಣ, ಪ್ರಧಾನಿ. ಸುರಕ್ಷಿತ ಗರ್ಭಧಾರಣೆಯು ಮಹಿಳೆಯರ ಬಗೆಗಿನ ರಾಷ್ಟದ ಬದ್ಧತೆಯ ಪ್ರತಿಬಿಂಬ, ಜೆಪಿ ನಡ್ಡಾ. ಇಂದೋರ್ನಲ್ಲಿ ಬ್ರಿಕ್ಸ್ ಕೃಷಿ ಸಮ್ಮೇಳನ ಆರಂಭ, 21 ದೇಶಗಳ ಕೃಷಿ ಸಚಿವರು ಭಾಗಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
2: ಆಕಾಶವಾಣಿ ಧಾರವಾಡ ಜನಪದ ಸಂಗೀತ ಕಾರ್ಯಕ್ರಮ.
3: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್.
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
6: ತ್ವರೆ ದುಜೀವಿಸಬಹುದೇ ಹರಿ ನಿನ್ನ ಚರಣಗಳ.
7: ಆತ್ಮೀಯರೇ, ಧಾರವಾಡ ಆಕಾಶವಾಣಿ ಹಾಗೂ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇವುಗಳ ಸಹಯೋಗದಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
2: ಪ್ರತಿ ಗುರುವಾರ ತಪ್ಪದೆ ಕೇಳಿ ಕನಕ ದೀಪ.
7: ಧಾರವಾಡ ಆಕಾಶವಾಣಿ 765 kHz ಹಾಗೂ FM 103.3 MHz ಕಂಪನಾಂಕಗಳಲ್ಲಿ ಪ್ರಸಾರವಾಗುತ್ತಿದೆ ಕನಕ ದೀಪ.
2: ಕನಕ ದೀಪ ಕಿಳಿಗುರಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಜಗ್ಗಲಿಗೆ ವಾದನವನ್ನ ಕೇಳೋಣ. ಕಲಾವಿದರು ಬ್ಯಾಹಟ್ಟಿಯ ಹನುಮಂತಗೌಡ ಮೇಲಿನ ಮನೆ ಹಾಗೂ ಸಂಗಡಿಗರು. 10 ಮಾತ್ರ ಝಂಪತಾಳ.

0: ಇದುವರೆಗೆ ಜಗ್ಗಲಿಗೆ ವಾದನವನ್ನ ಕೇಳಿದರೆ ಕಲಾವಿದರು ಬ್ಯಾಹಟ್ಟಿಯ ಹನುಮಂತಗೌಡ ಮೇಲಿನಮನೆ ಹಾಗೂ ಸಂಗಡಿಗರು. ಆಕಾಶವಾಣಿ ಧಾರವಾಡ.
1: ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 6:50 ಪ್ರಸಾರವಾಗುತ್ತಿದೆ ಕೆಎಲ್ಎಸ್ ವಿಡಿಐಟಿ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಲಾ ಸೊಸೈಟಿ ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ ಹಳ್ಯಾಳ.
0: ಕಾರ್ಯಕ್ರಮ ಹಲೋ ಅಭಿಲಾಷ. ಹಲೋ ನಮಸ್ತೆ.
2: ನಮಸ್ತೆ ಮೇಡಮ್.
0: ಯಾರು ಮಾತಾಡಿದ್ರಿ?
2: ಮೇಡಮ್, ನಾನು ಬೆಳಗಾಂ ಜಿಲ್ಲೆ ಖಾನಾಪುರದಿಂದ ಉಮೇಶ್ ಜವಳಿ ಮಾತಾಡೋದು ಮೇಡಮ್.
0: ಹೇಳ್ರಿ ಜವಳಿ ಅವ್ರಿ, ಯಾವ ಗೀತೆ ಬೇಕಿತ್ತು?
2: ಮೇಡಮ್, ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ಅದಕ್ಕೆ ಮಳೆ ಬಂತು ಮಳೆ ಮಳೆ ಬಂತು ಹಾಡ್ ಬೇಕಿತ್ತು ಮೇಡಮ್.
0: ಮಳೆ ಬಂತು ಮಳೆ ಮಳೆ ಬೇಕು.
2: ಹ್ಮ್ ಮೇಡಮ್, ಇಟ್ಟು ದಿವಸ ಮಳೆ ಇರ್ಲಿಲ್ಲ, ಒಂದ್ ಎರಡು ಮೂರು ದಿವಸ ಆಯ್ತು. ನಮ್ ಖಾನಾಪುರದಲ್ಲಿ ಈ ಕಡೆ ಜಾಂಬೋಟಿ ಭಾಗದ ಕಡೆಗೆ ಮಳೆ ಬರ್ತಾ ಇದೆ ಮೇಡಮ್.
0: ಬರ್ಲಿ ಮಳೆ ಬರ್ಲಿ, ನಮ್ಮ ರೈತರ ಮುಖದಲ್ಲೆಲ್ಲ ನಗು ತರ್ಲಿ ಅಂತ.
2: ಹೌದು ಮೇಡಮ್
0: ಅಲ್ವಾ?
2: ಹೌದೌದು ಮೇಡಮ್.
0: ಸರಿ, ಹಾಗಿದ್ರೆ ಗೀತೆಯನ್ನು ಕೇಳೋಣ.
2: ಮಳೆ ಬಂತು ಮಳೆ ಮಳೆ ಬಂತು ಮೇಡಮ್.
0: ಸರಿ ಸರಿ
2: ಮೇಡಮ್, ಥ್ಯಾಂಕ್ ಯು ಮೇಡಮ್. ನಮಸ್ತೆ
0: ನಮಸ್ತೆ.
2: ಎಸ್ ಮೇಡಮ್.

0: ಎಲ್ಲವನ್ನೂ ಬಲ್ಲ ಪರಮಪಿತನೆ, ನಿನ್ನ ಕರುಣೆಯೇ ಕರುಣೆ.
1: ಪರ್ಜನ್ಯೋವ ಅಪಾಮಾಯತನಂ ಆಯತನವಾನ್ ಭವತಿ ಯಃ ಪರ್ಜನ್ಯಸ್ಯಾಯತನಂ ವೇದ ಆಯತನವಾನ್ ಭವತಿ.

0: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನುಗುಂಡಿ ಧಾರವಾಡ.
1: ನಿಸರ್ಗ ಜ್ಞಾನಾಮೃತ.
0: ಹಲೋ.
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡೋದು?
2: ಹುಬ್ಳಿ ತಾಲೂಕಿಂದ ಮೋನೇಶ್ ಪತ್ತಾರ್ ಅಂತ ಮೇಡಮ್.
0: ಹೇಳ್ರಿ ಹೇಳ್ರಿ ಮೋನೇಶ್ ಅವರೇ, ಯಾವ ಗೀತೆ ಬೇಕಿತ್ತು?
2: ನಮ್ಗ ಮುಂಗಾರು ಮಳೆ ಚಿತ್ರದಿಂದ ಮೇಡಮ್. ಕುಣಿದು ಕುಣಿದು ಬಾರೆ ಆಯ್ತು ನೋಡಿ ಮೇಡಮ್.
0: ಕುಣಿದು ಕುಣಿದು ಬಾರೆ ಗೀತೆ ಏನ್ ಕೇಳ್ತೀರಾ? ಓಕೆ, ಕೇಳಿ ಹಾಗಿದ್ರೆ.
2: ಥ್ಯಾಂಕ್ ಯು.

0: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50
1: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
2: ನಾನು ಡಾಕ್ಟರ್ ರಿಕಿತಾ ಆರ್ಮುದೋಳ್, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬರುವ ಮಂಗಳವಾರ ದಿನಾಂಕ 9 ಜೂನ್ 2026 ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಯಸ್ಕರಲ್ಲಿ ಡೆಂಗ್ಯೂ ಎಂಬುದರ ಬಗ್ಗೆ ಕುರಿತು ಮಾತಾಡೋಣ. ಡೆಂಗ್ಯೂ ಜ್ವರದಲ್ಲಿ ಬರುವ ಲಕ್ಷಣಗಳು, ಅದರ ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ.
0: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-1415, 244-344-1516. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
3: ಹಲೋ, ನಮಸ್ತೆ.
4: ಹಲೋ,
3: ನಮಸ್ತೆ.
4: ನಮಸ್ಕಾರ ಮೇಡಮ್.
3: ಯಾರು ಮಾತಾಡೋದ್ರಿ?
4: ನಾವು ಹುಬ್ಳಿಯಿಂದ ಅಶೋಕ್ ಬೊಂಬ್ಲೆ.
3: ಹೇಳ್ರಿ ಅಶೋಕ್, ಯಾವ ಗೀತೆ ಬೇಕು?
4: ಮೇಡಮ್, ನಮಗೆ ಇದು ಗಾಂಧಿನಗರದಿಂದ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ್ದು.
3: ಯಾವ ಹಾಡು ಬೇಕು ಗಾಂಧಿನಗರದಲ್ಲಿ?
4: ಕಾಣದ ಊರಲ್ಲಿ ಕುಳಿತಿರುವೆ, ಎಸ್ಪಿ ಬಾಲಸುಬ್ರಹ್ಮಣ್ಯಂ
3: ಹಾಡಿದ್ದು.
4: ಹಲೋ, ಊಟ ಆಯ್ತಾ ಮೇಡಮ್?
3: ಹಾ, ಊಟ ಆಯ್ತು. ನಿಮ್ದಾಯ್ತಾ?
4: ಇನ್ನೂ ಇಲ್ಲ ಮೇಡಮ್, ಮಾಡ್ಬೇಕು. ಚೆನ್ನಾಗಿದ್ದೀರಾ?
3: ಹಾ, ಚೆನ್ನಾಗಿದ್ದೇವೆ. ಗೀತೆ ಏನ್ ಕೇಳ್ಬಿಡೋಣ.
4: ಹಾಕ್ಬಿಡಿ ಮೇಡಮ್.

0: हेलो नमस्ते। हेलो
1: नंबर
0: हेलो
1: हेलो
0: यार ಮಾತಾಡೋದು
1: ನಾ ಸುಜಾತಾ ರೀ ಬೆಳಗಾವಿಂದ ಮಾತಾಡೋದ್ರಿ.
0: ಸುಜಾತಾ ಹೇಳಿ. ಹಲೋ,
1: ಹಲೋ,
0: ಹಾ ಸುಜಾತಾ ಹೇಳಿ, ಯಾವ ಗೀತೆ ಬೇಕಿತ್ತು?
1: ಅದ ಒಂದ ನಿಮಿಷ ರೀ. ಅದ ಲಕ್ಷ್ಮೀ ಸರಸ್ವತಿ ಫಿಲ್ಮ್ ಐತಲ್ ನೋಡ್ರಿ, ಚಂದಿರ ಭೂಮಿಗೆ ಬೆಳಕನ್ನು ಚೆಲ್ಲಲು,
0: ಆಗಿತ್ತು
1: ಆ
0: ಬೇಕು.
1: ಸಾಂಗ್.
0: ಓಕೆ, ಕೇಳಿ.

0: ಹಲೋ,
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ಕಾರ, ಯಾರು ಮಾತಾಡಿದ್ರಿ?
1: ನಾವು ರಾಣಿ ಚೆನ್ನಮ್ಮ ನಗರ ಚಿಕ್ಕೋಡಿಯಿಂದ ಮಾತಾಡೋದು ಮೇಡಮ್.
0: ಹೆಸರು?
1: ಕೆಂಪಣ್ಣ ವಾಡಪ್ಪಗೋಳ್.
0: ಹೇಳ್ರಿ ಕೆಂಪಣ್ಣ ಅವರೇ, ನಮ್ಮ ಕಾರ್ಯಕ್ರಮಗಳನ್ನು ಕೇಳ್ತಿರ್ತೀರಿ?
1: ಹಾ, ಕೇಳ್ತಾ ಇರ್ತೇವಲ್ಲ ಮೇಡಮ್.
0: ಹಾ, ಯಾವ್ಯಾವ ಕಾರ್ಯಕ್ರಮ ಕೇಳ್ತೀರಿ ಕೆಂಪಣ್ಣ?
1: ನಂದನ ಕಾರ್ಯಕ್ರಮ ಕೇಳ್ತೀವಿ ಮೇಡಮ್.
0: ಹ್ಮ್,
1: ಮತ್ತ ಯುವವಾಣಿ ಕೇಳ್ತೀವಿ, ಕೃಷಿರಂಗ ಇರ್ತದ.
0: ಹ್ಮ್,
1: ಅನೇಕ ಕಾರ್ಯಕ್ರಮ ಚೆನ್ನಾಗಿರ್ತಾವ ಮೇಡಮ್. ಎಲ್ಲಾನು
0: ಚಲೋ ಅನಿಸ್ತಾವಾ?
1: ಹಾ, ಎಲ್ಲಾ ಚೆನ್ನಾಗಿರ್ತವೆ.
0: ಆಯ್ತು, ತುಂಬಾ ಧನ್ಯವಾದ. ಮತ್ತೆ ಯಾವ ಗೀತೆ ಬೇಕು ಈಗ
1: ನಮಗ? ಒಡ ಹುಟ್ಟದವರು ಮೇಡಮ್, ಜನಕನ ಮಾತ ಶಿರದಲ್ಲಿ ಧರಿಸಿದ.
0: ಓಕೆ, ಗೀತೆಯನ್ನು ಕೇಳ್ಬಿಡೋಣ ಹಾಗಿದ್ರೆ.
1: ಹಾ, ಹಾಡ ಸಾಂಗ್ ಪ್ರಸಾರ ಮಾಡಿ ಮೇಡಮ್.
0: ಸರಿ, ಕೇಳಿ.

ಹಲೋ ಅಭಿಲಾಷ ಪ್ರಸಾರವಾಯಿತು. ಆಕಾಶವಾಣಿ ಧಾರವಾಡ, ಸಮಯ 2 ಗಂಟೆ ಆಗುತ್ತಲಿದೆ. ಇನ್ನು ಮುಂದೆ ವಾರ್ತೆಗಳು ದಿಲ್ಲಿ ಕೇಂದ್ರದಿಂದ. 2 ಗಂಟೆ 30 ನಿಮಿಷಕ್ಕೆ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಕಳೆದ 12 ವರ್ಷಗಳಲ್ಲಿ ಭಾರತದ ರಫ್ತು ಪ್ರಮಾಣ ದುಪ್ಪಟ್ಟು, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖಾ ಕಾರ್ಯದರ್ಶಿ ದರ್ಪಣ್ ಜೈನ್ ಅಭಿಮತ. ನಗರ ಪ್ರದೇಶಗಳಲ್ಲಿ ಹೂಡಿಕೆಗೆ ಪೂರಕ ವಾತಾವರಣ ನಿರ್ಮಿಸುವಂತೆ ಕ್ರೆಡೈ ಸಂಸ್ಥೆಯ ಪ್ರತಿನಿಧಿಗಳಿಂದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯಗೆ ಮನವಿ. ಮಡಿಕೇರಿ ಹೋಂಸ್ಟೇಯಲ್ಲಿ ವಿದೇಶಿ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ, ಹೈಕೋರ್ಟ್ಗೆ ಇಂದು ತನಿಖಾ ವರದಿ ಸಲ್ಲಿಕೆ. ಹಾಗೂ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದಲ್ಲಿ ಭಾರೀ ಮಳೆ ಸಾಧ್ಯತೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಕಳೆದ 12 ವರ್ಷಗಳಲ್ಲಿ ಭಾರತ ರಫ್ತಿನಲ್ಲಿ ಗಣನೀಯ ಸಾಧನೆ ಮಾಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಕಾರ್ಯದರ್ಶಿ ದರ್ಪಣ್ ಜೈನ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಎಫ್ಟಿಎ ಕುರಿತು ನಾಸ್ಕಾಂ ಜೊತೆ ನಡೆದ ಚರ್ಚೆ ಸಂದರ್ಭದಲ್ಲಿ ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಎಲೆಕ್ಟ್ರಾನಿಕ್ಸ್, ಎಂಜಿನಿಯರಿಂಗ್, ಔಷಧಿ, ಕಾಫಿ, ಸಾಂಬಾರ ಪದಾರ್ಥಗಳ ರಫ್ತು ಪ್ರಮಾಣ ಕಳೆದ 12 ವರ್ಷಗಳಲ್ಲಿ ದುಪ್ಪಟ್ಟಾಗಿದೆ ಎಂದು ಹೇಳಿದ್ದಾರೆ. ವಾಣಿಜ್ಯ ವ್ಯವಹಾರ ಹಾಗೂ ರಫ್ತು ದೇಶದ ಅಭಿವೃದ್ಧಿಗೆ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ.
1: So in the last 12 years, exports have actually made a major improvement. From almost 460 billion, we have doubled our, an economic size of more than 50 trillion will get up. Areas such as textile, engineering goods, marine products, plantation items, will see tariffs going down from as high as 15%, 20% to zero. So it will be a big boost for our exports. So, and apart from that, these FTAs will help us in diversifying our export. It will also help us in building trusted relationships with the countries.
0: ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಭಾರತದ ರಿಯಲ್ ಎಸ್ಟೇಟ್ ಡೆವಲಪರ್ಗಳ ರಾಷ್ಟೀಯ ಪ್ರತಿನಿಧಿ ಸಂಸ್ಥೆಯ ಪ್ರತಿನಿಧಿಗಳು ಭೇಟಿಯಾಗಿ ಇಂದು ಶುಭಾಶಯ ಕೋರಿದರು. ಈ ಸಂದರ್ಭದಲ್ಲಿ ರಾಜ್ಯದ ನಗರಾಭಿವೃದ್ಧಿ ಕ್ಷೇತ್ರದ ಪ್ರಸ್ತುತ ಬೆಳವಣಿಗೆಗಳು, ನಗರಗಳ ಸುಸ್ಥಿರ ಅಭಿವೃದ್ಧಿ, ವಸತಿ ಮತ್ತು ಮೂಲಸೌಕರ್ಯ ಯೋಜನೆಗಳ ಅನುಷ್ಠಾನ, ನಗರ ಪ್ರದೇಶಗಳಲ್ಲಿ ಹೂಡಿಕೆ ಮತ್ತು ಅಭಿವೃದ್ಧಿಗೆ ಪೂರಕವಾದ ವಾತಾವರಣ ನಿರ್ಮಾಣ ಸೇರಿದಂತೆ ವಿವಿಧ ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆಸಿದರು. ನಗರಗಳ ಯೋಜಿತ ಅಭಿವೃದ್ಧಿ, ಸಾರ್ವಜನಿಕರಿಗೆ ಗುಣಮಟ್ಟದ ಸೌಲಭ್ಯಗಳ ಒದಗಿಸುವಿಕೆ ಹಾಗೂ ನಗರಾಭಿವೃದ್ಧಿ ಕ್ಷೇತ್ರದಲ್ಲಿ ಸರ್ಕಾರ ಮತ್ತು ಖಾಸಗಿ ವಲಯದ ನಡುವಿನ ಸಮನ್ವಯವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಪರಸ್ಪರ ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲಾಗಿದೆ. ಮಡಿಕೇರಿಯ ಹೋಂಸ್ಟೇಯಲ್ಲಿ ಅಮೆರಿಕದ ಪ್ರವಾಸಿ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಪೊಲೀಸರು ಇಂದು ಹೈಕೋರ್ಟ್ಗೆ ತನಿಖಾ ವರದಿ ಸಲ್ಲಿಸಲಿದ್ದಾರೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ನೇತೃತ್ವದ ಪೀಠ ಈ ಸಂಬಂಧ ಸರ್ಕಾರಕ್ಕೆ ನಿರ್ದೇಶನಗಳನ್ನು ನೀಡಿದೆ. ನಿನ್ನೆ ವಿಚಾರಣೆ ನಡೆಸಿದ ನ್ಯಾಯಾಲಯ ವಿದೇಶಿ ಮಹಿಳೆಯ ಮೇಲೆ ಅತ್ಯಾಚಾರದಂತಹ ಗಂಭೀರ ಅಪರಾಧ ನಡೆದಿದ್ದು ಅತ್ಯಂತ ಕಳವಳಕಾರಿ ವಿಷಯವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆಯಲ್ಲಿ ಅಗ್ನಿ ಅವಘಡ ಸಂಭವಿಸುವುದನ್ನು ತಡೆಯುವ ಸಲುವಾಗಿ ಫೈರ್ ಆಡಿಟ್ ನಡೆಸಲು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರರಾವ್

0: ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ಕೇಂದ್ರ ನಗರಪಾಲಿಕೆ ವ್ಯಾಪ್ತಿಯ ಕೆಆರ್ ಮಾರುಕಟ್ಟೆಗೆ ಇಂದು ಅಧಿಕಾರಿಗಳೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಮಾತನಾಡಿದ ಅವರು, ಮಾರುಕಟ್ಟೆಯಲ್ಲಿ ಅಗ್ನಿಯಿಂದ ಉಂಟಾಗಬಹುದಾದ ಅಪಾಯಗಳು, ಅಗ್ನಿಶಾಮಕ ವ್ಯವಸ್ಥೆ ಹಾಗೂ ತುರ್ತು ಪರಿಸ್ಥಿತಿಯಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಕೂಡಲೇ ಪರಿಶೋಧನೆ ನಡೆಸುವಂತೆ ನಿರ್ದೇಶನ ನೀಡಿದ್ದಾರೆ. ಕೆಆರ್ ಮಾರುಕಟ್ಟೆ ಕಟ್ಟಡದಲ್ಲಿರುವ ಮಳಿಗೆಗಳ ಮುಂಭಾಗದಲ್ಲಿನ ಒತ್ತುವರಿಗಳನ್ನು ಗುರುತಿಸಿ ದುಪ್ಪಟ್ಟು ದಂಡ ವಿಧಿಸಿ ತೆರವುಗೊಳಿಸುವ ಕಾರ್ಯ ಕೈಗೊಳ್ಳಬೇಕು, ನಾಗರಿಕರಿಗೆ ಯಾವುದೇ ರೀತಿಯ ಅಡಚಣೆ ಉಂಟಾಗದಂತೆ ನೋಡಿಕೊಳ್ಳಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅನಧಿಕೃತವಾಗಿ ಪಾರ್ಕಿಂಗ್ ಮಾಡಿರುವ ವಾಹನಗಳನ್ನು ಕೂಡಲೇ ತೆರವುಗೊಳಿಸಲು ಸೂಚನೆ ನೀಡಿದ್ದಾರೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರನ್ನು ರಾಜ್ಯಸಭೆಗೆ ಪರಿಗಣಿಸದಿರುವ ಬಗ್ಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಮೊಸಳೆ ಕಣ್ಣೀರು ಸುರಿಸುವ ಅಗತ್ಯವಿಲ್ಲವೆಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ದೇವೇಗೌಡ ಅವರನ್ನು ಪ್ರಧಾನಿ ಪದವಿಯಿಂದ ಕೆಳಗಿಳಿಸಿದ ಖ್ಯಾತಿ ಕಾಂಗ್ರೆಸ್ ಮೇಲೆ ಇರುವುದನ್ನು ನಾಯಕರು ಮರೆತಂತಿದೆ ಎಂದು ಹೇಳಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯು ದೇವೇಗೌಡ ಅವರನ್ನು ಅತ್ಯಂತ ಗೌರವಯುತವಾಗಿ ನಡೆಸಿಕೊಂಡಿದೆ ಎಂದು ಅವರು ಸಮರ್ಥಿಸಿಕೊಂಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಈಗಾಗಲೇ ರಾಜ್ಯಕ್ಕೆ ಮುಂಗಾರು ಪ್ರವೇಶಿಸಿದ್ದು, ನಾಳೆಯಿಂದ 2 ದಿನಗಳ ಕಾಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರೀ ಪ್ರಮಾಣದ ಮಳೆ ಸುರಿಯಬಹುದು ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಜನರು ತುರ್ತು ಪರಿಸ್ಥಿತಿಯಲ್ಲಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಸದಾ ಸಿದ್ದರಾಗಿರುವಂತೆ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಕಂದಾಯ, ಅರಣ್ಯ, ಅಗ್ನಿಶಾಮಕ, ಪಂಚಾಯತ್ ರಾಜ್, ಲೋಕೋಪಯೋಗಿ, ಸ್ಥಳೀಯ ಸಂಸ್ಥೆಗಳು ಸೇರಿದಂತೆ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ರಜೆ ಮೇಲೆ ತೆರಳದಂತೆ ಹಾಗೂ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಇದ್ದು ಸಕಾಲದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಅವರು ಸೂಚನೆ ನೀಡಿದ್ದಾರೆ. ಜಲಾವೃತವಾದ ಸೇತುವೆಗಳು ಮತ್ತು ಮಲೆನಾಡಿನ ಕಣಿವೆ ಪ್ರದೇಶಗಳಲ್ಲಿ ವಾಹನಗಳನ್ನು ಚಲಾಯಿಸದಂತೆ ಅವರು ಸಲಹೆ ನೀಡಿದ್ದಾರೆ. ಮತ್ತೊಂದೆಡೆ, ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾಳೆ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಎಂದು ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ನೀಡಿದೆ. ಜಿಲ್ಲೆಯಲ್ಲಿ ಮುಂಗಾರು ಪೂರ್ವ ಸಿದ್ದತೆಗಳನ್ನು ಈಗಾಗಲೇ ಕೈಗೊಳ್ಳಲಾಗಿದ್ದು, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ತುರ್ತು ಕಾರ್ಯಾಚರಣೆ ಕೇಂದ್ರವನ್ನು ತೆರೆಯಲಾಗಿದೆ. ಭಾರೀ ಮಳೆಯ ಹಿನ್ನೆಲೆಯಲ್ಲಿ ಮೀನುಗಾರರು ಸಮುದ್ರಕ್ಕೆ ತೆರಳದಂತೆ ಜಿಲ್ಲಾಡಳಿತ ಸೂಚಿಸಿದೆ. ಸಾರ್ವಜನಿಕರು, ವಿಶೇಷವಾಗಿ ಮಕ್ಕಳು, ನದಿ ಕೆರೆ ತಗ್ಗು ಪ್ರದೇಶ ಹಾಗೂ ಸಮುದ್ರ ತೀರಗಳಿಗೆ ಹೋಗದಂತೆ ಮನವಿ ಮಾಡಿದೆ. ಮಳೆ, ಗುಡುಗು ಹಾಗೂ ಸಿಡಿಲಿನ ಸಂದರ್ಭಗಳಲ್ಲಿ ಕೃಷಿಕರು ಕೃಷಿ ಚಟುವಟಿಕೆಗಳಿಂದ ದೂರವಿರಬೇಕು, ಅಪಾಯಕಾರಿ ಮರಗಳು, ವಿದ್ಯುತ್ ಕಂಬಗಳು ಹಾಗೂ ತುಂಡಾದ ವಿದ್ಯುತ್ ತಂತಿಗಳ ಸಮೀಪ ಹೋಗದಂತೆಯೂ ಎಚ್ಚರಿಕೆ ನೀಡಲಾಗಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬೆಂಗಳೂರಿನಲ್ಲಿ ಇಂದು ದಿವಂಗತ ಸೂರಜ್ ಹೆಗ್ಡೆ ಅವರ ಅಂತಿಮ ದರ್ಶನ ಪಡೆದು ಅವರ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಸೇರಿದಂತೆ ಹಲವಾರು ಪ್ರಮುಖ ನಾಯಕರು ಹಾಜರಿದ್ದರು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕೆಸಿ ವೇಣುಗೋಪಾಲ್ ಕೂಡ ಸೂರಜ್ ಹೆಗ್ಡೆ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸಿ ಕುಟುಂಬಕ್ಕೆ ಧೈರ್ಯ ತುಂಬಿದ್ದಾರೆ. ಇದಕ್ಕೂ ಮೊದಲು ವಿಮಾನ ನಿಲ್ದಾಣದಲ್ಲಿ ರಾಹುಲ್ ಗಾಂಧಿ ಅವರನ್ನು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರಮಾಡಿಕೊಂಡರು. ಸಾಫ್ಟ್ವೇರ್ ಅಳವಡಿಕೆ ಹಿನ್ನೆಲೆಯಲ್ಲಿ ಬೆಸ್ಕಾಂ ವ್ಯಾಪ್ತಿಯ ನಗರ ಪ್ರದೇಶದಲ್ಲಿ ಇದೇ 10-30ರವರೆಗೆ ಆನ್ಲೈನ್ ಸೇವೆ ಲಭ್ಯವಿರುವುದಿಲ್ಲ ಎಂದು ಬೆಸ್ಕಾಂ ಪ್ರಕಟಣೆಯಲ್ಲಿ ತಿಳಿಸಿದೆ. ಗ್ರಾಹಕರು ಗೂಗಲ್ ಪೇ, ಫೋನ್ ಪೇ ಮೂಲಕ ಬಿಲ್ ಪಾವತಿ ಮಾಡಲು ಅವಕಾಶವಿದೆ. ಪ್ರಸ್ತುತ ಚಾಲ್ತಿಯಲ್ಲಿರುವ ಟಿಆರ್ಎಂ ಸಾಫ್ಟ್ವೇರ್ ಬದಲಿಗೆ ಐಪಿಡಿಎಸ್ ಐಟಿ ಅಪ್ಲಿಕೇಶನ್ ಅಳವಡಿಸಿಕೊಳ್ಳುವುದರಿಂದ ದತ್ತಾಂಶ ವರ್ಗಾವಣೆ ಮಾಡುವ ಸಲುವಾಗಿ 21 ದಿನಗಳ ಕಾಲ ಆನ್ಲೈನ್ ಸೇವೆಗಳಾದ ಹೊಸ ಸಂಪರ್ಕ, ಹೆಸರು ವರ್ಗಾವಣೆ, ಲೋಡ್ ಹೆಚ್ಚಳ, ಬಿಲ್ ಪಾವತಿ ಸೇರಿದಂತೆ ಆನ್ಲೈನ್ ಸೇವೆಗಳು ಸ್ಥಗಿತಗೊಳ್ಳಲಿದೆ. ಪ್ರಧಾನಮಂತ್ರಿ ಬೀದಿ ವ್ಯಾಪಾರಿಗಳ ಆತ್ಮನಿರ್ಭರ್ ನಿಧಿ ಯೋಜನೆಯಡಿ ದಾವಣಗೆರೆ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಇದೇ 30ರವರೆಗೆ 1 ತಿಂಗಳ ಕಾಲ ಪಿಎಂ ಸ್ವನಿಧಿ ಮಹೋತ್ಸವ ಹಾಗೂ ಲೋಕ ಕಲ್ಯಾಣ ಮೇಳಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕೌಶಲ್ಯಾಭಿವೃದ್ದಿ ಇಲಾಖೆ ತಿಳಿಸಿದೆ. ಬೀದಿ ವ್ಯಾಪಾರಿಗಳಿಗೆ ಸರ್ಕಾರದ ವಿವಿಧ ಸೌಲಭ್ಯ

0: ಸೌಲಭ್ಯಗಳನ್ನು ಒಂದೇ ವೇದಿಕೆಯಲ್ಲಿ ತಲುಪಿಸುವ ಉದ್ದೇಶದಿಂದ ಈ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲೆಯ ಸಾರ್ವಜನಿಕರು ಹಾಗೂ ಬೀದಿ ವ್ಯಾಪಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಮೇಳದಲ್ಲಿ ಭಾಗವಹಿಸಿ ಯೋಜನೆಯ ಪ್ರಯೋಜನ ಪಡೆದುಕೊಳ್ಳುವಂತೆ ಇಲಾಖೆ ಕೋರಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಸರ್ವರಿಗೂ ಸೂರು ಅಭಿಯಾನದಡಿ ಕೊಳಚೆ ನಿವಾಸಿಗಳನ್ನು ಒಳಗೊಂಡಂತೆ ರಾಮನಗರದಲ್ಲಿ ನಗರ ಪ್ರದೇಶದ ವಸತಿರಹಿತ ಬಡವರು ಹಾಗೂ ಮಧ್ಯಮ ವರ್ಗದ ಕುಟುಂಬಗಳಿಗೆ ವಸತಿ ಸೌಲಭ್ಯ ಕಲ್ಪಿಸುವ ಉದ್ದೇಶ ಹೊಂದಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಳೆದ 12 ವರ್ಷಗಳಲ್ಲಿ ಭಾರತದ ರಫ್ತು ಪ್ರಮಾಣ ದುಪ್ಪಟ್ಟು, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಕಾರ್ಯದರ್ಶಿ ದರ್ಪಣ್ ಜೈನ್ ಅಭಿಮತ. ನಗರ ಪ್ರದೇಶಗಳಲ್ಲಿ ಹೂಡಿಕೆಗೆ ಪೂರಕ ವಾತಾವರಣ ನಿರ್ಮಿಸುವಂತೆ ಕ್ರೆಡೈ ಸಂಸ್ಥೆಯ ಪ್ರತಿನಿಧಿಗಳಿಂದ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯಗೆ ಮನವಿ. ಮಡಿಕೇರಿ ಹೋಂಸ್ಟೇಯಲ್ಲಿ ವಿದೇಶಿ ಮಹಿಳೆ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣ ಹೈಕೋರ್ಟ್ಗೆ ಇಂದು ತನಿಖಾ ವರದಿ ಸಲ್ಲಿಕೆ. ಹಾಗೂ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದಲ್ಲಿ ಭಾರಿ ಮಳೆ ಸಾಧ್ಯತೆ, ಜಿಲ್ಲಾಡಳಿತಗಳಿಂದ ಅಗತ್ಯ ಮುನ್ನೆಚ್ಚರಿಕಾ ಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಧಾರವಾಡ ಕೇಳುಗರೆ, ಈಗ ಚಿತ್ರಗೀತೆಗಳನ್ನ ಕೇಳಲಿದ್ದೀರಿ.
2: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50
1: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
2: ನಾನು ಡಾಕ್ಟರ್ ರಿಕಿತಾ ಆರ್ಮದೋಳ್, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬರುವ ಮಂಗಳವಾರ ದಿನಾಂಕ 9 ಜೂನ್ 2026 ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಯಸ್ಕರಲ್ಲಿ ಡೆಂಗ್ಯೂ ಎಂಬುದರ ಬಗ್ಗೆ ಕುರಿತು ಮಾತಾಡೋಣ. ಡೆಂಗ್ಯೂ ಜ್ವರದಲ್ಲಿ ಬರುವ ಲಕ್ಷಣಗಳು, ಅದರ ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ.
0: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.

ಕ್ರೇಜಿ ವಾಯ್ಸ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಕೇಳಿ ಬಂದ ಇವುಗಳ ಸ್ವರಗಳು ಶಾನ್ ಮತ್ತು ಶ್ರೇಯಾ ಘೋಷಾಲ್. ಜಲ್ಸಾ ಚಿತ್ರದ ಗೀತೆಯನ್ನ ಈಗ ಕೇಳೋಣ. ಹಾಡಿದವರು ಚಿಂತನ್ ವಿಕಾಸ್.

0: ಇದುವರೆಗೆ ಚಿತ್ರಗೀತೆಗಳನ್ನ ಕೇಳಿದ್ರಿ. ಆಕಾಶವಾಣಿ ಧಾರವಾಡ.
1: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಕೇಳುವರೇ, ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. ಟೀ ಟೈಮ್ ಚಿತ್ರಗೀತೆಗಳು 5:30, 6:30 ಅವಲೋಕನ, 6:51 ಕೃಷಿರಂಗ, ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಕೇಳಿ ಬರಲಿದೆ. ವಿಷಯ ವಯಸ್ಕರಲ್ಲಿ ಡೆಂಗ್ಯೂ. ಭಾಗವಹಿಸುವ ವೈದ್ಯರು ಡಾ ನಿಖಿತಾ ಮುಧೋಳ್, ನಡೆಸಿಕೊಡುತ್ತಾರೆ ಕುಮಾರ್ ಅಗಡಿ. 7:45 ವಿವೇಕಾನಂದರು, ಮಾತನಾಡುತ್ತಾರೆ ಡಾ ನೇಮಿ ಚಂದ್ರ ದಿಬ್ಬದ್. 8:00 ಯುವವಾಣಿ ಜಿಶಾನ್ ಶಿರುಸಂಗಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಮಾಯಾರಾಮನ್. 8:30 ಪುಷ್ಪಹಾರ್, 9:15 ಸ್ವರ ಸೌರಭ, 9:30 ಬಾನುಲಿಯ ಭಿತ್ತಿಯಿಂದ ಆಕಾಶವಾಣಿ ಧಾರವಾಡದ ನಿವೃತ್ತ ಹಿರಿಯ ಉದ್ಘೋಷಕರಾದ ಲತಾ ಹೆಗಡೆ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಿ ಸುರೇಖಾ ಸುರೇಶ್. 10:00 ಗೀತಾಮೂರ್ತಿ ಅವರ ಹಾಡುಗಾರಿಕೆ ಪ್ರಸಾರವಾಗುವುದು. ಈಗ ಸಮಯ 3:32. ಈ ಪ್ರಸಾರವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಸಂಜೆಯ ಪ್ರಸಾರ 5:30 ಆರಂಭವಾಗುವುದು. 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ. ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

0: ಮುಂಬೈ ವಿವಿಧ ಭಾರತಿ ಕೇಂದ್ರದ ಕಾರ್ಯಕ್ರಮಗಳನ್ನು ಇದುವರೆಗೆ ಕೇಳಿದ್ರಿ. ಆಕಾಶವಾಣಿ ಧಾರವಾಡ ತರಂಗಾಂತರ 392.16 ಮೀಟರ್ಗಳು ಇಲ್ಲವೇ 765 ಕಿಲೋಹರ್ಟ್ಸ್, FM 103 MHz ಕಂಪನಾಂಕ ಹಾಗೂ ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ಕಂಪನಾಂಕಗಳಲ್ಲಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ವೇಳೆ 5:30:30. ನಾನು ನಿಮ್ಮ ಬಾನುಲಿ ಗೆಳತಿ ಚೇತನಾ ಸುಬ್ಬಯ್ಯ ಮಾಡುವ ನಮಸ್ಕಾರಗಳು. ಟೀ ಟೈಮ್ ಚಿತ್ರಗೀತೆಗಳು ಇದೀಗ.
1: ದೀಪಾವಳಿ ಬೋನಸ್ ಸಿಗ್ತಾಯೇನು?
2: ಅದಕ್ಕಿಂತ ದೊಡ್ಡದು
3: ಶೇಖರ್ ಅವರೇ, ಏನಾಯ್ತು? ದೀಪಾವಳಿ ನೋಟ್ರಿ ಸಿಗ್ತಾ ಏನು?
2: ಅದಕ್ಕಿಂತ ದೊಡ್ಡದು. ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ನ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ.
4: ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. 1-800-420-2233.

0: ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ.
1: ನಿಸರ್ಗ

ಕೇಳಿಬರುವ ಧ್ವನಿಗಳು ರಾಜೇಶ್ ಕೃಷ್ಣನ್ ಹಾಗೂ ರಶ್ಮಿ ಮಹದೇವ ಅವರದು. ಪ್ರೆಸೆಂಟ್ ಪ್ರಪಂಚ 0% ಲವ್ ಚಿತ್ರದ ಗೀತೆ ಇದು.

0: ಕೋಣ ಸಿಕ್ತಾಯನು
1: ಅದಕ್ಕಿಂತ ದೊಡ್ಡ
2: ಶೇಖರ್ ಅವರೇ ಏನಾಯ್ತು ದೀಪಾವಳಿ ಲೋಟರಿ ಸಿಗ್ತಾ ಏನು
1: ಅದಕ್ಕಿಂತ ದೊಡ್ಡದು ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ನ ಮಗಳು ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ ಅದಕ್ಕೆ ಈ ಖುಷಿನ ಮೊದಲು ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ
3: ಮಣಪುರಂ ಗೋಲ್ಡ್ ಲೋನ್ ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ ಕಾಲ್ 1-800-420-2233
4: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50 ಕ್ಕೆ

0: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
1: ನಾನು ಡಾ ರಿಕಿತಾ ಆರ್ಮುದೋಳ್, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬರುವ ಮಂಗಳವಾರ ದಿನಾಂಕ 9 ಜೂನ್ 2026 ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಯಸ್ಕರಲ್ಲಿ ಡೆಂಗ್ಯೂ ಎಂಬುದರ ಬಗ್ಗೆ ಕುರಿತು ಮಾತಾಡೋಣ. ಡೆಂಗಿ ಜ್ವರದಲ್ಲಿ ಬರುವ ಲಕ್ಷಣಗಳು, ಅದರ ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ.
2: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.

0: ಹೇಳ್ತಾಯನು
1: ಅದಕ್ಕಿಂತ ದೊಡ್ಡದು.
2: ಶೇಖರ್ ಅವರೇ, ಏನಾಯ್ತು ದೀಪಾವಳಿ ಲೋಟರಿ ಸಿಗ್ತಾ ಏನು?
1: ಅದಕ್ಕಿಂತ ದೊಡ್ಡದು. ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ನ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ.
3: ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233.
4: ಕೇಳುಗರೆ, ಜೂನ್ 21 ವಿಶ್ವಯೋಗ ದಿನ.

ಈ ದಿನದ ಸಂದರ್ಭದಲ್ಲಿ ಯೋಗದ ಮಹತ್ವ ಹಾಗೂ ಅಗತ್ಯತೆ ಕುರಿತು ಆಕಾಶವಾಣಿ ಧಾರವಾಡ ಕೇಂದ್ರವು ಯೋಗದಿಂದ ಸಮಗ್ರ ಆರೋಗ್ಯ ಎಂಬ ಸರಣಿ ಕಾರ್ಯಕ್ರಮವನ್ನ ಪ್ರತಿದಿನ ಬೆಳಗ್ಗೆ 7:45 ಕ್ಕೆ ಪ್ರಸಾರ ಮಾಡುತ್ತಿದೆ. ಕಾರ್ಯಕ್ರಮವನ್ನು ಆಲಿಸಿ ನಿಮ್ಮ ಅಭಿಪ್ರಾಯ ತಿಳಿಸಿ.

0: ಆತ್ಮೀಯ ಕೇಳುಗರೆ,
1: ಯೋಗ ಪೂರ್ಣ ಧರಣಿ
0: ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ದಿನಾಂಕ 1 21ನೇ ತಾರೀಖಿನವರೆಗೂ ವಿಶೇಷ ಪ್ರಾಯೋಜಿತ ಕಾರ್ಯಕ್ರಮ ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ
1: ಪೂರ್ಣ ಧರಣಿ
0: ಪ್ರತಿದಿನ ಮುಂಜಾನೆ 9 ಗಂಟೆಗೆ ಆಕಾಶವಾಣಿ ಧಾರವಾಡ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ. ಕಾರ್ಯಕ್ರಮ ಕೇಳಿ ಅಭಿಪ್ರಾಯ ತಿಳಿಸಿ.
2: ದೀಪಾವಳಿ ಬೋಣ ಸಿಗ್ತಾಯೇನು? ಅದಕ್ಕಿಂತ ದೊಡ್ಡ
3: ಶೇಖರವರೇ, ಏನಾಯ್ತು? ದೀಪಾವಳಿ ಲಾಟ್ರಿ ಸಿಗ್ತಾ ಏನು?
2: ಅದಕ್ಕಿಂತ ದೊಡ್ಡ ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ನ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ.
4: ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233.
5: ಸೋನು ನಿಗಮ ಅವರ ಸ್ವರದಲ್ಲಿ ಆಲಿಸಿ ಸಂಭ್ರಮ ಚಿತ್ರದ ಈ ಗೀತೆ.

0: ಸಿಗ್ತಾಯೇನು?
1: ಅದಕ್ಕಿಂತ ದೊಡ್ಡದು.
2: ಶೇಖರವ್ರೆ, ಏನಾಯ್ತು ದೀಪಾವಳಿ ಲಾಟ್ರಿ ಸಿಗ್ತಾ ಏನು?
1: ಅದಕ್ಕಿಂತ ದೊಡ್ಡದು. ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ನ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ ಕಂತಾನೆ ಹಂಚ್ಕೊತಾ ಇದ್ದೀನಿ.
3: ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233.

ಟೀ ಟೈಮ್ ಚಿತ್ರಗೀತೆಗಳನ್ನ ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ, ಈಗ ವೇಳೆ 6:13 ಪ್ರಕಟಣೆಗಳು ಇದೀಗ.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಪ್ರಕಟಣೆಗಳು. ಶ್ರೀ ಶಾರದಾ ದೇವಿ ಅಂಧರ ವಸತಿ ಶಾಲೆಯ ಪ್ರಕಟಣೆ ಇದಾಗಿದೆ. ಕರ್ನಾಟಕ ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದಿದ್ದು 2026-27 ಸಾಲಿಗೆ ಅಂಧ ವಿದ್ಯಾರ್ಥಿಗಳ ಪ್ರವೇಶ ಪ್ರಕಟಣೆ ಇದು.

ವಯೋಮಿತಿ 5 ರಿಂದ 10 ವರ್ಷದ ಒಳಗಡೆ ಇರಬೇಕು. ಜಾತಿ ಮತ ಭೇದವಿರುವುದಿಲ್ಲ. ಅಭ್ಯರ್ಥಿಯು ದೃಷ್ಟಿಹೀನಾಗಿರಬೇಕು. ಊಟ ವಸತಿಯೊಡನೆ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಉಚಿತ ಶಿಕ್ಷಣ ನೀಡಲಾಗುವುದು. ಉಚಿತ ಶಿಕ್ಷಣದಲ್ಲಿ ಕಂಪ್ಯೂಟರ್ ಶಿಕ್ಷಣ, ಸಂಗೀತ, ತಬಲ, ನೃತ್ಯ, ಯಕ್ಷಗಾನ, ಕ್ರೀಡೆಗಳಲ್ಲಿ ತರಬೇತಿಯನ್ನು ನೀಡಲಾಗುವುದು. ಹೈನುಗಾರಿಕೆ, ತೋಟಗಾರಿಕೆಯಲ್ಲೂ ಸಹ ತರಬೇತಿಯನ್ನು ಕೊಡಲಾಗುವುದು. ನುರಿತ ಶಿಕ್ಷಕರಿಂದ ಬೋಧನೆಯನ್ನು ನೀಡಲಾಗುವುದು. ಪ್ರವೇಶ ಪಡೆಯಲು ಕೊನೆಯ ದಿನಾಂಕ 30/6/2026. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ: ಶ್ರೀ ಶಾರದಾದೇವಿ ಅಂಧರ ವಿಕಾಸ ಕೇಂದ್ರ, ಪರಮಹಂಸನಗರ, ಅನುಪಿನ ಕಟ್ಟೆ ರಸ್ತೆ, ಗೋಪಾಳ, ಶಿವಮೊಗ್ಗ, 577205. ದೂರವಾಣಿ ಸಂಖ್ಯೆ 222-0020 ಇಲ್ಲವೇ 221-986. ಆಡಳಿತ ಅಧಿಕಾರಿಯವರ ಮೊಬೈಲ್ ಸಂಖ್ಯೆ 9972719596. ಅಂಧ ಬಾಲಕರ ಸರ್ಕಾರಿ ಪಾಠಶಾಲೆ ಹುಬ್ಬಳ್ಳಿ ಇವರ ಪ್ರವೇಶ ಪ್ರಕಟಣೆ 2026-27 ಈ ಪ್ರವೇಶ ಪ್ರಕಟಣೆಗೆ ಹೂವಿನ ಬಳ್ಳಿ ಹುಬ್ಬಳ್ಳಿಯಲ್ಲಿ ಶ್ರೀ ಸಿದ್ದಾರೂಢ ಸ್ವಾಮೀಜಿ ಮಠದಲ್ಲಿ 1955 ಪ್ರಾರಂಭವಾಗಿ ಸದ್ಯ ಶ್ರೀಮಠದ ಹಿಂಭಾಗದಲ್ಲಿರುವ ಹನುಮಯ್ಯ ಸ್ವಾಮಿ ಬಡಾವಣೆಯ ಆನಂದನಗರ ರಸ್ತೆಯಲ್ಲಿರುವ ಸುಂದರವಾದ ಕಟ್ಟಡಕ್ಕೆ 2019 ಸ್ಥಳಾಂತರಗೊಂಡು ಅಂಧ ಮಕ್ಕಳ ಸೇವೆಯಲ್ಲಿ 72ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಘನ ಸರ್ಕಾರವು ಈ ಶಾಲೆಯನ್ನು 2025-26 ಸಾಲಿನ ಶೈಕ್ಷಣಿಕ ವರ್ಷದಿಂದ ಪ್ರೌಢಶಾಲೆಯಾಗಿ ಉನ್ನತೀಕರಿಸಿದ್ದು 2026-27 ಶೈಕ್ಷಣಿಕ ವರ್ಷದಿಂದ 1ರಿಂದ 10ನೇ ತರಗತಿಗಳನ್ನು ನಡೆಸಲಾಗುತ್ತಿದೆ. ದಿನಾಂಕ 16/4/2026 1ರಿಂದ 10ನೇ ವರ್ಗಗಳಿಗೆ ಪ್ರವೇಶಗಳನ್ನು ಪ್ರಾರಂಭಿಸಲಾಗಿದೆ. ಶಿಕ್ಷಣದ ಜೊತೆಗೆ ಎಲ್ಲ ತರಗತಿಗಳಿಗೂ ವಿಜನ್, ಎಂಪವರ್ ಮತ್ತು ಇಕ್ವಿಬಿಎಂ ಪ್ರತಿಷ್ಠಾನಗಳ ಪ್ರಾಯೋಜಕತ್ವದ ಅಡಿ ವಿಜ್ಞಾನ ಮತ್ತು ಗಣಿತ, ಕಂಪ್ಯೂಟರ್ ಶಿಕ್ಷಣ, ಸ್ಪೋಕನ್ ಇಂಗ್ಲಿಷ್ ಹಾಗೂ ದೈಹಿಕ ಶಿಕ್ಷಣಗಳ ತರಬೇತಿಯನ್ನು ನೀಡಲಾಗುತ್ತಿದೆ. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಒಂದು ಪಠ್ಯ ವಿಷಯವಾಗಿ ಕಲಿಸಲಾಗುತ್ತಿದೆ. ನುರಿತ ವಿಶೇಷ ಶಿಕ್ಷಕರಿಂದ ಬೋಧನೆ ನಡೆಸಲಾಗುವುದು. ಯಾವುದೇ ರೀತಿಯ ಶುಲ್ಕಗಳು ಇರುವುದಿಲ್ಲ. ಶೇಕಡ 45 ಅಥವಾ ಅದಕ್ಕಿಂತ ಹೆಚ್ಚು ಅಂಧತ್ವವನ್ನು ಹೊಂದಿದ ಮಕ್ಕಳಿಗೆ ಪ್ರವೇಶ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಸಂಖ್ಯೆ 9964439770. ಪ್ರಕಟಣೆಗಳನ್ನು ಇದುವರೆಗೆ ಕೇಳಿದ್ರಿ. ಆಕಾಶವಾಣಿ ಧಾರವಾಡ. ವೇಳೆ 6:05 ಆಗುತ್ತಲಿದೆ. ದಿಲ್ಲಿ ಕೇಂದ್ರದಿಂದ ಇದೀಗ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಸಂದರ್ಶಕರು ಮಾಯಾರಾಮನ್. 8:30 ಪುಷ್ಪಹಾರ್, 9:15 ಸ್ಪಾಟ್ಲೈಟ್, 9:30 ಬಾನುಲಿ ಭಿತ್ತಿಯಿಂದ. ಆಕಾಶವಾಣಿಗೆ 90 ವರ್ಷಗಳು ಪೂರೈಸಿದ ಸಂದರ್ಭದಲ್ಲಿ ನಿವೃತ್ತ ಹಿರಿಯ ಉದ್ಘೋಷಕರಾದ ಲತಾ ಹೆಗಡೆ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಜಿ ಸುರೇಖ ಸುರೇಶ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಗೀತಾಮೂರ್ತಿ ಅವರ ಹಾಡುಗಾರಿಕೆ. 10:30 ಆಕಾಶವಾಣಿಯ ಸಮಾಚಾರ ಸೇವಾ ವಿಭಾಗವು ಕೇಂದ್ರ ಸರ್ಕಾರದ 12 ವರ್ಷಗಳ ಸಾಧನೆಗಳ ಕುರಿತು ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಆರ್ಥಿಕ ವಿಕಾಸದ ಮಾಹಿತಿ ತಿಳಿಸುತ್ತಾರೆ. ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ ಈ ಕಾರ್ಯಕ್ರಮವನ್ನು ಕೇಳುತ್ತೀರಿ.

0: ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಮಂಗಳವಾರ ಸಂಜೆ 6:50
1: ಕೇಳುಗರೆ, ಈ ಸಲದ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ.
2: ನಾನು ಡಾಕ್ಟರ್ ರಿಕಿತಾ ಆರ್ಮುದೋಳ್, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ವೈದ್ಯಕೀಯ ಚಿಕಿತ್ಸೆ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಬರುವ ಮಂಗಳವಾರ ದಿನಾಂಕ 9 ಜೂನ್ 2026 ಸಂಜೆ 6:50 ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ವಯಸ್ಕರಲ್ಲಿ ಡೆಂಗ್ಯೂ ಎಂಬುದರ ಬಗ್ಗೆ ಕುರಿತು ಮಾತಾಡೋಣ. ಡೆಂಗ್ಯೂ ಜ್ವರದಲ್ಲಿ ಬರುವ ಲಕ್ಷಣಗಳು, ಅದರ ಚಿಕಿತ್ಸೆ ಹಾಗೂ ತಡೆಗಟ್ಟುವ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ.
0: ಪ್ರಶ್ನೆ ಕೇಳಲಿಕ್ಕೆ ಬಳಸಬೇಕಾದ ದೂರವಾಣಿ ಸಂಖ್ಯೆಗಳು 244-344-1415, 244-344-1516. ಧಾರವಾಡದ ಹೊರಗಿನಿಂದ ಕರೆ ಮಾಡುವವರು 0836 ಕೋಡ್ ಬಳಸಬಹುದು.
3: ಇನ್ನು ನಾಳೆ ಅಂದರೆ 10 ಜೂನ್ 2026 ಬುಧವಾರದಂದು ಬಿತ್ತರವಾಗುವ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಿಗ್ಗೆ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಡಾ ಅರವಿಂದ ಕುಲಕರ್ಣಿ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ಸುಬೋಧ ಸಮಾಲೋಚನೆಯಲ್ಲಿ ಮಾತನಾಡುವ ವಿಷಯ ಯೋಜನೆ, ಭಾಗವಹಿಸುವ ತಜ್ಞರು ಡಾ ಗುರುರಾಜ್ ಪಾಟೀಲ್, ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. 6:50 ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ, ಪ್ರಸ್ತುತಿ ಮಾಯಾರಾಮನ್, ಪ್ರಾಯೋಜಕರು ಕೆಎಲ್ಎಸ್ ವಿಡಿಐಟಿ ಹಳಿಯಾಳ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ, ಪ್ರಾಯೋಜಕರು ಸಿಡಿಎಸಿ. ಈ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಕೇಳುತ್ತೀರಿ. 7:45 ಸಮಗ್ರ ಆರೋಗ್ಯಕ್ಕಾಗಿ ಯೋಗ, ಪ್ರಾಯೋಜಿತ ಸರಣಿ, ಪ್ರಾಯೋಜಕರು ವೇದ ವೆಲ್ನೆಸ್ ಸೆಂಟರ್ ಶಿರಸಿ. 7:50 ಕೆಎಲ್ಇ ರೇಡಿಯೋ ಡಾಕ್ಟರ್, ಪ್ರಾಯೋಜಕರು ಕೆಎಲ್ಇಯ ಡಾ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೆಳಗಾವಿ. 8:30 ನಿಶಾಂತ್ ದಿವಟೆ ಅವರಿಂದ ಕೊಳಲು ವಾದನ. 9:00 ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ, ಪ್ರಾಯೋಜಿತ ಸರಣಿ, ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. 9:05 ಮುಕ್ತ ಕೃಷ್ಣಕುಮಾರ್ ಕುಲಕರ್ಣಿ ಅವರಿಂದ ಸುಗಮ ಸಂಗೀತ. 9:15 ಗೀತ ರಾಮಾಯಣ. 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ. 10:30 ರಾಮದುರ್ಗ ತಾಲೂಕಿನ ಮನಿಹಾಳದ ಪಾಂಡುರಂಗ ನಾರಾಯಣಪ್ಪ ಕೊಂಗಿ ಮತ್ತು ಸಂಗಡಿಗರಿಂದ ಬಯಲುನಾಡ ಯಕ್ಷಗಾನದಲ್ಲಿ ಪಾರ್ಥ ಪ್ರತಿಜ್ಞೆ ಸನ್ನಿವೇಶವನ್ನು ಕೇಳಲಿದ್ದೀರಿ. 11:00 ದಿವ್ಯಾಂಗ ತರಂಗ ನೇರ ಫೋನ್ ಇನ್ ಕಾರ್ಯಕ್ರಮ. 11:30 ಸಿಎಚ್ ಭೀಮಾಶಂಕರ್ ಅವರ ಗಾಯನವಿದೆ. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಕಾವ್ಯಕಲೆ ಕಲಾವಿದರಾದ ಮಂಗಳೂರಿನ ವೀಣಾ ಶ್ರೀನಿವಾಸ್ ಭಂಡಾರಿ ಅವರೊಂದಿಗೆ ಸಂದರ್ಶನವನ್ನು ನಡೆಸಿಕೊಡುತ್ತಾರೆ ಮಮತಾ ನವೀನ್ ಶೆಟ್ಟಿ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಕಣ್ಣಿಗೆ ಲೇಸರ್ ಶಸ್ತ್ರಚಿಕಿತ್ಸೆ ಕುರಿತು ಡಾ ರೋಹಿತ್ ಶೆಟ್ಟಿ ಅವರೊಡನೆ ಸಂದರ್ಶನ. ನಂತರ ಮೆದುಳು ಜ್ವರಕ್ಕೆ ಚಿಕಿತ್ಸೆ ಕುರಿತು ಡಾ ಸಿಪಿ ರವಿಕುಮಾರ್ ಅವರೊಂದಿಗೆ

ಇಲ್ಲಿಗೆ ಮಾತುಕತೆ. ಕಾರ್ಯಕ್ರಮದ ನಿರ್ಮಾಣ ಜಾಂಪಣ್ಣ ಹಾಶಿಹಾಳ್. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಚಟುವಟಿಕೆಗಳ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪಿಎಂ ಟೀಮ್ ಅಪ್ ಫಾರ್ ಟಾಯ್ಸ್ ಈ ಮಾಹಿತಿ ದೊರೆಯುತ್ತದೆ. 1:20 ರಾಯಬಾಗ್ ತಾಲೂಕಿನ ಬಸವರಾಜ್ ಜಕ್ಕಪ್ಪ ಲಕ್ಷ್ಮೇಶ್ವರ್ ಮತ್ತು ಸಂಘಟನೆಯಿಂದ ಭಜನ ಪದ. 1:30 ನಿಮ್ಮೊಂದಿಗೆ. 2:40 ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಇನ್ನು ಸಂಜೆಯಲ್ಲಿ 6:30 ರಸವಾರ್ತೆ, 6:51 ಕೃಷಿರಂಗದಲ್ಲಿ ಕೃಷಿಯಲ್ಲಿ ಸಾಂಪ್ರದಾಯಿಕ ತಳಿಗಳ ಪ್ರಾಮುಖ್ಯತೆ ಬಗ್ಗೆ ಖಾನಾಪುರ ತಾಲೂಕಿನ ಗುಂಡೇನಟ್ಟಿ ಗ್ರಾಮದ ಪ್ರಗತಿಪರ ರೈತರಾದ ಡಾ ಶಂಕರ್ ಲಂಗ್ಟೆ ಅವರೊಡನೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ಜನಪದ ಸಂಗೀತದಲ್ಲಿ ಮುಧೋಳ್ ತಾಲೂಕಿನ ಮಹಲಿಂಗಪುರದ ಚನ್ನಪ್ಪ ಚಂದ್ರಶೇಖರ್ ಲೋಣಿ ಮತ್ತು ಸಂಘಗಳಿಂದ ಕರಡಿ ಮಜಲು. 7:45 ಸುಭದ್ರಮ್ಮ ಮನ್ಸೂರ್ ಅವರು ಹಾಡಿರುವ ರಂಗಗೀತೆಗಳು. 8:00 ಮಹಿಳಾವಾಣಿ. 8:30 ಪುಷ್ಪಹಾರ್. 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕದಲ್ಲಿ ಅಂತಾರಾಷ್ಟ್ರೀಯ ಜಿಮ್ನಾಸ್ಟಿಕ್ ಆಟಗಾರ್ತಿ ಸೋನಿಕಾ ಗೌಡ ಅವರೊಂದಿಗೆ ಸಂದರ್ಶನ. 10:00 ನಾಟಕ ಚಿಕ್ಕಮ್ಮ. ರಚನೆ ಚಿದಂಬರ್ ಇನಾಮದಾರ್. ನಿರ್ಮಾಣ ಪ್ರಭಾ ಸಿರೂರು. 10:30 ಆಕಾಶವಾಣಿಯ ಸಮಾಚಾರ ಸೇವಾ ವಿಭಾಗವು ಕೇಂದ್ರ ಸರ್ಕಾರವು 12 ವರ್ಷಗಳ ಸಾಧನೆಗಳ ಕುರಿತು ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಮೂಲಸೌಕರ್ಯ ಮಾಹಿತಿ ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಇದುವರೆಗೆ ಕಾರ್ಯಕ್ರಮ ವಿವರಣೆ ಕೇಳಿದಿರಿ. ಆಕಾಶವಾಣಿ ಧಾರವಾಡ.

0: ಶ್ರೋತೃಬಾಂಧವರೇ, ಬಹು ಜನಪ್ರಿಯ ಸಂಗೀತ ಸರಣಿ ಗಾನಲಹರಿ
1: ಇದೀಗ ಅದರ ಮರು ಪ್ರಸಾರದ ಸಿಹಿ ಸಿಹಿ ವಾಣಿ.
2: ಕೋಗಿಲೆ ಹಾಡಿದೆ ಕೇಳಿದೆಯ, ಹೊಸ ರಾಗವ ಹಾಡಿದೆ ಆಲಿಸೆಯ.
0: ಹೌದು ಶ್ರೋತೃಗಳೇ, ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಟ್ಯೂನ್ ಮಾಡ್ರಿ ಧಾರವಾಡ ಆಕಾಶವಾಣಿ.
1: ಆಗ ಕೇಳಿ ಬರೋ ಕಾರ್ಯಕ್ರಮ ಸರಣಿಯೇ ಗಾನಲಹರಿ.
0: ಕೇಳ್ರಿ ಅಪ್ಯಾಯಮಾನ ನಾದ ಝರಿಯೊಳಗ ತೇಲಿ ನಲಿರಿ.
1: ಪ್ರತಿ ಮಂಗಳವಾರ ಮುಂಜಾನೆ 11 ಗಂಟೆಕ್ಕ ಗಾನಲಹರಿ.
0: ಗಾನಲಹರಿ.
1: ಗಾನಲಹರಿ.

0: ಆಕಾಶವಾಣಿ ಧಾರವಾಡ ವೇಳೆ 6:20 ದಿಲ್ಲಿ ಕೇಂದ್ರದಿಂದ ಇದೀಗ ಸಂಸ್ಕೃತದಲ್ಲಿ ವಾರ್ತೆಗಳು. 6:30 ಅವಲೋಕನವನ್ನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಲಿದ್ದೀರಿ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ಸುಷಮಾ ಕುಮಾರಿ. ಆದೌ ಮುಖ್ಯ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೂರಭಾಷದ್ವಾರ ಕುವೈತ್ ಆಮೀರ್ ಇತ್ಯನೇನ ಸಹ ಪಶ್ಚಿಮೇಷ್ಯಾಯಾ ವಿಕಸಿತಾಂ ಸುರಕ್ಷಾ ಸ್ಥಿತಿಂ ಚರ್ಚಿತವಾನ್. ಭಾರತಂ ಸಂಯುಕ್ತ ರಾಷ್ಟ್ರಸಂಘೆ ಪಾಕಿಸ್ತಾನಂ ನಿಂದಯನ್ ತಂ ದ್ವೇಷ ಉದ್ಯೋಗೀತಿ ಅವೋಚತ್. ಖಾದ್ಯ ಸುರಕ್ಷೆಯಾ ಸಹ ಕೃಷಕಾಣಾಂ ಸಶಕ್ತೀಕರಣ ವಿಷಯೆ ಕೇಂದ್ರಿತಸ್ಯ ಪಂಚದಿವಸೀಯಸ್ಯ ಬ್ರಿಕ್ಸ್ ಕೃಷಿ ಮಂತ್ರಿಣಾಂ ಸಮ್ಮೇಳನಂ ಇಂದೋರ್ ನಗರೆ ಆರಭ್ಯತೆ. ಸಾಮರಿಕ ಮಾರ್ಗ ಪರಿಯೋಜನಾಯಾ ಜೋಜಿಲಾ ಗೊಹವರ್ ಮಾರ್ಗ ಅಂತಿಮಾಂ ಸಫಲತಾಂ ಪ್ರಾಪ್ನೋತ್. ಯೇನ ಕಾಶ್ಮೀರ ಉಪತ್ಯಕಯಾ ಸಹ ಲದ್ದಾಖಸ್ಯ ಚ ಮಧ್ಯೆ ಸರ್ವ ಋತು ಸಂಪರ್ಕ ವಾಸ್ತವಿಕತಯಾ ಸಮೀಪೇ ಆಗತಃ. ಪಾಕಿಸ್ತಾನ ಅಧಿಕೃತ ಕಾಶ್ಮೀರೆ ಪ್ರದರ್ಶನಕಾರಿಣಾಂ ಸುರಕ್ಷಾ ಸೇನಾಭಿಃ ಸಹ ಸಂಜಾತೀಷು ಸಂಘರ್ಷೇಷು 30 ಅಧಿಕಃ ಜನಃ ಮೃತಃ ಪ್ರಾಯಃ 200 ಜನಾಶ್ಚ ವ್ರಣಿತಃ ಅಭವನ್. ಅಪಿ ಚ ಕರ್ನಾಟಕಸ್ಯ ಕೇರಳಸ್ಯ ಮಾಹಿ ಕ್ಷೇತ್ರಸ್ಯ ಚ ಉಪರಿ ಅತ್ಯಧಿಕ ವೃಷ್ಟೇಃ ಸಂಭಾವನಾಮಭಿಲಕ್ಷ್ಯ

ಆಕಾಶವಾಣಿ ಅವಲೋಕನ ವಿಷಯ ಜನೌಷಧಿ ಕೇಂದ್ರ ಮುಟ್ಟಿನ ನೈರ್ಮಲ್ಯಕ್ಕೆ ಹೊಸ ಭಾಷ್ಯ ಬರೆದವರು ಸಂತೋಷ್ ಓದುತ್ತಿರುವವರು ಲಿಂಗಾನಂದ ಸುರಕ್ಷಿತ ಮತ್ತು ಕೈಗೆಟುಕುವ ದರದಲ್ಲಿ ಮುಟ್ಟಿನ ನೈರ್ಮಲ್ಯ ಉತ್ಪನ್ನಗಳ ಲಭ್ಯತೆಯು ಕೇವಲ ಆರೋಗ್ಯದ ವಿಷಯವಲ್ಲ ಅದು ಆತ್ಮಗೌರವದ ವಿಷಯವೂ ಹೌದು ಭಾರತ ಸರ್ಕಾರದ ಪ್ರಮುಖ ಯೋಜನೆಯಾದ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನಾ ಅಡಿಯಲ್ಲಿ ದೇಶಾದ್ಯಂತ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ಮೂಲಕ ಕೇವಲ 1 ರೂಪಾಯಿ ದರದಲ್ಲಿ 1 ಸ್ಯಾನಿಟರಿ ಪ್ಯಾಡ್ ಲಭ್ಯವಿದೆ ಅನೇಕ ಮಹಿಳೆಯರು ಮತ್ತು ಹದಿಹರೆಯದ ಹುಡುಗಿಯರಿಗೆ ಹಿಂಜರಿಕೆ ಆರ್ಥಿಕ ಹೊರೆ ಮತ್ತು ಅಸುರಕ್ಷಿತ ಹಾಗೂ ಕಿರಿಕಿರಿ ಉಂಟು ಮಾಡುವ ಪರ್ಯಾಯ ಮಾರ್ಗಗಳಿಂದ ಈ ಚಿಕ್ಕ ಗುಲಾಬಿ ಪ್ಯಾಕೆಟ್ ಮುಕ್ತಿ ನೀಡಿದೆ ಒಂದು ಕಾಲದಲ್ಲಿ ಪ್ರತಿ ತಿಂಗಳ ಅನಿವಾರ್ಯತೆಯಾಗಿರುವ ಈ ವಿಷಯವು ಇಂದು ಕೈಗೆಟುಕುವ ಮತ್ತು ಸುಲಭವಾಗಿ ಲಭ್ಯವಿರುವ ಆಯ್ಕೆಯಾಗಿ ಬದಲಾಗಿದೆ ಮೇಲ್ನೋಟಕ್ಕೆ ಇವು ಜನೌಷಧಿ ಕೇಂದ್ರಗಳ ಕಪಾಟಿನಲ್ಲಿರುವ ಕೇವಲ ಸಾದಾ ಗುಲಾಬಿ ಬಣ್ಣದ ಪ್ಯಾಕೆಟ್ಗಳಂತೆ ಕಾಣಬಹುದು ಆದರೆ ಅನೇಕ ಮಹಿಳೆಯರಿಗೆ ಇದು ಕೈಗೆಟುಕುವ ದರ ಆತ್ಮಗೌರವ ಮತ್ತು ನೆಮ್ಮದಿಯ ಸಂಕೇತವಾಗಿದೆ ಒಂದು ಕಾಲದಲ್ಲಿ 60 ರೂಪಾಯಿಗಳಿಂದ 70 ರೂಪಾಯಿ ಬೆಲೆಯ ಪ್ಯಾಕೆಟ್ ಖರೀದಿಸುವ ಮುನ್ನ 2 ಬಾರಿ ಯೋಚಿಸಬೇಕಿದ್ದ ಮಹಿಳೆಯರಿಗೆ ಇಂದು ಅದೇ 10 ಪ್ಯಾಡ್ಗಳ ಪ್ಯಾಕೆಟ್ ಕೇವಲ 10 ರೂಪಾಯಿಗಳಿಂದ 12 ರೂಪಾಯಿಗಳಿಗೆ ಸಿಗುತ್ತಿರುವುದು ಅಕ್ಷರಶಃ ನಂಬಲ ಸಾಧ್ಯವಾದ ಬದಲಾವಣೆಯಂತೆ ಭಾಸವಾಗುತ್ತಿದೆ ಶಾಲೆಗೆ ಹೋಗುವ ಹೆಣ್ಣು ಮಕ್ಕಳಿಗೆ ಕಡಿಮೆ ಬೆಲೆಯ ಸ್ಯಾನಿಟರಿ ಪ್ಯಾಡ್ಗಳ ಲಭ್ಯತೆಯು ಮುಟ್ಟಿನ ದಿನಗಳ ಆತಂಕವನ್ನು ಉಂಟುಮಾಡಿದೆ ಶಾಲೆಗೆ ಗೈರುಹಾಜರಾಗುವುದನ್ನು ತಪ್ಪಿಸಿದೆ ಮತ್ತು ತರಗತಿಯಲ್ಲಿ ಹೆಚ್ಚಿನ ಆತ್ಮವಿಶ್ವಾಸವನ್ನು ನೀಡಿದೆ ಒಂದು ಕಾಲದಲ್ಲಿ ಮುಜುಗರದ ವಿಷಯವಾಗಿದ್ದ ಇದು ಈಗ ಸ್ನೇಹಿತೆಯರ ನಡುವೆ ಮುಕ್ತವಾಗಿ ಚರ್ಚಿಸುವ ವಿಷಯವಾಗಿ ಬದಲಾಗಿದೆ ಖಾಸಗಿ ಶಾಲೆಯ ಶಿಕ್ಷಕಿಯಾದ ಮೇಮಿ ಕೇವಲ ತಮಗಾಗಿ ಮಾತ್ರವಲ್ಲದೆ ತಮ್ಮ ನೆರೆಹೊರೆಯ ಮತ್ತು ಶಾಲೆಯ ಮಹಿಳೆಯರಿಗೂ ತಮ್ಮ ಮುಟ್ಟಿನ ಅಭ್ಯಾಸಗಳನ್ನು ಬದಲಾಯಿಸಿಕೊಳ್ಳಲು

ಉತ್ಸಾಹಿಸುತ್ತಿದ್ದಾರೆ. ಅವರು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳ ಮೂಲಕ ಕಡಿಮೆ ಬೆಲೆಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು ಖರೀದಿಸುವಂತೆ ಪ್ರೋತ್ಸಾಹಿಸುತ್ತಿದ್ದಾರೆ. ಜಾಗೃತಿಯು ಹೇಗೆ ಒಬ್ಬ ವ್ಯಕ್ತಿಯನ್ನು ತನ್ನ ಸಮುದಾಯದಲ್ಲಿ ಬದಲಾವಣೆಯ ಹರಿಕಾರನನ್ನಾಗಿ ಮಾಡಬಲ್ಲದು ಎಂಬುದಕ್ಕೆ ಇದು ಒಂದು ಉತ್ತಮ ಉದಾಹರಣೆಯಾಗಿದೆ. ಹಳೆಯ ಬೆಲೆಗಳು ಹೆಚ್ಚಾದ್ದರಿಂದ ಅನೇಕ ಮಹಿಳೆಯರು ಸ್ಯಾನಿಟರಿ ಪ್ಯಾಡ್ಗಳನ್ನು ಖರೀದಿಸಲು ಹಿಂಜರಿಯುತ್ತಿದ್ದರು ಅಥವಾ ಅನಿವಾರ್ಯವಾಗಿ ಬಟ್ಟೆಯನ್ನು ಬಳಸುತ್ತಿದ್ದರು. ಆದರೆ ಈಗ ಒಂದು ಪ್ಯಾಡ್ ಕೇವಲ 1 ರೂಪಾಯಿಗೆ ಸಿಗುವುದರಿಂದ ಮಹಿಳೆಯರಿಗೆ ಸುರಕ್ಷಿತ ಮತ್ತು ಆರಾಮದಾಯಕವಾದ ಆಯ್ಕೆ ಸಿಕ್ಕಿದೆ. ಅಸಂಖ್ಯಾತ ಮಹಿಳೆಯರಿಗೆ ಈ ಯೋಜನೆಯು ಆರ್ಥಿಕ ಒತ್ತಡವನ್ನು ಕಡಿಮೆ ಮಾಡಿದೆ ಮತ್ತು ಮುಟ್ಟಿನ ನೈರ್ಮಲ್ಯದ ಅಭ್ಯಾಸಗಳನ್ನು ಸುಧಾರಿಸಿದೆ. ಕಡಿಮೆ ಬೆಲೆಯ ಸ್ಯಾನಿಟರಿ ಪ್ಯಾಡ್ಗಳ ಲಭ್ಯತೆಯು ಹಿಂಜರಿಕೆಯ ಬದಲಾಗಿ ಆತ್ಮವಿಶ್ವಾಸವನ್ನು ಮತ್ತು ಅನಿವಾರ್ಯ ಹೊಂದಾಣಿಕೆಯ ಬದಲಿಗೆ ನೆಮ್ಮದಿಯನ್ನು ತಂದಿದೆ. ಈ ಉಪಕ್ರಮ ಕೇವಲ ಕಡಿಮೆ ಬೆಲೆಯ ಬಗ್ಗೆ ಮಾತ್ರವಲ್ಲ, ಇದು ಲಭ್ಯತೆ, ಜಾಗೃತಿ ಮತ್ತು ಸ್ವಾಭಿಮಾನದ ವಿಷಯವಾಗಿದೆ. ಗುಣಮಟ್ಟದ ಸ್ಯಾನಿಟರಿ ಪ್ಯಾಡ್ಗಳು ಕೇವಲ 1 ರೂಪಾಯಿಗೆ ಸಿಗುವಂತೆ ಮಾಡುವ ಮೂಲಕ ಕೇಂದ್ರ ಸರ್ಕಾರ ವಿಶೇಷವಾಗಿ ಕಡಿಮೆ ಮತ್ತು ಮಧ್ಯಮ ಆದಾಯದ ಸಮುದಾಯದ ಮಹಿಳೆಯರ ಆರೋಗ್ಯವನ್ನು ಸಂರಕ್ಷಿಸುವ ನಿಟ್ಟಿನಲ್ಲಿ ಅರ್ಥಪೂರ್ಣ ಹೆಜ್ಜೆ ಇಟ್ಟಿದೆ. ಮಹಿಳೆಯರಿಗೆ ಕೈಗೆಟುಕುವ ದರದಲ್ಲಿ ಮುಟ್ಟಿನ ಆರೋಗ್ಯ ಸೇವೆಗಳನ್ನು ಸುಲಭವಾಗಿ ಒದಗಿಸುವುದು ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಯೋಜನೆಯ ಅನೇಕ ಪ್ರಯೋಜನಗಳಲ್ಲಿ ಒಂದಾಗಿದೆ. ಇನ್ನೊಂದೆಡೆ, ಕಳೆದ 12 ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಭಾರತದ ಆರೋಗ್ಯ ವ್ಯವಸ್ಥೆಯನ್ನು ಗಮನಾರ್ಹವಾಗಿ ಬಲಪಡಿಸಿದೆ. 44 ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ಆರೋಗ್ಯ ವಿಮೆ ಮಾಡಲಾಗಿದೆ ಮತ್ತು 1.86 ಲಕ್ಷಕ್ಕೂ ಹೆಚ್ಚು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. 18,000 ಜನೌಷಧಿ ಕೇಂದ್ರಗಳ ಮೂಲಕ ಈಗ ಜನರಿಕ್ ಔಷಧಿಗಳು ಮಾರುಕಟ್ಟೆ ಬೆಲೆಗಿಂತ ಶೇಕಡ 50-90% ಕಡಿಮೆ ದರದಲ್ಲಿ ಲಭ್ಯವಿದ್ದು, ಭಾರತದಲ್ಲಿ ವೈದ್ಯಕೀಯ ಕಾಲೇಜುಗಳು ದ್ವಿಗುಣಗೊಂಡಿದೆ. 2014 ಈಚೆಗೆ 12 ನೂತನ ಏಮ್ಸ್ಗಳು ಕಾರ್ಯನಿರ್ವಹಿಸುತ್ತಿವೆ. ಸಾಂಪ್ರದಾಯಿಕ ಔಷಧವು ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯಲ್ಲಿ ಔಪಚಾರಿಕವಾಗಿ ಸಂಯೋಜಿಸಲ್ಪಟ್ಟಿದೆ. 2014 ತಾಯಂದಿರು ಮತ್ತು ಮಕ್ಕಳ ಮರಣ ಪ್ರಮಾಣ ಗಮನಾರ್ಹವಾಗಿ ಕಡಿಮೆಯಾಗಿದೆ. ಕ್ಷಯರೋಗವು ಜಾಗತಿಕ ದರಕ್ಕಿಂತ 2 ಪಟ್ಟು ಕಡಿಮೆಯಾಗಿದೆ ಮತ್ತು ಮಲೇರಿಯಾ ರೋಗ ಶೇಕಡ 78% ಕಡಿಮೆಯಾಗಿ ಇತರೆ ವಿವಿಧ ರೋಗಗಳ ಹರಡುವಿಕೆಯೂ ಕೂಡ ಕಡಿಮೆಯಾಗುತ್ತಿದೆ. ಕಳೆದ 12 ವರ್ಷಗಳಲ್ಲಿ ಭಾರತ ತನ್ನ ಸಾರ್ವಜನಿಕ ಆರೋಗ್ಯ ಮೂಲಸೌಕರ್ಯವನ್ನು ಬೃಹತ್ ಪ್ರಮಾಣದಲ್ಲಿ ಪರಿವರ್ತಿಸಿದೆ. ಒಟ್ಟಾರೆಯಾಗಿ ಈ ಲಾಭಗಳು ಸಾರ್ವತ್ರಿಕ ಆರೋಗ್ಯ ವ್ಯಾಪ್ತಿಯತ್ತ ಭಾರತದ ಸ್ಥಿರ ಪ್ರಗತಿಯನ್ನು ಪ್ರತಿಬಿಂಬಿಸುತ್ತವೆ. ಇದರ ಜೊತೆಗೆ ಪ್ರಧಾನಮಂತ್ರಿ ಜನೌಷಧ ಕೇಂದ್ರಗಳು ಮುಟ್ಟಿನ ನೈರ್ಮಲ್ಯಕ್ಕೆ ಹೊಸ ಭಾಷ್ಯ ಬರೆದಿವೆ. ಕೇವಲ ನಗರಗಳು ಮಾತ್ರವಲ್ಲದೆ ಹಳ್ಳಿಗಳಲ್ಲೂ ಜನೌಷಧ ಕೇಂದ್ರಗಳು ತೆರೆದಿರುವುದರಿಂದ ಕಡಿಮೆ ಬೆಲೆಯ ಸ್ಯಾನಿಟರಿ ಪ್ಯಾಡ್ಗಳು ಕಡಿಮೆ ಮತ್ತು ಮಧ್ಯಮ ಆದಾಯದ ಗುಂಪುಗಳ ಮಹಿಳೆಯರಿಗೆ ವರದಾನವಾಗಿದೆ. ಈ ಮೂಲಕ ಮಹಿಳೆಯರ ಆರೋಗ್ಯ ಹಿಂದೆಂದಿಗಿಂತಲೂ ಈಗ ಹೆಚ್ಚು ಸ್ಥಿರವಾಗಿದೆ. ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಆಕಾಶವಾಣಿ ಧಾರವಾಡ.
1: ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ. ದಿ. ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ
2: ಕೇಳುಗರೇ, ಗಮನಿಸಿ, ಈ ಸಂಜೆ 6:51 ಕೃಷಿರಂಗದಲ್ಲಿ ಪ್ರಾಯೋಜಿತ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ಮಾತನಾಡುವ ವಿಷಯ ವಯಸ್ಕರಲ್ಲಿ ಡೆಂಗ್ಯೂ. ಭಾಗವಹಿಸುವ ವೈದ್ಯರು ಡಾಕ್ಟರ್ ನಿಖಿತಾ ಮುದೋಳ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಕುಮಾರ್ ಅಗಡಿ. ಪ್ರಾಯೋಜಕರು ಎಸ್ಡಿಎಂ ಆಸ್ಪತ್ರೆ ಸತ್ತೂರು ಧಾರವಾಡ. ಕಾರ್ಯಕ್ರಮಕ್ಕೆ ಕರೆ ಮಾಡುವ ಸಂಖ್ಯೆ 244-344-14 244-344-15 STD ಕೋಡ್ 0836 ಆಕಾಶವಾಣಿ ಧಾರವಾಡ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ 6:40

0: ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSVLR@gmail.com.

ಬೇಲೂರು, ಹಳೆಬೀಡು, ಸೋಮನಾಥಪುರಾದಿಗಳಲ್ಲಿ ಶಿಲ್ಪದಲ್ಲೇ ಕನ್ನಡ ನಾಡಿನ ಇತಿಹಾಸವನ್ನು, ಸಂಗೀತ ನೃತ್ಯ ಸಾಹಿತ್ಯಗಳನ್ನು ನಿರ್ಮಿಸಿದ ಜಕಣಾಚಾರಿ ಉದಿಸಿದ ನಾಡು ನಮ್ಮ ಕನ್ನಡ ನಾಡು.

0: ಸಂಗೀತ ನಿರ್ದೇಶಕರು,
1: ಹಿನ್ನೆಲೆ ಗಾಯಕರು,
0: ಚಿತ್ರ ಸಾಹಿತಿಗಳು,
1: ವಾದ್ಯ ಸಂಗೀತಗಾರರು,
0: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
1: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
0: ನಮ್ಮ ವಾಣಿ ಆಕಾಶವಾಣಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ವಿಧಾನ ಪರಿಷತ್ ಚುನಾವಣೆ, 8 ಅಭ್ಯರ್ಥಿಗಳ ನಾಮಪತ್ರ ಮಾನ್ಯ, ನಾಡಿದ್ದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕ. ಮುಜರಾಯಿ ಇಲಾಖೆ ದೇಗುಲಗಳ ನಿರ್ವಹಣೆಯನ್ನು ಮತ್ತಷ್ಟು ಸುಧಾರಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಿರುಕು ತರಲು ಕಾಂಗ್ರೆಸ್ ಯತ್ನ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ಬೆಂಗಳೂರು ತುಮಕೂರು ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಕಾರವಾರ ಮಡ್ಗಾಂವ್ ರೈಲು ಸೇವೆ ಇನ್ನು ಮುಂದೆ ಖಾಯಂ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪಷ್ಟನೆ. ವಾರ್ತೆಗಳ ವಿವರ: ವಿಧಾನಸಭೆಯ ಸದಸ್ಯರಿಂದ ವಿಧಾನ ಪರಿಷತ್ಗೆ ನಡೆಯುವ 7 ಸ್ಥಾನಗಳ ಚುನಾವಣೆಗೆ ಸಲ್ಲಿಕೆಯಾಗಿರುವ 8 ಅಭ್ಯರ್ಥಿಗಳ ನಾಮಪತ್ರ ಪುರಸ್ಕೃತಗೊಂಡಿವೆ. ಜೆಡಿಎಸ್ನ ಗೋವಿಂದರಾಜು, ಬಿಜೆಪಿಯ ರಘು ಆರ್, ಲಿಂಗರಾಜ್ ಪಾಟೀಲ್, ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್, ಶಿವಣ್ಣ ಬಿಎಸ್, ವಿನಯ್ ಕಾರ್ತಿಕ್, ಪಿವಿ ಮೋಹನ್, ತಿಪ್ಪಣ್ಣಪ್ಪ ಕಮಕನೂರ ಅವರ ನಾಮಪತ್ರಗಳು ಮಾನ್ಯಗೊಂಡಿವೆ ಎಂದು ಚುನಾವಣಾಧಿಕಾರಿ ಎಂಕೆ ವಿಶಾಲಾಕ್ಷಿ ತಿಳಿಸಿದ್ದಾರೆ. ಇದೇ 11ರಂದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನಾಂಕವಾಗಿದೆ. ಯಾರೊಬ್ಬರು ನಾಮಪತ್ರ ಹಿಂಪಡೆದಿದ್ದರೆ ಇದೇ 18ರಂದು ಮೇಲ್ಮನೆ ಸದಸ್ಯತ್ವಕ್ಕೆ ಮತದಾನ ನಡೆಯಲಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ವಿಧಾನಸೌಧದಲ್ಲಿ ಇಂದು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಮುಜರಾಯಿ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದರು. ಸಭೆಯಲ್ಲಿ ಸರ್ಕಾರದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಗ್ರಾಮೀಣ ಮತ್ತು ಪಾರಂಪರಿಕ ಕ್ರೀಡೆಗಳಿಗೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ಯುವಕರಿಗೆ ಉತ್ತೇಜನ ನೀಡಬೇಕು ಎಂದು ಸಲಹೆ ನೀಡಿದರು. ಇದೇ ವೇಳೆ ಮುಜರಾಯಿ ಇಲಾಖೆಯ ಆಡಳಿತಾತ್ಮಕ ವಿಚಾರಗಳ ಕುರಿತು ಸಮಗ್ರವಾಗಿ ಪರಿಶೀಲನೆ ನಡೆಸಿದ ಅವರು, ಇಲಾಖೆಗೆ ಒಳಪಡುವ ದೇಗುಲಗಳ ನಿರ್ವಹಣೆ, ಭಕ್ತರಿಗೆ ಒದಗಿಸಲಾಗುತ್ತಿರುವಂತಹ ಸೌಕರ್ಯಗಳು ಹಾಗೂ ಇಲಾಖೆಯ

0: ಕಾರ್ಯಕ್ಷಮತೆಯನ್ನು ಮತ್ತಷ್ಟು ಸುಧಾರಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಿರುಕು ತರಲು ಕಾಂಗ್ರೆಸ್ ಪ್ರಯತ್ನ ಮಾಡುತ್ತಿದೆ ಎಂದು ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಮಂಡ್ಯ ತಾಲೂಕಿನ ತಗ್ಗಹಳ್ಳಿ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇವೇಗೌಡರ ಬಗ್ಗೆ ಕಾಂಗ್ರೆಸ್ಸಿಗರಿಗೆ ಈಗ ಅನುಕಂಪ ಬಂದಿದೆ ಎಂದು ತಿಳಿಸಿದ್ದಾರೆ. ದೇವೇಗೌಡರು ಸ್ವಾಭಿಮಾನಕ್ಕೆ ಧಕ್ಕೆಯಾದಾಗ ಪ್ರಧಾನಿ ಸ್ಥಾನವನ್ನೇ ತ್ಯಜಿಸಿದ್ದರು ಎಂದು ಹೇಳಿದ್ದಾರೆ. ಇದೇ ವೇಳೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿರುವುದರಿಂದ ಒಕ್ಕಲಿಗ ಸಮುದಾಯದ ಮತದಲ್ಲಿ ಯಾವುದೇ ವ್ಯತ್ಯಾಸ ಆಗುವುದಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ಇಂದು ಬೆಂಗಳೂರು ಮತ್ತು ತುಮಕೂರು ಸುತ್ತಮುತ್ತ ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದರು. ಮುಖ್ಯ ಆಡಳಿತಾಧಿಕಾರಿ ಅಜಯ್ ಶರ್ಮಾ ಹಾಗೂ ನೈರುತ್ಯ ರೈಲ್ವೆ ನಿರ್ಮಾಣ ವಿಭಾಗದ ಹಿರಿಯ ಅಧಿಕಾರಿಗಳೊಂದಿಗೆ ಬೆಂಗಳೂರು ಮತ್ತು ತುಮಕೂರು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವಂತಹ ಹಾಗೂ ಪ್ರಸ್ತಾವಿತ ರೈಲ್ವೆ ಮೂಲಸೌಕರ್ಯ ಯೋಜನೆಗಳ ಪ್ರಗತಿ ಪರಿಶೀಲಿಸಿದರು. ಈ ಯೋಜನೆಗಳ ಮಹತ್ವ ಉಲ್ಲೇಖಿಸಿದ ಸಚಿವರು, ಬೆಂಗಳೂರು ಮತ್ತು ತುಮಕೂರು ಪ್ರದೇಶಗಳಲ್ಲಿ ಸುಧಾರಿತ ರೈಲು ಸಂಪರ್ಕವು ಕೈಗಾರಿಕಾ ಬೆಳವಣಿಗೆ, ವಾಣಿಜ್ಯ ಚಟುವಟಿಕೆಗಳು ಹಾಗೂ ಒಟ್ಟಾರೆ ಪ್ರಾದೇಶಿಕ ಅಭಿವೃದ್ದಿಗೆ ಉತ್ತೇಜನ ನೀಡಲಿದೆ ಎಂದು ತಿಳಿಸಿದ್ದಾರೆ. ಎಲ್ಲಾ ಯೋಜನೆಗಳನ್ನು ನಿಗದಿತ ಸಮಯದ ಒಳಗೆ ಪೂರ್ಣಗೊಳಿಸುವುದು ಪ್ರಮುಖ ಆದ್ಯತೆಯಾಗಿದ್ದು, ಯಾವುದೇ ವಿಳಂಬವಾಗದಂತೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಕಾರವಾರ ಮತ್ತು ಮಡಗಾಂವ್ ನಡುವೆ ಸಂಚರಿಸುತ್ತಿದ್ದಂತಹ ವಿಶೇಷ ರೈಲನ್ನು ಇನ್ನು ಮುಂದೆ ಖಾಯಂ ಸೇವೆಯನ್ನಾಗಿ ಪರಿವರ್ತಿಸಲು ರೈಲ್ವೆ ಮಂಡಳಿ ಆದೇಶ ಹೊರಡಿಸಿದೆ ಎಂದು ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ತಿಳಿಸಿದ್ದಾರೆ. ಈ ರೈಲು ಎಸಿ, ಸ್ಲೀಪರ್ ಮತ್ತು ಸಾಮಾನ್ಯ ದರ್ಜೆಯ ಬೋಗಿಗಳನ್ನು ಒಳಗೊಂಡ ಒಟ್ಟು 14 ಬೋಗಿಗಳೊಂದಿಗೆ ಸಂಚರಿಸಲಿದೆ. ಈ ಭಾಗದ ಜನಸಾಮಾನ್ಯರಿಗೆ, ಉದ್ಯೋಗಿಗಳಿಗೆ, ಪ್ರವಾಸಿಗರಿಗೆ ಹಾಗೂ ಆರೋಗ್ಯ ಸೇವೆಗಾಗಿ ಗೋವಾಕ್ಕೆ ತೆರಳುವ ರೋಗಿಗಳಿಗೆ ಅತ್ಯಂತ ಉಪಯುಕ್ತವಾಗಲಿರುವ ಈ ಖಾಯಂ ರೈಲು ಸೇವೆಯ ಸೌಲಭ್ಯವನ್ನು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಸಂಸದ ಕಾಗೇರಿ ಮನವಿ ಮಾಡಿದ್ದಾರೆ. ಬಿಟ್ಕಾಯಿನ್ ಪ್ರಕರಣದಲ್ಲಿ ಶಾಸಕ ಎನ್ಎ ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲಪಾಡ್ಗೆ ಜಾರಿ ನಿರ್ದೇಶನಾಲಯ 3ನೇ ನೋಟಿಸ್ ನೀಡಲು ಸಿದ್ದತೆ ನಡೆಸಿದೆ. ಬಿಟ್ಕಾಯಿನ್ಗಳನ್ನು ಭಾರತೀಯ ಕರೆನ್ಸಿಗೆ ಅಕ್ರಮವಾಗಿ ಪರಿವರ್ತಿಸುವ ಮೂಲಕ ನಲಪಾಡ್ ಖಾತೆಗೆ ಕೋಟ್ಯಂತರ ರೂಪಾಯಿ ರವಾನಿಸಲಾಗಿದೆ. ಜೊತೆಗೆ ಹ್ಯಾಕರ್ ಶ್ರೀಕಿಯೊಂದಿಗೆ ಅಕ್ರಮವಾಗಿ ಬಿಟ್ಕಾಯಿನ್ಗಳನ್ನು ಪಡೆದು ನಗದು ರೂಪದಲ್ಲಿ ಪರಿವರ್ತಿಸಿದ ಆರೋಪವೂ ಕೇಳಿಬಂದಿದೆ. ಈ ಹಿಂದೆ ಇಡಿ ಅಧಿಕಾರಿಗಳು ಶಾಸಕ ಎಂಎ ಹ್ಯಾರಿಸ್ ಹಾಗೂ ಮೊಹಮ್ಮದ್ ನಲಪಾಡ್ ಅವರ ನಿವಾಸಗಳ ಮೇಲೆ ದಾಳಿ ನಡೆಸಿ ಸಾಕ್ಷಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈಗಾಗಲೇ 2 ಬಾರಿ ನೋಟಿಸ್ ನೀಡಿದ್ದರೂ ಮೊಹಮ್ಮದ್ ನಲಪಾಡ್ ವಿಚಾರಣೆಗೆ ಹಾಜರಾಗಿಲ್ಲ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮೈಸೂರಿನ ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯ ಸೇರಿದಂತೆ ವಿವಿಧ ಸಿಎಸ್ಐಆರ್ ಸಂಸ್ಥೆಗಳ ಸಹಯೋಗದಲ್ಲಿ ಇದೇ 13ರಂದು ಬೆಂಗಳೂರಿನ ವಿಎಂ ಗಾಡ್ಕೆ ಕನ್ವೆನ್ಷನ್ ಸಭಾಂಗಣದಲ್ಲಿ ರೈಸ್ ಕಾನ್ಕ್ಲೇವ್ 2026 ಆಯೋಜನೆ ಮಾಡಲಾಗಿದೆ. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಭೂ ವಿಜ್ಞಾನಗಳ ಖಾತೆಯ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ ಎಂದು ಸಿಎಫ್ಟಿಆರ್ಐ ನಿರ್ದೇಶಕ ಡಾ ಗಿರಿಧರ್ ಪರ್ವತಂ ಮೈಸೂರಿನಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರದ ವಿಕಸಿತ ಭಾರತ 2047 ದೃಷ್ಟಿಕೋನದಡಿ ಈ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದ್ದು, ಸಂಶೋಧನೆ, ಕೈಗಾರಿಕೆ, ನವೋದ್ಯಮ ಮತ್ತು ಉದ್ಯಮಶೀಲತೆಗೆ ಉತ್ತೇಜನ ನೀಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಸಂಪೂರ್ಣ ಸರ್ಕಾರ, ಸಂಪೂರ್ಣ ಸಮಾಜ ಹಾಗೂ ಸಂಪೂರ್ಣ ವಿಜ್ಞಾನ ಮತ್ತು ನವೋದ್ಯಮ ಎಂಬ ಪರಿಕಲ್ಪನೆಯಡಿ ಈ ಸಮಾವೇಶ ಜರುಗಲಿದೆ. ವೈಜ್ಞಾನಿಕ ಸಂಶೋಧನೆಗಳನ್ನು ವಾಣಿಜ್ಯ ಉತ್ಪನ್ನಗಳಾಗಿ ಪರಿವರ್ತಿಸಲು ಮತ್ತು ಯುವ ನವೋದ್ಯಮಿಗಳಿಗೆ ಸೂಕ್ತ ಪರಿಸರ ವ್ಯವಸ್ಥೆ ನಿರ್ಮಿಸಲು ಇದು ಸಹಕಾರಿಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ರೈತರ ಕೃಷಿ ಭೂಮಿಯ ಸಂಸ್ಕರಣೆ, ಮಣ್ಣಿನ ಫಲವತ್ತತೆ ಕಾಪಾಡುವಿಕೆ ಹಾಗೂ ಸುಸ್ಥಿರ ಕೃಷಿ ಪದ್ದತಿಗಳ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಮ್ಮಿಕೊಂಡಿರುವಂತಹ ಖೇತ್ ಬಚಾವೋ ಅಭಿಯಾನಕ್ಕೆ ಗದಗದಲ್ಲಿ ಮಾಜಿ ಮುಖ್ಯಮಂತ್ರಿ ಸಂಸದ ಬಸವರಾಜ ಬೊಮ್ಮಾಯಿ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಕೃಷಿ ದೇಶದ ಆರ್ಥಿಕತೆಯ ಬೆನ್ನೆಲುಬಾಗಿದ್ದು ಕೃಷಿ ಭೂಮಿಯ ಸಂರಕ್ಷಣೆ ಮತ್ತು ಮಣ್ಣಿನ ಆರೋಗ್ಯ ಕಾಪಾಡುವಿಕೆ ಇಂದಿನ ಅಗತ್ಯವಾಗಿದೆ ಎಂದು ಹೇಳಿದ್ದಾರೆ. ರೈತರು ವೈಜ್ಞಾನಿಕ ಕೃಷಿ ಪದ್ದತಿಗಳನ್ನು ಅಳವಡಿಸಿಕೊಳ್ಳುವುದರ ಜೊತೆಗೆ ಮಣ್ಣಿನ ಪರೀಕ್ಷೆ, ನೀರಿನ ಸಮರ್ಪಕ ಬಳಕೆ ಹಾಗೂ ಸಾವಯವ ಜೊತೆಗೆ ನೈಸರ್ಗಿಕ ಕೃಷಿ ಕ್ರಮಗಳಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ.

0: ಚುನಾವಣಾ ಆಯೋಗದ ನಿರ್ದೇಶನದಂತೆ ಮಂಡ್ಯ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಮ್ಯಾಪಿಂಗ್ ಕಾರ್ಯವು ಈಗಾಗಲೇ ಶೇಕಡ 96.59 ಪ್ರಗತಿಯನ್ನು ಕಂಡಿದ್ದು, ಉಳಿದ ಬಾಕಿ ಮ್ಯಾಪಿಂಗ್ ಅನ್ನು ಶೀಘ್ರವೇ ಪೂರ್ಣಗೊಳಿಸುವಂತೆ ಜಿಲ್ಲಾಧಿಕಾರಿ ಡಾ ಕುಮಾರ್ ಸೂಚಿಸಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯ ಕಾರ್ಯವನ್ನು ಯಶಸ್ವಿಗೊಳಿಸಲು ಮತ್ತು ಆರೋಗ್ಯಯುತ ಮತದಾರರ ಪಟ್ಟಿಯನ್ನು ಅಂತಿಮಗೊಳಿಸುವಲ್ಲಿ ನಿಯಮದಾನುಸಾರ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಆನಂದ್ ಕೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ನಕಲಿ ವೈದ್ಯರ ಚಟುವಟಿಕೆಗಳು ಹಾಗೂ ಅವರಿಂದ ಉಂಟಾಗುವ ಸಾವು ನೋವುಗಳ ಬಗ್ಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕಟ್ಟುನಿಟ್ಟಿನ ನಿಗಾ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಸೂಚನೆ ನೀಡಿದ್ದಾರೆ. ವಿವಿಧ ಆರೋಗ್ಯ ಕಾರ್ಯಕ್ರಮಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೆಪಿಎಂಇ ಕಾಯ್ದೆ ಉಲ್ಲಂಘನೆಯಾಗದಂತೆ ಕಟ್ಟುನಿಟ್ಟಿನ ಮೇಲ್ವಿಚಾರಣೆ ನಡೆಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಸಭೆಯಲ್ಲಿ ತಾಯಿ ಮತ್ತು ಶಿಶು ಆರೋಗ್ಯ, ಕ್ಷಯರೋಗ ನಿಯಂತ್ರಣ, ಡೆಂಗ್ಯೂ ತಡೆ, ಬಾಲ್ಯ ವಿವಾಹ ಮತ್ತು ರಕ್ತಹೀನತೆ ಸಮಸ್ಯೆಗಳ ಕುರಿತು ವಿಸ್ತೃತ ಚರ್ಚೆ ನಡೆಸಲಾಯಿತು. ಇನ್ನು ಹವಾವರ್ತಮಾನ. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಹಾಗೂ ಒಳನಾಡಿನ ಹಲವೆಡೆ ಮಳೆಯಾದ ವರದಿಯಾಗಿದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗಲಿದೆ. ಕೊಡಗು, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ ಜಿಲ್ಲೆಗಳ ಹಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡು ಜಿಲ್ಲೆಗಳಾದಂತಹ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ ಮತ್ತು ಕಲಬುರಗಿ ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಕೃಷಿ ಬಳಕೆಯ ಸಬ್ಸಿಡಿ ಯೂರಿಯಾ ರಸಗೊಬ್ಬರವನ್ನು ಅಕ್ರಮವಾಗಿ ಬಳಸಿಕೊಂಡು ನಕಲಿ ಡಿಇಎಫ್ ಆಯಿಲ್ ತಯಾರಿಸುತ್ತಿದ್ದಂತಹ ಘಟಕದ ಮೇಲೆ ದಾಳಿ ನಡೆಸಿರುವ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿ ಮತ್ತು ಕೃಷಿ ಇಲಾಖೆ ಜಾಗೃತ ದಳದ ಅಧಿಕಾರಿಗಳ ತಂಡ 216 ಚೀಲ ಯೂರಿಯಾ ಗೊಬ್ಬರವನ್ನು ಜಪ್ತಿ ಮಾಡಿದ್ದಾರೆ. ಎಸ್ಐಆರ್ ಸಂಬಂಧ ಜನರು ಮತದಾನದ ಹಕ್ಕು ಕಳೆದುಕೊಳ್ಳಲು ಅವಕಾಶ ನೀಡದಂತೆ ಒತ್ತಾಯಿಸಿ ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿ ಅವರಿಗೆ ರೈತರ ಸಂಘ, ದಲಿತ ಸಂಘ, ಕಾರ್ಮಿಕ ಸಂಘಟನೆಗಳು ಸೇರಿದಂತೆ ವಿವಿಧ ಜನಪರ ಸಂಘಟನೆಗಳು ಮನವಿ ಮಾಡಿ ಒತ್ತಾಯ ಸಲ್ಲಿಸಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆ 8 ಅಭ್ಯರ್ಥಿಗಳ ನಾಮಪತ್ರ ಮಾನ್ಯ, ನಾಡಿದ್ದು ನಾಮಪತ್ರ ಹಿಂಪಡೆಯಲು ಕೊನೆಯ ದಿನ. ಮುಜರಾಯಿ ಇಲಾಖೆ ದೇಗುಲಗಳ ನಿರ್ವಹಣೆಯನ್ನು ಮತ್ತಷ್ಟು ಸುಧಾರಿಸುವಂತೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಬಿರುಕು ತರಲು ಕಾಂಗ್ರೆಸ್ ಯತ್ನ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ. ಬೆಂಗಳೂರು ತುಮಕೂರು ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ ನಡೆಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಕಾರವಾರ ಮಡ್ಗಾಂವ್ ರೈಲು ಸೇವೆ ಇನ್ನು ಮುಂದೆ ಖಾಯಂ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸ್ಪಷ್ಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ನಿಮಿಷಕ್ಕೆ.
1: ಆಕಾಶವಾಣಿ ಧಾರವಾಡ.
2: ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ. ದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.

0: ಅಲ್ಲೂ ಕಡಿಮೆ ಪ್ರೀಮಿಯಂ ಮತ್ತೆ ಬೋನಸ್ ಕೂಡ ಚೆನ್ನಾಗಿ ಸಿಗುವಂತ ಒಳ್ಳೆ ಭರವಸೆ ಯಾವ್ದಾದ್ರು ಲೈಫ್ ಇನ್ಸೂರೆನ್ಸ್ ಪಾಲಿಸಿ ಹೇಳು.
1: ವಾರೆವಾ, ಇಷ್ಟೆಲ್ಲಾ ವಿಷಯಗಳು ಒಂದೇ ಪಾಲಿಸಿಯಲ್ಲಿ? ಸಾಧ್ಯವಿಲ್ಲ.
2: ಅದು ಸಾಧ್ಯ. ಪಿಎಲ್ಐ ಜೊತೆಗೆ ಸರ್ಕಾರಿ ಸಿಬ್ಬಂದಿಗಳ ಜೊತೆ ಜೊತೆ ಈಗ ಲಿಸ್ಟೆಡ್ ಕಂಪನೀಸ್ ಎಂಪ್ಲಾಯೀಸ್ ಅಥವಾ ಎಲ್ಲಾ ಪ್ರೊಫೆಷನಲ್ಸ್ ಅಂದ್ರೆ ಸಿಎ, ಡಾಕ್ಟರ್ಸ್, ಇಂಜಿನಿಯರ್ಸ್ ಕೂಡ ಪಡಿಬಹುದು ಪಿಎಲ್ಐ ಪಾಲಿಸಿಗಳ ಲಾಭ. ಅದರ ಜೊತೆಗೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ನ ಭರವಸೆ ಕೂಡ 1884. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದ ಪೋಸ್ಟ್ ಆಫೀಸ್ ಅನ್ನು ಇಂದೇ ಸಂಪರ್ಕಿಸಿ ಅಥವಾ ಲಾಗ್ ಆನ್ ಮಾಡಿ www.indiapost.gov.in.
3: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ.
4: 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ.
3: 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ.
4: ಎಸ್ಎಸ್ಎಲ್ಸಿ ಪಾಸ್ ಅಥವಾ ಫೇಲ್ ಆದವರಿಗೆ ವೃತ್ತಿ ತರಬೇತಿಗೆ ಬೇಕಾದ ಫೌಂಡೇಶನ್ ಕೋರ್ಸ್ ನಡೆಸಲಾಗುವುದು.
3: ತರಗತಿಗಳು ಆನ್ಲೈನ್ನಲ್ಲೂ ನಡೆಯುತ್ತವೆ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಹಿಂದೆ ಸಂಪರ್ಕಿಸಿ.
4: ಬಿಡಿ ತಟ್ಟಿ ಕಿವುಡ ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ ಜಿಲ್ಲೆ.
3: ಮೊಬೈಲ್ 9448309994.
5: आसमान में खासी आवाज है, एक ऐसी गूंज जो हर भारतीय के दिल में बसी है। हर बार जब हम वर्दी पहनते हैं तो एक वादा करते हैं इस देश से और हर उस दुश्मन से जो हमारी तरफ देखता है कि हम तैयार हैं, हम यहाँ हैं, और जब तक हम यहाँ हैं आसमान में तिरंगा लहराता रहेगा। भारतीय वायुसेना के आवेदन 2 दिसंबर से 31 दिसंबर तक खुले हैं। रजिस्टर करें और बने भारतीय वायुसेना में अफसर। अधिक जानकारी के लिए लॉग ऑन करें careerairforce.nic.in पर।
6: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
7: ಸಾಯಿ ಬಾಲ್.
8: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
9: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
10: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
11: ದೀಪಾವಳಿ ಬೋನಸ್ ಸಿಗ್ತಾಯೇನು?
12: ಅದಕ್ಕಿಂತ ದೊಡ್ಡದು
13: ಶೇಖರ್ ಅವರೇ, ಏನಾಯ್ತು, ದೀಪಾವಳಿ ಲಾಟ್ರಿ ಸಿಗ್ತಾ ಏನು?
12: ಅದಕ್ಕಿಂತ ದೊಡ್ಡದು, ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ನ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ.
14: ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ.
15: ಕಾಲ್ 1-800-420-2233.
16: पता है, न्याय विभाग भारत सरकार ने गरीब और जरूरतमंदों को न्याय दिलाने की प्रक्रिया को किया और भी आसान.
17: हाँ बिल्कुल, टेलीलॉ और न्याय बंधु सेवाओं का हो गया है एकीकरण.
16: अब चाहे टेलीलॉ के माध्यम से मुफ्त कानूनी सलाह लेनी हो
17: या न्याय बंधु में पंजीकृत वकीलों से कोर्ट में निःशुल्क कानूनी सहायता के लिए जुड़ना हो,
16: अब दोनों एक ही ऐप पर उपलब्ध. डाउनलोड करें आज ही टेलीलॉ फॉर सिटीजंस मोबाइल ऐप अथवा लॉग इन करें www.tele-law.in या अपने नजदीकी सीएससी सेंटर से संपर्क करें. न्याय विभाग भारत सरकार द्वारा जनहित में जारी.
18: ಆತ್ಮೀಯ ಕೇಳುಗರೆ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ.
19: ನಾನು ಡಾಕ್ಟರ್ ಗುರುರಾಜ್ ಪಾಟೀಲ್. ಮಕ್ಕಳ ಪಾಲನೆ ಪೋಷಣೆ ಭವಿತವ್ಯಕ್ಕೆ ಅವರನ್ನು ಅಣಿಗೊಳಿಸುವುದು ಒಂದು ಸೃಜನಶೀಲ ಕೌಶಲ್ಯ. ಶಿಕ್ಷಣದ ಮೂಲಕ ಮಕ್ಕಳ ಹಾಗೂ ಸಮಾಜದ ಬೆಳವಣಿಗೆಗೆ ಪಾಲಕರ ಕೊಡುಗೆ ಈ ದಿಶೆಯಲ್ಲಿ ಮಹತ್ವದ್ದು. ಈ ಕುರಿತಂತೆ ಸುಬೋಧ ಸಮಾಲೋಚನೆಯಲ್ಲಿ ನಾನು ಭಾಗವಹಿಸುತ್ತಿದ್ದೇನೆ.
18: ಕೇಳಿ, ಸಂದರ್ಶನ ಆಧರಿಸಿದ ವಿಶೇಷ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ
20: ಪ್ರತಿ ಬುಧವಾರ ಬೆಳಿಗ್ಗೆ 6:35. ಪ್ರಾಯೋಜಕರು
21: ಸುಬೋಧ ಕಲಿಕಾ ಕೇಂದ್ರ, ರಾಮನಗರ, ಹಗರಿ, ಬೊಮ್ಮನಹಳ್ಳಿ.
22: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಆತ್ಮೀಯ ರೈತ ಬಾಂಧವರಿಗೂ ಹಾಗೂ ಎಲ್ಲ ಕೇಳುಗರಿಗೆ ಶರಣು ಶರಣಾರ್ಥಿಗಳು. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ. ಇಂದಿನ ಆರೋಗ್ಯ ಸಂವಾದದಲ್ಲಿ ವಯಸ್ಕರಿಗೆ ಡೆಂಗು ಈ ವಿಷಯದ ಕುರಿತು ಭಾಗವಹಿಸುವ ವೈದ್ಯರು ಡಾಕ್ಟರ್ ನಿಕಿತಾ ಮುದೋಳ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಕುಮಾರ್ ಅಗಡಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
2: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ.
1: ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ
2: ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
1: ಸಮಾಜದ ಎಲ್ಲರ ಸೇವೆಯಲ್ಲಿ
2: ಎಸ್ಡಿಎಂ ಆಸ್ಪತ್ರೆ
1: ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ
2: 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ
1: ಎಸ್ಡಿಎಂ ಆಸ್ಪತ್ರೆ ಧಾರವಾಡ.
2: ರೋಗಿಗಳ ಅನುಕೂಲಕ್ಕಾಗಿ
1: ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ,
2: ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ
1: ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ.
2: ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ.
1: ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ,
2: ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ,
1: ಕಿವಿ ಮೂಗು ಗಂಟಲು ರೋಗ ವಿಭಾಗ,
2: ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ.
1: ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ.
2: ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ
1: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
2: ಧಾರವಾಡ.
0: ಈಗ ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ.
3: ನಮಸ್ಕಾರ ಕೇಳುಗರೆ, ಇವತ್ತಿನ ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ವಯಸ್ಕರಲ್ಲಿ ಡೆಂಗ್ಯೂ ವಿಷಯದ ಕುರಿತು ಮಾತನಾಡ್ತಾ ಇದ್ದೀವಿ. ನಮ್ಮ ಜೊತೆಗೆ ಡಾಕ್ಟರ್ ರಿಕಿತಾ ರಮೇಶ್ ಮುದೋಳು ಇವರಿದ್ದಾರೆ. ಇವರ ಪರಿಚಯವನ್ನು ನಾನು ಇವಾಗ ಮಾಡಿಕೊಡ್ತಾ ಇದ್ದೀನಿ. ಡಾಕ್ಟರ್ ರಿಕಿತಾ ರಮೇಶ್ ಮುದೋಳು ಸಹ ಪ್ರಾಧ್ಯಾಪಕರು, ವೈದ್ಯಕೀಯ ಚಿಕಿತ್ಸಾ ವಿಭಾಗ, ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ ಧಾರವಾಡ, ಇಲ್ಲಿ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವರು ಮೂಲತಃ ಬೆಳಗಾವಿಯವರು ಆಗಿದ್ದು ತಮ್ಮ MBBS ಪದವಿಯನ್ನು 2014 ಹಾಗೂ MD ಸ್ನಾತಕೋತ್ತರ ಪದವಿಯನ್ನು 2017 ಕೇಲಿ ವಿಶ್ವವಿದ್ಯಾಲಯದ ಬೆಳಗಾವಿಯ JN ಮೆಡಿಕಲ್ ಕಾಲೇಜ್ನಿಂದ ಪಡೆದಿರ್ತಾರೆ. ಇವರು ಈ ಹಿಂದೆ 1.5 ವರ್ಷಗಳ ಕಾಲ ಬೆಳಗಾವಿಯ JN ಮೆಡಿಕಲ್ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ ಅನುಭವವನ್ನು ಹೊಂದಿರ್ತಾರೆ. 2018 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ವೈದ್ಯಕೀಯ ಚಿಕಿತ್ಸಾ ವಿಭಾಗಕ್ಕೆ ಸೇರಿದ ಇವರು ಕಳೆದ 8 ವರ್ಷಗಳಿಂದ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ಸಹ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ರಿಕಿತಾ ಮುದೋಳು ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
4: ಧನ್ಯವಾದಗಳು.
3: ಡಾಕ್ಟರ್ ರಿಕಿತಾ ರಮೇಶ್ ಅವರೇ, ತಾವು ವಯಸ್ಕರಲ್ಲಿ ಡೆಂಗ್ಯೂ ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಮಾಡಿಕೊಡ್ರಲ್ಲ.
4: ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ವಯಸ್ಕರಲ್ಲಿ ಡೆಂಗ್ಯೂ ಹೇಗೆ ಬರುತ್ತೆ, ಡೆಂಗ್ಯೂ ಅಂದರೆ ಏನು ಅನ್ನೋದನ್ನು ನೋಡೋಣ. ಡೆಂಗ್ಯೂ ಒಂದು ವೈರಲ್ ಇನ್ಫೆಕ್ಷನ್. ಇದು ಮನುಷ್ಯರಲ್ಲಿ ಡೆಂಗ್ಯೂ ವೈರಸ್ ಆಗಿರೋರಲ್ಲಿ ಸೊಳ್ಳೆ ಕಚ್ಚಿದಾಗ, ಇನ್ನೊಬ್ಬರಿಗೆ ಆ ಸೊಳ್ಳೆ ಕಚ್ಚಿದಾಗ ಈ ಡೆಂಗ್ಯೂ ಬರುತ್ತದೆ. ಸೊ ಪ್ರತಿ ವರ್ಷ 100-400 ಮಿಲಿಯನ್ ಜನರಿಗೆ ಡೆಂಗ್ಯೂ ಇಡೀ ಜಗತ್ತಿನಲ್ಲಿ ಆಗುತ್ತದೆ. ಈ ಯಾವ ಪ್ರದೇಶದಲ್ಲಿ ಬರುತ್ತೆ ಡೆಂಗ್ಯೂ ಅಂದರೆ, ಉಷ್ಣವಲಯ ಪ್ರದೇಶಗಳಲ್ಲಿ ಡೆಂಗ್ಯೂ ಇನ್ಫೆಕ್ಷನ್ ಕಂಡುಬರ್ತದೆ. ಸೊ ಡೆಂಗ್ಯೂ ಬಂದವರಲ್ಲಿ ಯೂಶ್ವಲಿ ಲಕ್ಷಣಗಳು ಇರುವುದಿಲ್ಲ, ಇದ್ದರೂ ಕೂಡ ಭಾಳ ಮೈಲ್ಡ್ ಆಗಿರ್ತದೆ. ಸೊ ಅವರಲ್ಲಿ ಏನು ನೋಡ್ಬೋದು ನಾವು ಲಕ್ಷಣಗಳು ಅಂದರೆ, ಜ್ವರ, ತಲೆನೋವು, ಮೈಕೈ ನೋವು, ವಾಂತಿ, ಮೈ ಮೇಲೆ ಕೆಂಪು ಗಾಂದ್ರೆ, ಹೀಗೆ ಇತ್ಯಾದಿಗಳು. ಆದರೆ ತೀವ್ರವಾಗಿ ಡೆಂಗ್ಯೂ ಬಂದರೆ ಅದು ಸಾವು ಕೂಡ ಆಗಬಹುದು. ಸೊ ಈಗ ಹೇಗೆ ಬರ್ತದೆ ಡೆಂಗ್ಯೂ ಅಂದರೆ, ಒಂದು ಫೀಮೇಲ್ ಏಡೀಸ್ ಈಜಿಪ್ಟೈ ಮಸ್ಕಿಟೋ ಅಂತ ಇದೆ. ಈ ಸೊಳ್ಳೆ ಡೆಂಗ್ಯೂ ಅದರಲ್ಲಿ ಕಚ್ಚಿ ಆ ರಕ್ತವನ್ನು ಕುಡಿದು ಇನ್ನೊಬ್ಬರಿಗೆ ಹೋಗಿ ಕಚ್ಚಿದಾಗ 8-12 ದಿವಸ ಆದ ಮೇಲೆ ಡೆಂಗ್ಯೂ ಲಕ್ಷಣಗಳು ಕಂಡುಬರುವುದು. ಸೊ ಎಷ್ಟೋ ಜನರಿಗೆ ಮೈಲ್ಡ್ ಸಿಂಪ್ಟಮ್ಸ್ ಅಥವಾ ಲಕ್ಷಣಗಳು ಕಂಡುಬಂದಾಗ 1-2 ವಾರಗಳು ಟೈಮ್ ತಗೊಳ್ತದೆ. ಸೊ ಲಕ್ಷಣಗಳು ಬಂದ ಮೇಲೆ 4-10 ದಿವಸ ಇನ್ಫೆಕ್ಷನ್ ಇರುತ್ತೆ. ಆ್ಯಂಡ್ 2-7 ದಿವಸಗಳ ತನಕ ಲಕ್ಷಣಗಳು ಇರಬಹುದು. ಸೊ ಯಾವ ಥರ ಲಕ್ಷಣಗಳು ಇರ್ತವೆ? ಮೈಲ್ಡ್ ಬಂದಾಗ ಫಸ್ಟು ಜ್ವರ ನೋಡ್ತೀವಿ,

ಅದು ಥಂಡಿ ಜ್ವರ ಇರ್ಬೋದು, ಆಮೇಲೆ ತೀವ್ರವಾದ ತಲೆನೋವು ಇರ್ಬೋದು, ಕಣ್ಣಿನ ಹಿಂದೆ ನೋವು ಬರ್ಬೋದು, ಮೈಕೈ ನೋವು ಬರ್ತದೆ, ಸಂಧಿಗಳ ನೋವು ಬರ್ಬೋದು, ಉಬ್ಬಳಕೆ, ವಾಂತಿ, ಕೆಂಪು ಗಾಂದ್ರೆಗಳು ಮೈ ಮೇಲೆ ಕಂಡು ಬರ್ಬೋದು. ಸೊ ತೀವ್ರವಾದ ಲಕ್ಷಣಗಳು ಜ್ವರ ಬಂದಾಗ ಏನಂದರೆ, ಜ್ವರ ಬಂದು ಹೋದ ಮೇಲೆ ಈ ಲಕ್ಷಣಗಳು ಕಾಣ್ತವೆ. ಏನಂದರೆ ತೀವ್ರವಾದ ತಲೆನೋವು, ವಾಂತಿ, ವೇಗವಾದ ಉಸಿರಾಟ, ಮತ್ತು ವಸುಡೆಗಳಲ್ಲಿ ರಕ್ತ ಬರುವುದು, ಮೂಗಿನಿಂದ ರಕ್ತ ಬರಬಹುದು, ಸುಸ್ತಾಗುತ್ತದೆ, ಆಮೇಲೆ ತಳಮಳ, ಆಮೇಲೆ ಮೈ ಮೇಲೆ ಗಾಂದ್ರೆಗಳು, ಕೆಂಪು ಕೆಂಪು ಗಾಂದ್ರೆಗಳು ಬರ್ಬೋದು, ಆಮೇಲೆ ಮಲದಲ್ಲಿ ರಕ್ತ ಬರ್ಬೋದು, ಮೂತ್ರದಲ್ಲಿ ರಕ್ತ ಬರ್ಬೋದು, ಹಾಗೂ ಕೈಕಾಲು ತಂಪಾಗ್ಬೋದು, ಚರ್ಮ ಬಿಳಿಸ್ಕೊಳ್ಬಹುದು, ಹಾಗೂ ಶಕ್ತಿ ಇಲ್ಲದೆ ಹೋಗಬಹುದು. ಸೊ ಇವೆಲ್ಲ ತೀವ್ರವಾದ ಲಕ್ಷಣಗಳು ನಾವು ನೋಡ್ತೇವೆ. ಸೊ ಇದು ಈಗ ತೀವ್ರವಾದ ಲಕ್ಷಣಗಳು ಇದ್ದಾಗ ಏನು ಮಾಡಬೇಕಂದ್ರೆ, ನೀವು ಡಾಕ್ಟರ್ ಸಲಹೆ ತಗೊಳ್ಳುವುದು ತುಂಬ ಅಗತ್ಯವಾಗುತ್ತದೆ ಆ್ಯಂಡ್ ಇಂಪಾರ್ಟೆಂಟ್ ಕೂಡ. ಈಗ ಕೆಲವೊಬ್ಬರಿಗೆ ಡೆಂಗ್ಯೂ ಜ್ವರ ಬಂದು ಹೋದ್ಮೇಲೆ ರಿಕವರಿ ಆದಮೇಲೂ ಕೂಡ ಸುಸ್ತು, ಮೈಕೈ ಉಳಿಬಹುದು, ಮೈಕೈ ನೋವು ಎಲ್ಲ ಉಳಿಬಹುದು. ಈಗ ಲಕ್ಷಣಗಳು ನೋಡಿದ್ವಿ ನಾವು, ಇದನ್ನು ಹೆಂಗೆ ಕಂಡುಹಿಡಿಬಹುದು? ಕೆಲವೊಂದು ಟೆಸ್ಟ್ಗಳಿವೆ. ಯಾವುವು ಅಂದರೆ ನ್ಯಾಟ್ ಟೆಸ್ಟ್, ಅಂದರೆ ನ್ಯೂಕ್ಲಿಕ್ ಆ್ಯಸಿಡ್ ಆ್ಯಂಪ್ಲಿಫಿಕೇಷನ್ ಟೆಸ್ಟ್. ಇನ್ನೊಂದು ನಾವು ಭಾಳ ಇಲ್ಲಿ ಉಪಯೋಗಿಸ್ಬೋದಂದರೆ ಎಲೈಸಾ ಟೆಸ್ಟ್. ಇದು ಈಗ ಕಾಮನ್ ಆಗಿ ನಾವು ಈ ಟೆಸ್ಟನ್ನೇ ಬಳಸ್ತಾ ಇದ್ದೀವಿ. ಏನಂದರೆ ಎಲೈಸಾ ಏನಂದರೆ ಎನ್ಝೈಮ್ ಲಿಂಕ್ಡ್ ಇಮ್ನೋಸಾರ್ಬೆಂಟ್ ಅಸೆ. ಸೊ ಇದನ್ನು ಸದ್ಯಕ್ಕೆ ನಾವು ಯೂಸ್ ಮಾಡ್ತಾ ಇರೋ ಟೆಸ್ಟ್. ಇಲ್ಲಿ ಕೆಲವೊಂದು ರ್ಯಾಪಿಡ್ ಟೆಸ್ಟ್ಗಳು ಇದ್ದಾವೆ, ಅವು ಏನಂದರೆ ರ್ಯಾಪಿಡ್ ಡಯಾಗ್ನೋಸ್ಟಿಕ್ ಟೆಸ್ಟ್. ಅದಲ್ಲದೆ ಹೆಮೋಗ್ಲೋಬಿನ್ ಎಷ್ಟಿದೆ, ಪ್ಲೇಟ್ಲೆಟ್ಸ್ ಎಷ್ಟಿದೆ, ಪ್ಯಾಕ್ಡ್ ಸೆಲ್ ವಾಲ್ಯೂಮ್ ಅಂದರೆ PCV ಎಷ್ಟಿದೆ, ಯೂರಿನ್ ಟೆಸ್ಟ್, ಇವೆಲ್ಲ ಕೂಡ ಟೆಸ್ಟ್ಗಳು ನಾವು ಇದ್ರ ಜೊತೆಗೆ ಮಾಡ್ತೀವಿ. ಸೊ ಈ ಟೆಸ್ಟ್ ಆದಮೇಲೆ ಈಗ ಡೆಂಗೂ ಕಂಡು ಹಿಡಿದ ಮೇಲೆ ಟ್ರೀಟ್ಮೆಂಟ್ ಏನು? ಈಗ ಮೇನ್ ಟ್ರೀಟ್ಮೆಂಟ್ ಡೆಂಗೂ ಒಳಗಂದರೆ ನಾನು ಸಾಮಾನ್ಯ ಭಾಷೆಯಲ್ಲಿ ಹೇಳಬೇಕಂದ್ರೆ ಸಲೈನ್ ಹಾಕಬೇಕು, ಅಂದರೆ ಹೈಡ್ರೇಷನ್ ಮಾಡಬೇಕು. ಮೈಕೈ ನೋವು ತುಂಬ ಇದ್ದಾಗ, ತಲೆನೋವು ಇದ್ದಾಗ ಪೇನ್ ರಿಲೀಫ್ ಆಗುವಂಥ ಮೆಡಿಕೇಷನ್ ಕೊಡ್ತೀವಿ. ಆಮೇಲೆ ರಕ್ತಸ್ರಾವ ಆಗುವಂಥ ಲಕ್ಷಣಗಳನ್ನು ನಾವು ನೋಡಿಕೊಂಡು, ಬ್ಲೀಡಿಂಗ್ ಇದ್ದರೆ ಪ್ಲೇಟ್ಲೆಟ್ ಹಾಕಿಸುವಂಥ ಪ್ರಸಂಗ ಕೂಡ ಬರ್ಬೋದು. ಇದ್ರ ಮೇಲಾಗಿ ರೆಸ್ಟ್ ತಗೋಬೇಕು. ಅದಲ್ಲದೆ ಕೆಲವೊಂದು ಮೈಕೈ ನೋವು ಇದ್ದಾಗ ಕಾಮನ್ ಆಗಿ ಪೇನ್ ಕಿಲ್ಲರ್ಸ್ ಕೊಡ್ತಾರೆ, ಕೆಲವೊಂದು ಪೇನ್ ಕಿಲ್ಲರ್ಸ್ ತೊಗೊಳ್ಬಾರ್ದು. ಅವು ಯಾವಂದರೆ NSAID, ಅದರೊಳಗೆ ಇಬ್ಯುಪ್ರೊಫೆನ್ ಮತ್ತು ಆಸ್ಪ್ರಿನ್ ಅನ್ನೋ ಅಂಥ ಪೇನ್ ಕಿಲ್ಲರ್ಸ್ ತೊಗೊಳ್ಬಾರ್ದು, ಯಾಕಂದರೆ ಇದು ರಕ್ತಸ್ರಾವ ಜಾಸ್ತಿ ಮಾಡುವಂಥ ಪೇನ್ ಕಿಲ್ಲರ್ಸ್. ಸೊ ಇದನ್ನು ಹುಷಾರಾಗಿ ನಾವು ತಲೆಯಲ್ಲಿ ಇಟ್ಕೋಬೇಕು. ಆಮೇಲೆ ತೀವ್ರ ಡೆಂಗ್ಯೂ ಬಂದಾಗ ಯಾವಾಗಲೂ ಡಾಕ್ಟರ್ ಹತ್ರ ಬನ್ನಿ, ಹಾಸ್ಪಿಟಲ್ ಸಲಹೆ ತೊಗೊಳ್ಳಿ, ಮತ್ತು ಅಡ್ಮಿಟ್ ಆಗುವಂಥ ಪರಿಸ್ಥಿತಿ ಇದ್ದರೆ ಅಡ್ಮಿಷನ್ ತೊಗೊಳ್ಬೇಕು, ಅಡ್ಮಿಟ್ ಆಗಬೇಕು. ಈಗ ನಾವು ಟ್ರೀಟ್ಮೆಂಟ್ ಒಂದು ಹಂತಕ್ಕೆ ನೋಡಿದ್ವಿ. ನೆಕ್ಸ್ಟು ಈಗ ಡೆಂಗೂನ ಬರಲಾರ್ದಂಗೆ ಅದು ತಡೆಗಟ್ಟುವಂತಹ ಒಂದು ಕೆಲವೊಂದು ಪಾಯಿಂಟ್ಸ್ ನೋಡೋಣ. ಸೊ ಏನು ಮಾಡಬೇಕು, ಸೊಳ್ಳೆಗಳು ದಿನದಲ್ಲಿ ಆ್ಯಕ್ಟಿವ್ ಆಗಿರ್ತವೆ, ಆವಾಗ ಏನು ಮಾಡಬೇಕು, ನಾವು ಫುಲ್ ಮೈ ಕೈ ಮುಚ್ಕೊಳ್ಳುವಂಥ ಬಟ್ಟೆಗಳನ್ನು ಹಾಕೋಬೇಕು. ಆಮೇಲೆ ಮಸ್ಕಿಟೋ ನೆಟ್ ಬಳಸಬೇಕು, ಅದಕ್ಕೆ ಮಸ್ಕಿಟೋ ರಿಪೆಲೆಂಟ್ ಏನೋ ಸ್ಪ್ರೇ ಕೂಡ ಹಾಕಬೇಕು. ಅದಲ್ಲದೆ ಕಿಟಕಿಗಳಿಗೆ ಮಸ್ಕಿಟೋ ಸ್ಕ್ರೀನ್ ಹಾಕ್ಕೊಳ್ಬೇಕು, ಸೊಳ್ಳೆಗಳ ಸಾಯಿಸುವಂಥ ಸ್ಪ್ರೇ, ಕಾಯಿಲ್ ಇತ್ಯಾದಿಗಳನ್ನು ಬಳಸಿ ಸೊಳ್ಳೆಗಳನ್ನು ಕಡಿಲಾರದೆ ನಾವು ತಡೆಗಟ್ಟಬೇಕಾಗತ್ತೆ. ಆಮೇಲೆ ಅದಲ್ಲದೆ ಸೊಳ್ಳೆ ಸಂಖ್ಯೆ ಹೆಚ್ಚಾಗದೆ ಹೇಗೆ ನೋಡ್ಕೋಬೇಕಂದ್ರೆ, ಮನೆ ಸುತ್ತಲೂ ಆ ಕಡೆ ಈ ಕಡೆ, ಈಗ ಮಳೆಗಾಲ ಸ್ಟಾರ್ಟ್ ಆಯಿತು, ಸೊ ನೀರು ನಿಲ್ತದೆ, ಸೊ ನೀರು ನಿಲ್ಲದ ಹಾಗೆ ನೋಡ್ಕೋಬೇಕು. ಯಾಕಂದರೆ ಸೊಳ್ಳೆಗಳು ಇಡೋದೇ ಮೊಟ್ಟೆ ನಿಂತ ನೀರಿನಲ್ಲಿ. ಓಕೆ, ಸೊ ಕೆಲವೊಬ್ರು ಏನು ಮಾಡ್ತಾರೆ, ಕಸವನ್ನು ಅಲ್ಲಿ ಇಲ್ಲಿ ಒಗಿತಾರೆ. ಸೊ ಕಸವನ್ನು ನೀಟಾಗಿ ಹಾಕುವ ಜಾಗದಲ್ಲೇ ಹಾಕಬೇಕು. ಆಮೇಲೆ ಈಗ ನೀರು ನಿಲ್ಲುವಂಥ ಜಾಗಗಳು ಯಾವಂದರೆ ಪಾಟ್ಗಳು, ಪಾತ್ರೆಗಳು, ಒಗೆದಿರುವಂಥ ಟೈರ್ಗಳು, ಏರ್ ಕೂಲರ್ ಡಕ್ಟ್ಸ್, ಬಕೆಟ್, ಇವನ್ನೆಲ್ಲ ನಾವು ತೆಗೆದುಹಾಕಿ ಚೆಲ್ಲಬೇಕು, ಅಂದರೆ ನೀರು ನಿಲ್ಲಬಾರ್ದು ಎಲ್ಲಿ. ಆಮೇಲೆ ಕೆಲವೊಬ್ಬರು ಕುಡಿಯೋ ನೀರನ್ನು ತುಂಬಿಟ್ಕೊಳ್ತಾರೆ ನೀರು ಬಂದಾಗ. ಸೊ ಅವಾಗ ಏನು ಮಾಡಬೇಕು, ಪ್ರತಿ ವಾರ ಆ ನೀರನ್ನು ಚೆಲ್ಲಿ ಹೊಸ ನೀರನ್ನು ತುಂಬಿಟ್ಕೋಬೇಕು, ಮತ್ತು ತುಂಬಿಟ್ಟಿರೋ ಪಾತ್ರೆನ ಮುಚ್ಚಿಡಬೇಕು. ಆಮೇಲೆ ಹೊರಗೆ ದೊಡ್ಡ ದೊಡ್ಡ ನೀರು ಶೇಖರಣೆ ಮಾಡಿರ್ತಾರೆ ಈಗ ರೇನ್ ಹಾರ್ವೆಸ್ಟಿಂಗ್ ಹಾಗೆಲ್ಲ ಇದ್ದಾಗ, ಅದಕ್ಕೆ ಕರೆಕ್ಟಾಗಿ ಇನ್ಸೆಕ್ಟಿಸೈಡ್ ಹಾಕಿ ಅಲ್ಲಿ ಕೂಡ ಈ ಸೊಳ್ಳೆಗಳು ಮೊಟ್ಟೆ ಇಡದೆ ಮಲ್ಟಿಪ್ಲೈ ಆಗಲಿಲ್ದಂಗೆ ನೋಡಿಕೊಂಡು ಇಟ್ಕೋಬೇಕು. ಸೊ ಇನ್ನೊಂದು, ಕೆಲವೊಂದು ದೇಶಗಳು

0: ಇಂಡಿಯಾದಲ್ಲಿ ಒಂದು ಡೆಂಗ್ಯೂ ತಡೆಗಟ್ಟುವಂತಹ ಇದು ವ್ಯಾಕ್ಸಿನ್ ಇದೆ, ಕ್ಯೂ ಡೆಂಗಾ ಅಂಥೇಳಿ. 6 ರಿಂದ 16 ವರ್ಷಗಳ ಮೇಲೆ ಈ ವ್ಯಾಕ್ಸಿನ್ ತೊಗೋಬಹುದು. 2 ಶಾಟ್ ಇದೆ, 3 ತಿಂಗಳು ಅಪಾರ್ಟ್ ಆಗಿ, 3 ತಿಂಗಳು ಬಿಟ್ಟು ಫಸ್ಟ್ ವ್ಯಾಕ್ಸಿನ್ ತೊಗೊಂಡೆ, 3 ತಿಂಗಳು ಬಿಟ್ಟು ಇನ್ನೊಂದು ವ್ಯಾಕ್ಸಿನ್ ತೊಗೋಬೋದು. ಸೊ ಇವು ಕೆಲವೊಂದು ಇಂಪಾರ್ಟೆಂಟ್ ವಿಷಯಗಳು ವಯಸ್ಕರಕ್ಕಲ್ಲಿ ಡೆಂಗ್ಯೂ ಹೇಗೆ ನಾವು ಕಂಡುಹಿಡಿಬೇಕು, ಆ ಲಕ್ಷಣಗಳೇನು, ಟ್ರೀಟ್ಮೆಂಟ್ ಏನು, ಟೆಸ್ಟ್ ಏನು, ಹಾಗೂ ತಡೆಗಟ್ಟುವಂಥ ವಿಧಾನಗಳು.
1: ಥ್ಯಾಂಕ್ ಯು ಡಾಕ್ಟ್ರು. ಕೇಳುಗರೆ, ಇವತ್ತಿನ ವಿಷಯ ವಯಸ್ಕರಲ್ಲಿ ಡೆಂಗ್ಯೂ ಕುರಿತು ಡಾಕ್ಟರು ರಿಕಿತಾ ರಮೇಶ್ ಮುದೋಳ್ ಅವರು ಇಷ್ಟೊತ್ತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದರು. ತಮಗೆ ಯಾವುದೇ ಇದರ ಕುರಿತು ಪ್ರಶ್ನೆಗಳನ್ನು ಕೇಳೋದಿದ್ದರೆ ನೇರವಾಗಿ ಪ್ರಶ್ನೆಗಳನ್ನು ಕೇಳ್ಬೋದು. ವಯಸ್ಕರಲ್ಲಿ ಡೆಂಗ್ಯೂ ಈ ವಿಷಯದ ಕುರಿತು ನೀವು ಪ್ರಶ್ನೆಗಳನ್ನು ಕೇಳ್ಬೋದು. ಮೊದಲೇ ಒಂದು ಕರೆ ಇದೆ ನೋಡೋಣ. ಹಲೋ ಹಲೋ
2: ಹಲೋ
1: ನಮಸ್ಕಾರ, ಯಾರು ಮಾತಾಡೋದು, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಅಲ್ಲ, ನೀವು ಪ್ರತಿ ಸಲ ಇದನ್ನ ಹೇಳ್ತೀರಿ, ನಾನು ಹೇಳ್ತಾ ಇದ್ದೀನಿ ವಿಷಯ ಕೇಳಿ ತಿಳ್ಕೊಂಡ್ಬಿಟ್ಟು ನೀವು ಕಾಲ್ ಮಾಡ್ರಿ. ಅಲ್ಲ, ಬೇರೆಯವ್ರಿಗೆ ಅವಕಾಶ ಕೊಡ್ರಿ. ನಾನು ಪ್ರತಿ ಸಲನು ನೀವು ಇದನ್ನ ಕೇಳೋದ್ರಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ವಯಸ್ಕರಲ್ಲಿ ಡೆಂಗ್ಯೂ ಮಾತಾಡ್ರಿ. ವಯಸ್ಕರಲ್ಲಿ ಡೆಂಗ್ಯೂ ಇದೆ, ನಿಮ್ಗೇನಾದ್ರೂ ಡೆಂಗ್ಯೂ ಬಂದಿದೆನಾ ಅಥವಾ ಏನಾದ್ರೂ ಲಕ್ಷಣ ಇದೆಯಾ, ಅದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕೇಳಿ. ವಯಸ್ಕರಲ್ಲಿ ಡೆಂಗ್ಯೂ ಹಲೋ, ತಾಂತ್ರಿಕ ದೋಷದಿಂದ ಕಾಲ್ ಕಟ್ ಆಯ್ತು. ಹಲೋ
3: ಹಲೋ
1: ನಮಸ್ಕಾರ, ಯಾರು ಮಾತಾಡೋದು?
3: ನಾವು ಇಲ್ಲಿ ರಟ್ಟಳ್ಳಿ ತಾಲೂಕು ಮಕ್ಕಳಿಗೆ.
1: ಯಾರ್ರಿ ತಮ್ಮ ಹೆಸರು?
3: ರವೀಂದ್ರ ನ್ಯಾಮತಿ ಅಂತ.
1: ನ್ಯಾಮತಿ ಅವರೇ, ಪ್ರಶ್ನೆ ಕೇಳಿ. ನೇರವಾಗಿ ಡಾಕ್ಟರ್ ಇದ್ದಾರೆ, ಡಾಕ್ಟರ್ ರಿಕಿತಾ ರಮೇಶ್ ಅವರು ಇದ್ದಾರೆ, ಕೇಳಿ.
0: ಈಗ ವಯಸ್ಕರ ಅಂದ್ರೆ 18 ವರ್ಷದ ಮೇಲಿನ ಜನರಿಗೆ ಅಥವಾ 17 ವರ್ಷದ ಮೇಲೇನು ನಾವು ಕೂಡ ಡೆಂಗ್ಯೂ ಬಂದಾಗ ನೋಡ್ತೀವಿ. ಸೊ ಇದಕ್ಕೆ ಅದಕ್ಕೆ ಟಾಪಿಕ್ ವಯಸ್ಕರಲ್ಲಿ ಡೆಂಗ್ಯೂ ಅಂತ ಚೂಸ್ ಮಾಡಿದ್ರಿ.
3: 18 ವರ್ಷದ ಮೇಲ್ಪಟ್ಟವರಿಗೆ ಬರ್ಬೋದು ಅಂತಾರೆ.
0: ಹೌದು, ಈಗ ಚಿಕ್ಕ ಮಕ್ಕಳಲ್ಲೂ ಬರುತ್ತೆ, ಬಟ್ ಅದರ ಲಕ್ಷಣಗಳು ಅವು ಬಹಳ ತುಂಬಾ ತೀವ್ರವಾಗಿರ್ತವೆ. ಸೊ ದೊಡ್ಡವರಲ್ಲಿ ಡೆಂಗ್ಯೂ ಬಂದಾಗ ಏನ್ ಮಾಡ್ಬೇಕು ಅನ್ನೋದನ್ನ ಇವತ್ತು ನೀವು ಏನಾರ ಡೌಟ್ಸ್ ಇದ್ರೆ ಕೇಳಿ.
1: ಕರೆ ಮಾಡಿದಕ್ಕೆ ಧನ್ಯವಾದಗಳು, ನಮಸ್ಕಾರ. ಹಲೋ ಹಲೋ ಹಲೋ ನಮಸ್ಕಾರ, ಯಾರು ಮಾತಾಡಿದ್ರಿ? ನಿಮ್ಮ ರೇಡಿಯೋ ಸೆಟ್ ದೂರಿಡಿ. ಹಲೋ, ತಾವ್ ಯಾರು ಮಾತಾಡ್ತಾ ಇದ್ರಿ, ಎಲ್ಲಿಂದ ಮಾತಾಡ್ತಾ ಇದ್ರಿ? ರಾಮಪ್ಪ ಹೊಸೂರವ್ರೆ, ಪ್ರಶ್ನೆ ಕೇಳಿ. ವಯಸ್ಕರಲ್ಲಿ ಡೆಂಗ್ಯೂ ಕುರಿತು ಇವತ್ತಿನ ವಿಷಯ ಇದೆ. ಹೌದು ಹೌದು, 18 ವರ್ಷದ ಮೇಲ್ಪಟ್ಟವರಿಗೆ ವಯಸ್ಕರ ಅಂತ ಕರೆಯೋದು.
0: ಈಗ ಡೆಂಗ್ಯೂ ಜ್ವರ ಬಂದಾಗ ಈಗ ನಾವು ಹೇಳ್ಬೇಕಂದ್ರೆ ಥಂಡಿ ಜ್ವರ ಬರ್ತದ ರೀ, ಮೈಕೈ ನೋವು, ತಲೆ ನೋವು ಬರ್ತೈತಿ, ಮತ್ತ ಕಣ್ಣ ಹಿಂದ ನೋವು ಬರ್ತೈತಿ, ಸಂಧಿಗಳು ನೋವು ಬರ್ತವೆ.
1: ಇವ್ಯಾವುದಾದ್ರು ಲಕ್ಷಣ ಇದ್ರೆ ಹಾಸ್ಪಿಟಲ್ಗೆ ಬನ್ನಿ ತಾವು. ನಮಸ್ಕಾರ ಕರೆ ಮಾಡಿದ್ದಕ್ಕೆ. ಹಲೋ ಹಲೋ ಹಲೋ ಹಲೋ ನಮಸ್ಕಾರ, ಯಾರು ಮಾತಾಡೋದು, ಎಲ್ಲಿಂದ ಮಾತಾಡ್ತಾ ಇದ್ದೀರಿ?
4: ನಾವು ಗಂಗಾವತಿ ತಾಲೂಕು ಕೊಪ್ಪಳ ಜಿಲ್ಲೆ ಮಲ್ಕಮರಡಿ ಗ್ರಾಮದಿಂದ ಸರ್.
1: ತಮ್ಮ ಹೆಸರು?
4: ಮಹೇಶ್ ಅಂತ ಸರ್.
1: ಮಹೇಶ್ ಅವರೇ, ವಯಸ್ಕರಲ್ಲಿ ಡೆಂಗ್ಯೂ ಕುರಿತು ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು.
4: ಡೆಂಗ್ಯೂ ಜ್ವರ ಬರುತ್ತೆ ಸರ್? ಅದು ಸೊಳ್ಳೆಯಿಂದ ಬರುತ್ತೆ, ಬೇರೆ ಯಾವುದರಿಂದ ಬರುತ್ತೆ?
1: ಅವರು ಸೊಳ್ಳೆಯಿಂದನೇ ಬರುತ್ತಂತ ಹೇಳಿದ್ದು. ಡಾಕ್ಟರ್ ಇದ್ದಾರೆ, ಮಾತಾಡಿ.
4: ಕೊಡಿ.
0: ಈಗ ಒಂದು ಏಡಿಸ್ ಈಜಿಪ್ಟೈ ಅಂತ ಫಿಮೇಲ್ ಮಸ್ಕಿಟೋ ಇರ್ತದ್ರಿ, ಅದು ಡೆಂಗ್ಯೂ ಆದವರಲ್ಲಿ, ಇನ್ಫೆಕ್ಷನ್ ಇದ್ದವರಲ್ಲಿ ಹೋಗಿ ಕಚ್ಚಿದಾಗ, ಆ ರಕ್ತ ಕುಡಿದಾಗ, ಆ ಡೆಂಗ್ಯೂ ಸೊಳ್ಳೆ ಮೈ ಒಳಗೆ ಈ ವೈರಸ್ ಮಲ್ಟಿಪ್ಲೈ ಆಗ್ತದೆ. ಓಕೆ, ಸೊ ಅದು 8 ರಿಂದ 10 ದಿವಸ ತಗೊಂಡಾಗ ಅದು ಇನ್ನೊಬ್ರಿಗೆ ಹೋಗಿ, ಹೆಲ್ದಿ ಇದ್ದವ್ರಿಗೆ ಹೋಗಿ ಕಚ್ಚಿದಾಗ ಅವ್ರಿಗೆ ಡೆಂಗ್ಯೂ ಬರ್ತದೆ. ಸೊಳ್ಳೆಯಿಂದ ಹಬ್ತದ ರೀ.
1: ಅದಕ್ಕೆ ಮಳೆಗಾಲ ಪ್ರಾರಂಭವಾಗಿದೆ, ತಾವು
0: ಏನ್ರಿ?

0: ಕಾಮನ್ ಆಗಿ ಈಗ ದಿನಪತ್ಲೆ ಬರ್ತಿರ್ತಾವೆ ಜ್ವರ ಮನುಷ್ಯರಿಗೆ, ಅದ್ರಲ್ಲಿ ಡೆಂಗು ಅಂತಂದ್ ಹೆಂಗ್ ಕಂಡಿರ್ತಾರೆ?
1: ಈಗ ಡೆಂಗು ಇದ್ದಾಗ ಬಹಳ ಮೈಕೈನೂ ಇರ್ತದ್ರಿ, ತಲೆನೂ ಇರ್ತತಿ, ಥಂಡಿ ಜ್ವರ ಇರ್ತತಿ, ಕೆಲವೊಮ್ಮೆ ರಕ್ತಸ್ರಾವ ಆಗೋ ಚಾನ್ಸ್ ಇರ್ತದ್ರಿ, ಹಾ ಬ್ಲೀಡಿಂಗ್ ಆಗೋ ಚಾನ್ಸ್ ಇರ್ತತಿ ತೀವ್ರ ಲಕ್ಷಣಗಳು ಇದ್ದಾಗ, ಸಿವಿಯರ್ ಇದ್ದಾಗ. ಸೊ ಆಮೇಲೆ ಪ್ಲೇಟ್ಲೆಟ್ಸ್ ಅನ್ನೋದು ಬಿಳಿ ಕಣಗಳು ಕಮ್ಮಿ ಆಗ್ತಾವ್ರಿ ಡೆಂಗು ಒಳಗೆ, ಅದು ಬ್ಲಡ್ ಟೆಸ್ಟ್ ಮಾಡಿದಾಗ ಗೊತ್ತಾಗ್ತದ್ರಿ. ಸೊ ಟೆಸ್ಟ್ ಮಾಡಿದಾಗ ಯಾವ ತರ ಜ್ವರ ಅನ್ನೋದು ಗೊತ್ತಾಗ್ತದೆ.
0: ಅದು ಇಲ್ಲಿ ಊರಲ್ಲಿ ಸಣ್ಣ ಡಾಕ್ಟರ್ ಹತ್ರ ಚೆಕ್ ಮಾಡಿಸಿದ್ರೆ ಗೊತ್ತಾಗುತ್ತೆ ಮೇಡಮ್.
1: ಅಟ್ ಲೀಸ್ಟ್ ನಿಮಗೆ ಅಲ್ಲಿ ಬೇಸಿಕ್ ಒಂದು ಹೆಮೋಗ್ಲೋಬಿನ್ ಪ್ಲೇಟ್ಲೆಟ್ ಅನ್ನೋದು ಆಗಿದ್ರೆ, ಅಷ್ಟು ಮಾಡಿಸಿದಾಗ ಜ್ವರ ಇದ್ದಾಗ, ಮತ್ತೆ ಹೆಚ್ಚಿಂದು ಟೆಸ್ಟ್ ಅಲ್ಲಿ ನಿಮ್ಮಲ್ಲಿ ಇಲ್ಲ ಅಂದ್ರೆ ಬನ್ನಿ ಎಸ್ ಟಿ ಎಂ ಹಾಸ್ಪಿಟ್ಲಿಗೆ, ನಾವು ಮುಂದಿನ ಟೆಸ್ಟ್ ಮಾಡಿಸ್ತೀವಿ.
2: ಅಲ್ಲ ಸುಮ್ಮನೆ ಮಾಡ್ಸಕ್ ಹೋಗ್ಬೇಡ್ರಿ, ನಿಮಗೆ ಜ್ವರ ಬಂದಿತ್ತು ಅಂದ್ರೆ ಡಾಕ್ಟರ್ ಹೇಳ್ತಾರ, ಅವರು ಜ್ವರ ಕಡಿಮೆ ಆಗ್ಲಿಲ್ದಾಗ ಅವ್ರು ಟೆಸ್ಟ್ ಮಾಡಿಸ್ತಾರ. ಚಳಿ ಜ್ವರ ಹಿಂಗ ಮೈಕೈ ನೋವು ಇದ್ರೆ
0: ಡಾಕ್ಟರ್ ಇದಾರಲ್ಲ ಅವ್ರ ಹತ್ರ ಚೆಕ್ ಮಾಡಿಸಿದ ಮೇಲೆ ಆಮೇಲೆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ಬೇಕಂತ.
2: ಅದೇ ನಿಮ್ಗೆ ಏನಾರ ಜ್ವರ ಬಂದಿದ್ರೆ ಅವ್ರು ಹೇಳ್ತಾರ, ಜ್ವರ ಕಡಿಮೆ ಆಗ್ಲಿಲ್ಲ ಅಂದ್ರೆ ಈ ಎಲ್ಲ ಟೆಸ್ಟ್ ಮಾಡಕ್ಕೆ ಅವರು ಕಳಿಸ್ಕೊಡ್ತಾರ. ಕರೆ ಮಾಡಿದಕ್ಕೆ ಧನ್ಯವಾದಗಳು, ನಮಸ್ಕಾರ. ಹಲೋ,
3: ಹಲೋ, ವಿಜಯಪುರದಿಂದ
2: ಬಾಬುರಾವ್ ಕುಲಕರ್ಣಿ ಅವರೇ. ಹಲೋ ಹಲೋ ಹಲೋ ಹಲೋ
4: ಹಲೋ,
2: ನಮಸ್ಕಾರ, ಯಾರು ಮಾತಾಡೋದು, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಕೇಳ್ರಿ, ವಯಸ್ಕರಲ್ಲಿ ಡೆಂಗ್ಯೂ ಬರ್ಲಿಕ್ಕೆ ಮುಖ್ಯ ಕಾರಣ ಏನು ಅನ್ನೋದು ಬೇಕವ್ರಿಗೆ.
1: ಈಗ ವಯಸ್ಕರಲ್ಲಿ ಮುಖ್ಯವಾಗಿ ಡೆಂಗು ಒಮ್ಮೆ ಫಸ್ಟ್ ಟೈಮ್ ಬರ್ಬೋದು ಅಂದ್ರೆ ಸೊಳ್ಳೆ ಕಚ್ಚೋದ್ರಿಂದ ಬರ್ಬೋದ್ರಿ. ಓಕೆ, ಸುತ್ತಮುತ್ತಲ ನೀವು ನೀರ್ ನಿಂತಿದ್ರೆ ಅಲ್ಲಿ ಸೊಳ್ಳೆಗಳು ಮೊಟ್ಟೆ ಹಾಕಿ ಮಲ್ಟಿಪ್ಲೈ ಆಗಿ ಈ ಒಬ್ರು ಆಗಿದ್ದು ಬ್ಲಡ್ ಕುಡ್ದು ಬಂದು ನಿಮಗೆ ಕಡಿದ್ರೆ ಡೆಂಗು ಬರೋ ಚಾನ್ಸಸ್ ಇರ್ತದೆ. ನಿಮಗೆ ಒಮ್ಮೆ ಡೆಂಗು ಆಗಿ ಹೋದ್ರೆ ಇನ್ನೊಂದ್ಸತಿ ಡೆಂಗು ಆಗೋ ಚಾನ್ಸಸ್ ಜಾಸ್ತಿ. ಆಮೇಲೆ ಈ ಸತಿ ಲಕ್ಷಣಗಳು ಬಹಳ ತೀವ್ರವಾಗಿ ಬರ್ತಾವ್ರಿ ಸೆಕೆಂಡ್ ಟೈಮ್ ಡೆಂಗು ಆದ್ರೆ.
2: ನಾಟಗೆರವ್ರೆ, ನಮ್ಮ ಸುತ್ತಮುತ್ತಲ ಇರತಕ್ಕಂಥ ವಾತಾವರಣವನ್ನ ಸ್ವಚ್ಛವಾಗಿ ಇಟ್ಕೊಳ್ಳಿ, ನೀರು ನಿಲ್ದೆ ಹಾಗೆ ಇರೋದಾಗೆ ನೋಡ್ಕೊಳ್ಳಿ. ಆಮೇಲೆ ಜ್ವರ ಬಂದರೆ ತಕ್ಷಣ ತಾವು ಡಾಕ್ಟ್ರನ್ನ ಕಾಣ್ರಿ. ಹಾಂ, ಅವರು ಡಾಕ್ಟರ್ ಅದು ನಿಮಗೆ ಜ್ವರ ಏನಾದರೂ ಕಡಿಮೆ ಆಗಲಿಲ್ಲ ಅಂದ್ರೆ ಅವರು ಈ ಎಲ್ಲ ಟೆಸ್ಟ್ಗಳನ್ನು ಮಾಡಿಸ್ಲಿಕ್ಕೆ ಹೇಳ್ತಾರೆ, ಆವಾಗ ನಿಮಗೇನಾದರೂ ಇದ್ರೆ ಟ್ರೀಟ್ಮೆಂಟ್ ಕೊಡ್ತಾರೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು, ನಮಸ್ಕಾರ. ಹಲೋ ಹಲೋ,
5: ನಮಸ್ತೆ ಸರ್, ಅಗಡಿ ಸರ್, ಈಗ ನಮಸ್ಕಾರ.
2: ನಮಸ್ಕಾರ, ಯಾರು ಮಾತಾಡೋದ್ರಿ?
5: ನೈವೇದ್ಯ ಕೇಳುವ ಉದಯ ಟೇಲರ್ ಸರ್.
2: ಟೇಲರ್ ಅವ್ರೆ, ಪ್ರಶ್ನೆ ಕೇಳ್ರಿ ನೇರವಾಗಿ.
5: ಸರ್, ಅವರು ಇದನ್ನ ಹೇಳಿದ್ರಲ್ರಿ, ಪೇನ್ ಕಿಲ್ಲರ್ ಗುಳಿಗೆಯನ್ನ ಹೆಚ್ಚಿಗೆ ನುಂಗಿದ್ರ ತೊಂದರೆ ಆಗತ್ತಂತಂದ್ರೆ?
2: ಹೆಚ್ಚಿಗೆ ನುಂಗಿದ್ರಲ್ಲ, ಕೆಲವೊಂದು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಅನ್ನ ನುಂಗಬಾರ್ದು ಅಂತ ಹೇಳಿದ್ದಾರೆ, ಅದನ್ನ ಇನ್ನೊಂದ್ಸಲ ಹೇಳ್ತಾರೆ ಕೇಳ್ರಿ.
5: ಆದ್ರೆ ಈಗ ಗ್ರಾಮೀಣ ಪ್ರದೇಶ ಅಲ್ಲಿ ಸರ್, ಅದ್ರ ಬಗ್ಗೆ ಏನಾರ ವಾಟ್ ಏನಾರ ಡಾಕ್ಟರ್ ಹೇಳ್ತಾರನ್ನ ಕೊಡ್ರಿ.
1: ಈಗ ನೋಡ್ರಿ, ಕೆಲವೊಂದು ಪೇನ್ ಕಿಲ್ಲರ್ಸ್ NSAID ಅಂತ ಇರ್ತಾವ್ರಿ, ಇಬ್ಯುಪ್ರೊಫೆನ್, ಆಸ್ಪರಿನ್ ಅಂತ ಹೆಸರು ರೀ ಅವಕ್ಕ. ಅವು ತಗೊಂಡ್
5: ನಿಮ್ ಕಡೆ ಬಂದ ನೀವ ಕೊಡ್ತಿರಲ್ರಿ, ಮತ್ತ ಅದಕ್ಕೆ ತೊಂದರೆ ಆಗುತ್ತೆ?
1: ಇಲ್ಲ ಇಲ್ಲ, ಈಗ ನಿಮ್ಗ ನಮ್ಮ ಹತ್ರ ಬಂದಾಗ ರಕ್ತ ಸ್ರಾವ ಆಗುವಂತ ಲಕ್ಷಣಗಳು ಇದ್ರೆ, ಬ್ಲೀಡಿಂಗ್ ಆಗುವಂತ ಲಕ್ಷಣಗಳು ಇದ್ರೆ ನಾವು ಈ ಮೆಡಿಸಿನ್ಸ್ ಅವಾಯ್ಡ್ ಮಾಡ್ತೇವ್ರಿ. ಇನ್ನೂ ಬೇರೆ ತರ ಪ್ಯಾರಾಸ್ಟಮಾಲು, ಬೇರೆ ತರ ಪೇನ್ ಕಿಲ್ಲರ್ಸ್ ಎಲ್ಲ ಇರ್ತಾವ್ರಿ, ಸೊ ಅವನ್ನ ಕೊಡ್ತೇವೆ.
5: ಅಲ್ರಿ ಮೇಡಮ್, ಆದ್ರೂ ಕೊಡ್ತಾರಲ್ರಿ, ಅದಕ್ಕೆ ಏನ
2: ಹೇಳ? ನಿಮಗೆ ಕಾಯಿಲೆ ಇದ್ರೆ ಕೊಡ್ತಾರ್ರಿ, ಸುಮ್ ಸುಮ್ನೆ ಕೊಡಂಗಿಲ್ಲ.
1: ಜ್ವರ ಇದ್ರೆ,
2: ನಿಮ್ಗೆ ಏನಾರ ಜ್ವರ ಇದ್ರೆ, ಪೇನ್ ಇದ್ರೆ ಕೊಡ್ತಾರ, ಡೆಂಗ್ಯು ಇದ್ರೆ ಬೇರೆ ಕೊಡ್ತಾರ.
1: ಜ್ವರದ್ದು ಔಷಧಿ ಬೇರೆ ರೀ, ಪೇನ್ ಕಿಲ್ಲರ್ ಬೇರೆ. ಸೊ ನೀವು ಜ್ವರ ಇದ್ದಾಗ ಆ ತರ ಪೇನ್.
2: ನಾಡಗೆರವ್ರೆ, ಈಗ ನಿಮ್ಗೇನಾದ್ರೂ ಪೇನ್ ಇದ್ರೆ ಅದಕ್ ಕೊಡ್ತಾರ, ಡೆಂಗ್ಯೂ ಇದ್ರೆ ಬೇರೆ ಕೊಡ್ತಾರ.
5: ನಾಡಗೆರ ಅಲ್ಲ
2: ಇವ್ರ ಟೇಲರ್ ಅವ್ರ, ಉದಯ್ ಟೇಲರ್ ಅವ್ರೆ.
5: ಹಾ, ಹೇಳ್ಬೇಡ್ರಿ ಸರ.
2: ಅಲ್ರಿ, ನಾ ಏನು ಹೇಳಾಕತ್ತೇನೆ ಅಂದ್ರೆ, ಈಗ ಅವ್ರು ಪೇನ್ ಕಿಲ್ಲರು ಸುಮ್ ಸುಮ್ನೆ ಕೊಡೋದಿಲ್ಲ ಡಾಕ್ಟರ್ಗಳು.
5: ಅಲ್ರಿ ಸರ, ನಾಡಿಗೆ ಹಾಕತ್ತಿರಲ್ರಿ ಮತ್ತ.
2: ಆಯ್ತು, ಕನ್ಫ್ಯೂಷನ್ ಆಯ್ತು ಬಿಡ್ರಿ.
5: ಅಲ್ರಿ ಮತ್ತೆ ನೋಡ್ರಿ ಸರ, ನೀವು
2: ಹಲೋ ಹಲೋ ಹನುಮಸಾಗರ್ ಅವ್ರೆ, ನೇರವಾಗಿ ಪ್ರಶ್ನೆ ಕೇಳ್ರಿ.
6: ಕೇಳ್ತೀನಿ, ಈಗ ಕೋವಿಡ್ ವ್ಯಾಕ್ಸಿನೇಷನ್ ಮತ್ತೆ ಇದಕ್ಕೆ ಡಿಫ್ರೆನ್ಸ್ ಬಹಳ ಇಲ್ಲ ಡೆಂಗ್ಯೂಕ್ಕೆ ಕೋವಿಡ್ ಕೊಡೋ ವ್ಯಾಕ್ಸಿನೇಷನ್ಸ್ ಕೋವಿಶೀಲ್ಡ್ ಇದಕ್ಕೂ ಕೊಡ್ಲಿಕ್ಕೆ ಬರ್ತದೆ ಅಂತ ಹೇಳಿ ಒಂದು. ಎರಡನೇ ಪ್ರಶ್ನೆ ಅಂದ್ರೆ
2: ಅಲ್ಲ ತಡ್ರಿ, ಒಂದೇ

0: ಕ್ಲಿಯರ್ ಮಾಡ್ತಾರೆ ಡಾಕ್ಟರ್ ಅದರ ಮಾತಾಡ್ರಿ.
1: ದವಾಖಾನೆ ಹೋಗ್ತೀವಿ ಮತ್ತೆ ಹೆವಿ ಫೀವರ್ ಬಂದಾಗ ಪ್ಯಾರಾಸಿಟಮಾಲ್ ಕೊಡ್ಬೋದಲ್ಲ ಡಾಕ್ಟರ್?
2: ಓಕೆ, ಈಗ ನೋಡ್ರಿ, ಫಸ್ಟ್ ಕೋವಿಡ್ ವ್ಯಾಕ್ಸಿನ್ ಕಂಪ್ಲೀಟ್ಲಿ ಬೇರೆ, ಎರಡೂ ವೈರಲ್ ಇನ್ಫೆಕ್ಷನ್ನೇ ಬಟ್ಟು ಬೇರೆ ಬೇರೆ ಥರ ಲಕ್ಷಣಗಳು ರೀ. ಓಕೆ, ಸೊ ಅದರ ವ್ಯಾಕ್ಸಿನ್ ಬೇರೆ, ಇದು ಡೆಂಗ್ಯೂ ವ್ಯಾಕ್ಸಿನ್ ಬೇರೆ. ಮತ್ತು ಅದು ಭಾರತದಲ್ಲಿ ಅಷ್ಟಿನ್ನೂ ಯೂಸ್ ಆಗ್ತಾ ಇಲ್ಲ, ಬೇರೆ ಕಂಟ್ರೀಸಲ್ಲೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಕ್ಯೂ ಡೆಂಗಾ ಅಂಥೇಳಿ. ಓಕೆ, ಸೊ ಅದು ಫಸ್ಟ್ ಕ್ವೆಶನ್ ರೀ ನಿಮ್ದು. ಸೆಕೆಂಡ್ ಒನ್ನು, ನಿಮಗೆ ಬರೋಕಿನ ಮುಂಚೆ ಸೆಲ್ಫ್ ಟ್ರೀಟ್ಮೆಂಟ್ ಅಥವಾ ಕೌಂಟರ್ ಮೇಲೆ ಸಿಗ್ತಿರುವಂಥ ಟ್ಯಾಬ್ಲೆಟ್ಸ್ ತೊಗೊಂಡು ಸೆಲ್ಫ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ನಾವು ಅಡ್ವೈಸ್ ಮಾಡೋದಿಲ್ಲ. ಬೆಸ್ಟ್ ನಿಮ್ಗೆ ಜ್ವರ ಬಂದ ತಕ್ಷಣ ಡಾಕ್ಟರ್ ಸಲಹೆ ತೊಗೊಳ್ಳೋದು ಭಾಳ ಉತ್ತಮ. ಸರ್, ಅದೇ ಹೇಳ್ತಾ ಇದೀನಲ್ರಿ, ಸೆಲ್ಫ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು
0: ಡಾಕ್ಟರ್ ತೀರ್ಮಾನ ಮಾಡ್ತಾರ್ರಿ, ನಿಮಗೆ ಕೊಡ್ಬೇಕು ಬೇಡ ಅನ್ನೋದು. ಇಲ್ಲ, ನೀವ ಸೆಲ್ಫ್ ತಗೋಬೇಡ್ರಿ, ಯಾವ್ದಕ್ಕೂ ಡಾಕ್ಟರ್ ಕನ್ಸಿಡರ್ ಮಾಡ್ರಿ. ಹೌದೌದು.
1: ಆಮೇಲೆ ಇನ್ನೊಂದು ಡಾಕ್ಟರ್, ರೆಸ್ಪಿರೇಟರಿ ಆರ್ಗನ್ಸ್ ಡ್ಯಾಮೇಜ್ ಆಗುತ್ತೆ, ಫಾರಿನ್ ರಿಪ್ಲೇಸ್ ಮಾಡ್ತಾರ, ಇಂಡಿಯನ್ ಬಂದದ ಟೆಕ್ನಾಲಜಿ ಇಷ್ಟೇ ಕೇಳೋದು.
0: ಅಲ್ಲ, ಸದ್ಯಕ್ಕೀಗ ಡೆಂಗ್ಯೂ ಕುರಿತು ಮಾತಾಡ್ರಿ ನೀವು. ಅಲ್ಲ, ಡೆಂಗ್ಯೂ ಜ್ವರ ಈಗ ಮಳೆಗಾಲ ಶುರು ಆಗಿರೋದ್ರಿಂದ ಸೊಳ್ಳೆಯಿಂದ ಡೆಂಗ್ಯೂ ಜ್ವರ ಬರ್ತಾ ಇದೆ. ಅದಕ್ಕೆ ಬೇರೆಯವರಿಗೆ ಅವಕಾಶ ಮಾಡ್ರಿ, ಇಲ್ಲಿ ಸುಮ್ಮನೆ ಬೇರೆ ಬೇರೆ ಕ್ವಶನ್ಗಳನ್ನ ಕೇಳ್ತಾ ಟೈಮ್ ಹರಣ ಮಾಡಿಬಿಡ್ರಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ನಮಸ್ಕಾರ. ಹಲೋ, ನಮಸ್ಕಾರ. ಹಲೋ,
3: ಹಲೋ,
0: ನಮಸ್ಕಾರ, ಯಾರು ಮಾತಾಡೋದು?
3: ನಾವು ಇಲ್ಲಿ ರಾಯಬಾರಿಂದ ಭೀಮಾ ಕೋಕಾಟೆ ಮಾತಾಡಿದ್ರಿ.
0: ಹಾ, ಕೇಳ್ರಿ, ಡಾಕ್ಟರ್ ಇದ್ದಾರೆ.
3: ಡೆಂಗ್ಯೂ ಜ್ವರ ಮಾರಣಾಂತಿಕಣ ಅಲ್ರಿ ಅದು.
2: ಈಗ ಫಸ್ಟ್ ಸಣ್ಣಂಗೆ ಬರ್ತದ್ರಿ, ಕೆಲವೊಮ್ಮೆ ಅದಕ್ಕೆ ಟ್ರೀಟ್ಮೆಂಟು ಬೇಕಾಗಿಲ್ಲ, ಮನೆಯೊಳಗೆ ರೆಸ್ಟ್ ನೀರು ಜಾಸ್ತಿ ಕುಡಿದ್ರೆ ನಡೀತದೆ, ಅದಕ್ಕೆ ಮೈಲ್ಡ್ ಅಂತೇವ್ರಿ. ಮಾಡ್ರೇಟ್ ಅಂತ ಬಂದಾಗ ಭಾಳ ಮೈಕೈ ನೋವು ಸುಸ್ತು ಅಂದಾಗ ಅವಾಗ ಡಾಕ್ಟರ್ ಹತ್ರ ಬರಬೇಕಾಕೈತ್ರಿ. ಅದರೊಳಗೂ ಕೂಡ ಸಿವಿಯರ್ ಅಂತ ಹೇಳ್ತೀವಿ, ಎಲ್ಲಿ ಪ್ಲೇಟ್ಲೆಟ್ಸ್ ಅಂದರೆ ಬಿಳಿ ಕಣ ಭಾಳ ಲೋ ಆದಾಗ, ಭಾಳ ರಕ್ತಸ್ರಾವ ಎಲ್ಲರ ಆಗ್ಬೋದು, ಬ್ರೈನಲ್ಲಾಗ್ಬೋದು, ಲಂಗ್ಸಲ್ಲಾಗ್ಬೋದು, ಹೊಟ್ಟೆಯೊಳಗಾಗ್ಬೋದು, ಹಾಂ, ಎಲ್ಲರ ರಕ್ತಸ್ರಾವ ಸ್ಟಾರ್ಟ್ ಆಗಿ ಬಿ ಪಿ ಲೋ ಆಗಿ ಸಾವು ಕೂಡ ಆಗ್ಬೋದು ರೀ. ಅದು ಭಾಳ ತೀವ್ರ ಸಿವಿಯರ್ ಡೆಂಗ್ಯೂ ಅಂತ ಬಂದಾಗ ಡೆತ್ ಆಗೋ ಚಾನ್ಸಸ್ ಇರ್ತದೆ ರೀ.
3: ನಮಸ್ಕಾರ ಮೇಡಮ್.
2: ನಮಸ್ಕಾರ.
0: ನಮಸ್ಕಾರ ಕರೆ ಮಾಡಿದ್ದಕ್ಕೆ. ಅಂದರೆ ಡೆಂಗ್ಯೂ ಜ್ವರನ ನಾವು ಮಾರಣಾಂತಿಕವಾಗಿ ಒಂದೊಂದು ಸಂದರ್ಭದಲ್ಲಿ ತಲುಪ್ತೇವೆ.
2: ಹೌದು.
0: ಈ ಬಿಳಿ ರಕ್ತ ಕಣಗಳು ಎಷ್ಟಿರಬೇಕಂತೀರಿ
2: ಸರ್? ಈಗ ನಾರ್ಮಲಿ ಇಟ್ ಈಸ್ ಅಬೌ 1.5 lakh ಟು ಅಪ್ ಟು 4.5 lakhs, ಇದು ನಾರ್ಮಲ್ ರೇಂಜ್ ರೀ ಪ್ಲೇಟ್ಲೆಟ್ಸ್ದು. 1.5 lakh ಕೆಳಗೆ ಬಂತು, ಆಮೇಲೆ ಫಸ್ಟ್ ಎರಡೆರಡು ದಿವಸಕ್ಕೆ ನಾವು ರಿಪೀಟ್ ಪ್ಲೇಟ್ಲೆಟ್ ಚೆಕ್ ಮಾಡಿದಾಗ ಹಾಗೆ 10,000 ಬೀಳ್ಕೊಂತ ಬಂತು ಅಂದರೆ, ಆ್ಯಕ್ಚುಲಿ ಅಟ್ಲೀಸ್ಟ್ 50,000 ತನಕ ಒಂದು ಸ್ವಲ್ಪ ಏನೂ ಬ್ಲೀಡಿಂಗ್ ಇಲ್ಲ, ಏನೂ ಲಕ್ಷಣಗಳು ಇಲ್ಲ ಅಂದರೆ ನಡೀತದೆ ರೀ. 50,000 ಕೆಳಗೆ ಪ್ಲೇಟ್ಲೆಟ್ಸ್ ಬೀಳಾಕತ್ವು ಅಥವಾ ಏನಾರು ಬ್ಲೀಡಿಂಗ್ ಲಕ್ಷಣಗಳು ಸ್ಟಾರ್ಟ್ ಆದವು ಅಂತಂದರೆ ಇಮಿಡಿಯೇಟ್ಲಿ ಪ್ಲೇಟ್ಲೆಟ್ಸ್ ಅಂತ ಹಾಕ್ತೀವಿ ರೀ. ಅದು ಎರಡು ಥರ ಬರ್ತವೆ, RDP ಆ್ಯಂಡ್ STP ಅಂತ ಹೇಳಿ, ಸಿಂಗಲ್ ಡೋನರ್ ಆ್ಯಂಡ್ RDP ಅಂತ ಬರ್ತದೆ. ಸೊ ಅವನ್ನ ಹಾಕಿ ಆ ಸಿಚುವೇಶನ್ನ ನಾವು ಹ್ಯಾಂಡಲ್ ಮಾಡ್ತೀವಿ
0: ರೀ. ಎಷ್ಟು ದಿನದೊಳಗೆ ಮನುಷ್ಯ ರಿಕವರಿ ಹೊಂದ್ತಾನೆ
2: ಸರ್? ಅಟ್ಲೀಸ್ಟ್ ಜ್ವರ ನಿಂತು ಟ್ರೀಟ್ಮೆಂಟ್ ಸ್ಟಾರ್ಟ್ ಆದರೆ ಅಟ್ಲೀಸ್ಟ್ ಒಂದು 4-5 days ಅರ ಹಾಸ್ಪಿಟಲೈಸೇಷನ್ ಬೇಕಾಗ್ತದೆ
0: ರೀ,
2: ಟಿಲ್ ದೇ ಬಿಕಮ್ ಸ್ಟೇಬಲ್. ಅದಾದ್ಮೇಲೂ ಕೂಡ ಅವರಿಗೆ ರೆಸ್ಟ್ ಬೇಕು, ಒಂದು ವಾರ ಅರ ಟೈಮ್ ತಗೋತದೆ ಸರ್.
0: ಇನ್ನೊಂದು ಕರೆ ಇದೆ. ಹಲೋ,
4: ಹಲೋ, ನಮಸ್ಕಾರ ಸರ್.
0: ನಮಸ್ಕಾರ, ಯಾರು ಮಾತಾಡೋದ್ರಿ?
4: ಸಿಂಗಿ ತಾಲೂಕ್ ಬಳಗಾನೂರಿಂದ ನಾನಗೌಡ ಆನರಿ ಸರ್ ಮಾತಾಡೋದು.
0: ಹಾ, ಕೇಳ್ರಿ, ಡಾಕ್ಟರ್ ಇದ್ದಾರೆ.
4: ಅದು ಡೆಂಗಿ ಅಂತ ಡಾಕ್ಟರ್, ನಮಸ್ಕಾರ ರೀ.
2: ನಮಸ್ಕಾರ ಹೇಳ್ರಿ.
4: ಡೆಂಗಿ ಅಂದ್ರೆ ಅದು ಬರ್ಲಕ್ಕ ಅದಕ್ಕೆ ಮುನ್ಸೂಚನೆ ಏನು ಇರ್ತದ್ರಿ, ಅದು ಎದ್ರ ಮೇಲೆ ಕಂಡು ಹಿಡಿಬೇಕ್ರಿ ಸರ್?
2: ಮುನ್ಸೂಚನೆ ಅಂತ ಇರೋದಿಲ್ರಿ, ಜ್ವರ ಎಲ್ಲ ಜ್ವರ ಬಂದಂಗೆ ಜ್ವರ ಬರ್ತದೆ, ಬಟ್ ಇದ್ರೊಳಗೆ ಹೆಚ್ಚಿನವಾಗಿ ಮೈಕೈ ನೋವು, ತಲೆನೋವು, ಸಂಧಿಗಳು ನೋವು, ಆಮೇಲೆ ತೀವ್ರವಾದರೆ ಬ್ಲೀಡಿಂಗ್ ಚಾನ್ಸಸ್ ಎಲ್ಲ ಇರ್ತಾವ್ರಿ. ಸೊ ನೀವು ಹಂಗೆ ಅನಿಸಿದಾಗ, ನಿಮ್ಮ ಜ್ವರ ಕಡಿಮೆ ಆಗ್ತಾ ಇಲ್ಲ ಅಂದಾಗ ಅವಾಗ ಡಾಕ್ಟರ್ ಹತ್ರ ಬರಬೇಕಾಗ್ತದೆ ರೀ.
4: ಅಂದ್ರೆ ಅದು ಬರಲಾರ್ದಂಗೆ ಮುನ್ಸೂಚನೆ ಏನು ಮಾಡೋಕ್ಕೆ
2: ಅದೇ ತಡೆಗಟ್ಟುವ ವಿಧಾನಗಳು ಇದಾವ್ರಿ. ಸೊಳ್ಳೆಯಿಂದ ಕಡಿಸ್ಕೋಬಾರ್ದು ರೀ, ಸೊಳ್ಳೆ ಕಡಿಸ್ಕೊಳ್ಳಿಲ್ಲ ಅಂದರೆ ಡೆಂಗ್ಯೂ ಜ್ವರ ಬರೋದೇ ಇಲ್ಲ.
4: ಬರೋದಿಲ್ಲ ನೇನ್ರಿ?
2: ಹೌದು.
4: ಅಂದ್ರೆ ಅದಕ್ಕಿಂತ ಮುಂಚೆ ನಾವ್ ಏನ್ರಿ ತಗೊಂಡ್ರೆ ಅದು ಬರ್ಲಾರ್ದಂಗ ಏನ್ರಿ ಇದು? ಅದೇ
2: ಹಂಗ ಪ್ರಿವೆನ್ಷನ್ ಅಂದ್ರೆ ವ್ಯಾಕ್ಸಿನ್ ಅದರಿ, ಬಟ್ ಇಂಡಿಯಾ ಒಳಗೆ ಇನ್ನೂ ಅಷ್ಟು ಯೂಸ್ ಇಲ್ಲ, ಯೂಸ್ ಮಾಡ್ತಾ ಇಲ್ಲ. ಹೌದು,
4: ಆಯ್ತು, ಸರಿ.
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
4: ನಮಸ್ಕಾರ.

0: ಉದ್ದೇಶದಿಂದ ಬಾಬುರಾವ್
1: ಕೇಳ್ಕೊತಾರೆ. ಬಾಬುರಾವ್ ಅವ್ರೆ ಕೇಳ್ರಿ,
0: ಈಗ ಡೆಂಗಿ ಏನೊಂದು ಸೊಳ್ಳೆ ಕಷ್ಟ ಇದೆ, ನಾವು ವೀಕ್ ಆಗಿದ್ರೆ ಕಷ್ಟ ಇದೆ ಅಥವಾ ಸ್ಟ್ರಾಂಗ್ ಆಗಿದ್ರೆ ಕಷ್ಟ ಇದೆ
2: ಸರ್? ಇಮ್ಯುನಿಟಿಯಿಂದ ರಿಲೇಷನ್ ಇಲ್ಲ ಸರ್. ನಿಮಗೆ ಮುಂಚೆ ಡೆಂಗು ಆಗಿದ್ರೆ ಎರಡನೇ ಸತಿ ಡೆಂಗು ಆಗೋದು ಮತ್ತು ಅದನ್ನು ಸಿವಿಯರ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಯಾರಿಗಾದರೂ ಡೆಂಗು ಆಗ್ಬೋದು
0: ಅಲ್ರಿ, ಅಫೆಕ್ಟ್ ನಾವು ವೀಕ್ ಇದ್ರೆ
2: ಇನ್ನೂ ಸ್ವಲ್ಪ ಜಾಸ್ತಿ ಲಕ್ಷಣಗಳು ಆಗ್ತಾವ್ರಿ, ಇನ್ನೂ ಸ್ವಲ್ಪ ಜಾಸ್ತಿ ವೀಕ್ನೆಸ್ ಬರ್ತದೆ. ಬಿಕಾಸ್ ಆಲ್ರೆಡಿ ಜ್ವರದೊಳಗ ಹಸ್ಕಿ ಹಿಡಿದಿರ್ತಾರ, ಮೈಕೈ ನೋವು ಭಾಳ ಇರ್ತದೆ.
1: ಅಲ್ರಿ ಅದು ಸೊಳ್ಳೆಗೆ ಏನು ಗೊತ್ತಾಗುತ್ತೆ, ನೀವು ಸ್ಟ್ರಾಂಗ್ ಅದಿರಿ ನೀವು ವೀಕ್ ಅದಿರಿ ಅಂತಂದು. ಸ್ವಚ್ಛತೆಯಿಂದ ಇರಬೇಕು, ಸೊಳ್ಳೆ ಬರದಾರ್ದಂಗ ನಾವು ಕಾಪಾಡ್ಕೋಬೇಕು, ಮತ್ತೆ ಈ ಸೊಳ್ಳೆ ಪರದೆಗಳನ್ನ ಹಾಕೋಬೇಕು. ಆದಷ್ಟು ನಾವು ಸೊಳ್ಳೆಗಳಿಂದ ಕಚ್ಚಿಸ್ಕೊಳ್ಳಲಾರ್ದ ಇದ್ರೆ ಯಾವುದೇ ಡೆಂಗಿ ಜ್ವರ ಬರೋದಿಲ್ಲ. ಯಾವುದೇ ಸಾಮಾನ್ಯ ಜ್ವರ ಬಂದ್ರೂ ನಾವು ಡೆಂಗಿ ಜ್ವರ ಅಂತ ನಾವು ತಿಳ್ಕೊಬಾರ್ದು. ಹತ್ತಿರದ ಹಾಸ್ಪಿಟ್ಲಿಗೆ ಹೋಗ್ರಿ, ಅಲ್ಲಿ ಚೆಕ್ ಮಾಡಿಸ್ರಿ. ನಿಮ್ಗೆ ಜ್ವರ ಕಡಿಮೆ ಆಗಲಿಲ್ಲ ಅಂದ್ರೆ ಅವರೇ ಹೇಳ್ತಾರೆ ಕೆಲವೊಂದು ಟೆಸ್ಟ್ಗಳನ್ನು ಮಾಡಲಿಕ್ಕೆ. ಆ ನಂತರ ಅದು ಇದ್ರೆ ಟ್ರೀಟ್ಮೆಂಟ್ ತಗೊಳ್ರಿ. ಕರೆ ಮಾಡಿದಕ್ಕೆ

0: ಈ ಸೊಳ್ಳೆ ಪರದೆಗಳನ್ನ ಹಾಕೋಬೇಕು. ಆದಷ್ಟು ನಾವು ಸೊಳ್ಳೆಗಳಿಂದ ಕಚ್ಚಿಸ್ಕೊಳ್ಳಲಾರ್ದ ಇದ್ರೆ ಯಾವುದೇ ಡೆಂಗಿ ಜ್ವರ ಬರೋದಿಲ್ಲ. ಯಾವುದೇ ಸಾಮಾನ್ಯ ಜ್ವರ ಬಂದ್ರೂ ನಾವು ಡೆಂಗಿ ಜ್ವರ ಅಂತ ನಾವು ತಿಳ್ಕೊಬಾರ್ದು. ಹತ್ತಿರದ ಹಾಸ್ಪಿಟ್ಲಿಗೆ ಹೋಗ್ರಿ, ಅಲ್ಲಿ ಚೆಕ್ ಮಾಡಿಸ್ರಿ. ನಿಮ್ಗೆ ಜ್ವರ ಕಡಿಮೆ ಆಗಲಿಲ್ಲ ಅಂದ್ರೆ ಅವರೇ ಹೇಳ್ತಾರೆ ಕೆಲವೊಂದು ಟೆಸ್ಟ್ಗಳನ್ನು ಮಾಡಲಿಕ್ಕೆ. ಆ ನಂತರ ಅದು ಇದ್ರೆ ಟ್ರೀಟ್ಮೆಂಟ್ ತಗೊಳ್ರಿ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ
1: ನಮಸ್ಕಾರ.
0: ನಿಮ್ ರೇಡಿಯೋ ಸೆಟ್ ದೂರ ಇಡ್ರಿ.
1: ಬಂದ ಮಾಡ್ರಿ.
0: ಯಾರು ಮಾತಾಡೋದ್ರಿ?
1: ಬೆಳಗಾವಿ ಜಿಲ್ಲೆ ರಾಮ್ಪುರ ತಾಲೂಕು ಚಿತ್ತೂರಿನಿಂದ ಸಣ್ಣಲಿಂಗಪ್ಪ ಸೊಗಲದ ಅಂತ ಹೇಳಿ ಮಾತಾಡೋದು.
0: ಸಣ್ಣಲಿಂಗಪ್ಪ ಮಾತಾಡ್ರಿ.
1: ಮೇಡಮ್ ಅವ್ರ ನಮಸ್ಕಾರ.
2: ನಮಸ್ಕಾರ ಹೇಳ್ರಿ.
1: ಮೇಡಮ್ ಅವ್ರ ಒಂದು ಪ್ರಶ್ನೆ ಏನಪ್ಪ ಅಂತಂದ್ರೆ, ಈಗ ಸೊಳ್ಳೆ ಡೆಂಗ್ಯೂ ಬಂದಂತ ವ್ಯಕ್ತಿಗೆ ಸೊಳ್ಳೆ ಕಚ್ಚಿ ಮತ್ತೊಬ್ಬ ಆರೋಗ್ಯವಂತ ವ್ಯಕ್ತಿಗೆ ಸೊಳ್ಳೆ ಕಚ್ಚಿದಾಗ ಅವಂಗೂ ಕೂಡ ಅದು ಬರುತ್ತೆ.
2: ಹೌದು ಸರ್.
1: ಆದ್ರೆ ಇದು ಡೆಂಗ್ಯೂ ಬಂದಂತ ವ್ಯಕ್ತಿಗೆ ಸೊಳ್ಳೆ ಕಚ್ಚಿದಾಗ ಆ ವೈರಸ್ ಅದರಲ್ಲಿ ಸೇರ್ಕೊಂತಲ್ಲ, ಅದ್ರ ವ್ಯಾಲಿಡಿಟಿ ಎಲ್ಲಿವರೆಗೆ ಇರ್ತದ ಮೇಡಮ್ ಆ ಸೊಳ್ಳೆಯಲ್ಲಿ? ಅಂದ್ರೆ ಇಷ್ಟು ದಿವಸ ಬಿಟ್ಟು ಕಚ್ಚಿದ್ರೆ ಮತ್ತೊಬ್ಬ ಆರೋಗ್ಯವಂತ ವ್ಯಕ್ತಿಗೆ ಬರಲಂತ ಚಾನ್ಸಸ್ ಏನಾದರೂ ಇರುತ್ತೆ ಅನ್ನೋದು ನನ್ನ ಪ್ರಶ್ನೆ. ಹಿಂಗೆ
2: ಇಲ್ಲ, ಈಗ ನೋಡ್ರಿ, ಒಮ್ಮೆ ಅದು ಕ್ಯಾರಿ ಮಾಡ್ತಂದ್ರೆ ಸೊಳ್ಳಿ ಡೆಂಗ್ಯೂ ವೈರಸ್ನ, ಲೈಫ್ ಲಾಂಗ್ ಅದು ಡೆಂಗ್ಯೂ ಕೊಡುವಂತ ಚಾನ್ಸಸ್ ಇರ್ತದ್ರಿ ಆ ಸೊಳ್ಳಿ?
1: ಅಂದ್ರೆ ಅದು ಸೊಳ್ಳಿ ಎಲ್ಲಿವರೆಗೆ ಬದುಕಿರ್ತೈತೆ ಅಲ್ಲಿವರೆಗೆ ಅದು ಡೆಂಗ್ಯೂ ವೈರಸ್ ಇದ್ದೇ ಇರ್ತದೆ.
2: ಹೌದು ಹೌದು.
1: ಈಗ ಹಲೋ
2: ಹೇಳಿ.
0: ಕೇಳ್ರಿ.
1: ಮೇಡಮ್, ಈಗ ಅದ ಡೆಂಗ್ಯೂ ವಿಶೇಷವಾಗಿ ಮೆದುಳಿಗೆ ಅಟ್ಯಾಕ್ ಮಾಡ್ತದೆ ಮೇಡಮ್ ಅದ ಅಂದ್ರೆ?
2: ಇಲ್ಲ ಇಲ್ಲ ಸರ್, ಇದು ವೈರಸ್ ಬ್ಲಡ್ ಒಳಗೆ ಹಾಕ್ತದ್ರಿ ಎಲ್ಲ ಕಡೆ. ಅಂಡ್ ಇದು ಏನ್ ಮಾಡ್ತದ ಅಂದ್ರ, ಮೈಕೈ ನೋವು ಜ್ವರ ಕೊಡ್ತದ್ರಿ. ಕೊಟ್ಟು ತೀವ್ರವಾದ ಲಕ್ಷಣಗಳು ಅಂದ್ರ ಪ್ಲೇಟ್ಲೆಟ್ಸ್ ಕಮ್ಮಿ ಮಾಡ್ತೈತ್ರಿ, ಬಿಳಿ ಕಣಗಳು. ಪ್ಲೇಟ್ಲೆಟ್ಸ್ ಕಮ್ಮಿ ಆದಾಗ ಬ್ಲೀಡಿಂಗ್ ಆಗೋ ಚಾನ್ಸ್ ಇರ್ತದೆ. ಬ್ರೈನ್ ಒಳಗೆ ಬ್ಲೀಡಿಂಗ್ ಆಗ್ಬೋದು, ಲಂಗ್ಸ್ ಒಳಗೆ ಆಗ್ಬೋದು, ಹೊಟ್ಟೆ ಒಳಗೆ ಆಗ್ಬೋದು, ರಕ್ತಸ್ರಾವ
1: ಎಲ್ಲರೂ.
2: ಎರಡೂ ಬೇರೆ, ಎರಡೂ ವೈರಸ್ಸೇ, ಬಟ್ ಬೇರೆ ಬೇರೆ ವೈರಸ್.
1: ಮೇಡಮ್, ಇನ್ನೊಂದು ಏನಪ್ಪಾ ಅಂತಂದ್ರೆ, ಈಗ ಅದು ಸೊಳ್ಳೆ ನಮಗ ಹಗಲಿ ಕಚ್ಚಿದ್ರು ಬರ್ತೋ ಅಥವಾ ರಾತ್ರಿ ಕಚ್ಚಿದ್ರು ಬರ್ತೋ ಅಥವಾ ಯಾವಾಗ ಬೇಕಾದ್ರೆ ಕಚ್ಚಿದ್ರು ಬರ್ತೋ
2: ಸರ್? ಯಾವಾಗ ಕಚ್ಚಿದ್ರು ಬರ್ಬೋದು, ಬಟ್ ಇವು ಸೊಳ್ಳೆಗಳು ಡೇ ಟೈಮ್ ಅಲ್ಲಿ ಬಹಳ ಆಕ್ಟಿವ್ ಇರ್ತಾವ್ರಿ.
0: ಹಗಲೊತ್ತು ಹೆಚ್ಚು ನೀವು ಸೊಳ್ಳೆಯನ್ನು ಕಡಿಸ್ಕೊಬೇಡ್ರಿ, ಯಾಕಂದ್ರೆ ಹಗಲೊತ್ತು ಕಚ್ಚೋದ್ರಿಂದ ಜಾಸ್ತಿ ಡೆಂಗಿ ಬರೋದು.
1: ರಾತ್ರಿ ಅಕಸ್ಮಾತ್ ರಾತ್ರಿ ಕಚ್ಚಿದ್ರೆ ಅದು ಬರೋದು ಚಾನ್ಸಸ್ ಕಡಿಮೆ ಸರ್? ಬರೋದೇ ಇಲ್ಲೋ?
2: ಇಲ್ಲ ಬರುತ್ತೆ ಸರ್, ಡೇ ಟೈಮ್ ಅಲ್ಲಿ ಜಾಸ್ತಿ ಆಕ್ಟಿವ್ ಅಷ್ಟೇ.
1: ಹೀಗಾದ್ರೆ ಮೇಡಮ್, ಓಕೆ.
0: ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ. ಹಲೋ
3: ಹಲೋ
0: ನಮಸ್ಕಾರ, ಯಾರು ಮಾತಾಡೋದ್ರಿ, ಎಲ್ಲಿಂದ ಮಾತಾಡ್ತಾ ಇದ್ರಿ?
3: ನಾವು ತುಪ್ಪದ ಕೋಟೆಯಿಂದ ಮಾತಾಡ್ತೀವ್ರಿ.
0: ತಮ್ಮ ಹೆಸರ್ರಿ?
3: ಪಂಪಾಪತಿ ಅಂತ ಹೇಳಿ.
0: ಪಂಪಾಪತಿ ಅವ್ರೆ, ಕೇಳ್ರಿ.
3: ಚಿಕನ್ ಗುನ್ಯ ಬಂದವರಿಗೆ ಇದು ಡೆಂಗು ಬರ್ದಲ್ಲ ಅಂತಾರ್ರಿ, ಸುಳ್ಳ ಕರೆಯವ್ರಿ?
2: ಬರ್ಬೋದು ಸರ್,
3: ಬರ್ಬೋದು.
2: ಎರಡು ಬೇರೆ ಬೇರೆ ವೈರಸ್. ಚಿಕನ್ ಗುನಿಯ ಒಳಗೆ ಏನಾಗ್ತದೆ, ಸ್ವಲ್ಪ ಜಾಯಿಂಟ್ ಪೇನ್ಸ್ ಜಾಸ್ತಿ ಇರ್ತೈತಿ, ಮತ್ತೆ ಉಳ್ಕೊಂತತ್ರಿ ಸ್ವಲ್ಪ, ಭಾಳ ದಿವಸ ಉಳ್ಕೊತೈತೆ ಅದು ಜಾಯಿಂಟ್ ಪೇನ್. ತಿಂಗಳಾನ ಗಂಟಲೆ ಉಳ್ಕೊತೈತ್ರಿ ಜಾಯಿಂಟ್ ಪೇನ್. ಇಬ್ರು ಎರಡೂ ಬರ್ಬೋದು.
0: ಕರೆ ಮಾಡಿದಕ್ಕೆ ಧನ್ಯವಾದಗಳು. ನಮಸ್ಕಾರ.
3: ನಮಸ್ಕಾರ.
0: ಹಲೋ ಹಲೋ
3: ಡಾಕ್ಟರ್, ಮೈಲ್ಡ್.
0: ಹಲೋ ನಮಸ್ಕಾರ, ಯಾರು ಮಾತಾಡೋದ್ರಿ?
4: ನಾವು ಮೂಡಲ್ ತಾಲೂಕು ಸಂದೋಳಿಂದ ಸರ್.
0: ತಮ್ಮ ಹೆಸರ್ರಿ?
4: ಪ್ರಶಾಂತ್ ರೀ.
0: ಪ್ರಶಾಂತ್ ಅವರೇ, ಕೇಳ್ರಿ ಪ್ರಶ್ನೆ. ಕೇಳಿ.
4: ನಮಸ್ಕಾರ ಮೇಡಮ್.
2: ನಮಸ್ಕಾರ ಹೇಳ್ರಿ.
4: ಹೋದ ವರ್ಷ ನಮ್ಗೆ ಡೆಂಗ್ಯೂ ಆಗಿತ್ತು ಮೇಡಮ್. ಅದು ಕರಳು ನೋವಾಗಿದ್ದು ಮೇಡಮ್, ನಾನು ಕರಳು ಭಾಳ.
2: ಹೌದು ಸರ್. ಈಗ ಡೆಂಗ್ಯೂ ಒಳಗೆ ಇನ್ನೊಂದು ಏನಂದರೆ, ಕಂಪಾರ್ಟ್ಮೆಂಟ್ಸ್ ಇರ್ತಾವ್ರಿ. ಸೊ ನೀರು ಕಂಪಾರ್ಟ್ಮೆಂಟ್ ಶಿಫ್ಟ್ ಆಗ್ಬೋದು ರೀ, ಲಂಗ್ಸ್ ಒಳಗಾಗಲಿ, ಸಣ್ಣ ಕರಳು ಒಳಗಾಗಲಿ, ಬಾವು ಬರೋ ಚಾನ್ಸ್ ಇರ್ತದ್ರಿ. ಇದಕ್ಕೆ ಇನ್ಫ್ಲಮೇಷನ್ ಅಂತೀವಿ ನಾವು. ಸೊ ಪ್ರಾಬಬ್ಲಿ ನಿಮಗೆ ಅದಾಗಿರಬಹುದು.
4: ಊಟನ ಹೋಗ ಮಾಡೋಕ್ಕಾಗ್ತಿಲ್ಲ.
2: ಹೌದು ಹೌದು, ಅದು ತೀವ್ರವಾದ ಲಕ್ಷಣಗಳಲ್ಲಿ ಬರ್ತದ್ರಿ.
4: ಹೌದಾ?
2: ಅದೇ ಸರ್, ರಿಪೀಟೆಡ್ಲಿ ನಿಮಗೆ ಡೆಂಗ್ಯೂ ಆಗ್ತಾ ಇದ್ರೆ ಹಿಂಗೆ ಸಿವಿಯರ್ ಲಕ್ಷಣಗಳು ಬರ್ತಾವ ಸರ್.
4: ಹೌದೇನ್ರಿ, ಅದ ವೀಕ್ ಆಗೋಣ ಬರ್ತದೆ ಅಂತ ಡಾಕ್ಟರ್ ಹೇಳ್ತಾರ್ರಿ?
2: ಇಲ್ಲ ಇಲ್ಲ, ವೀಕ್ನೆಸ್ಸಿಗೂ ಅದಕ್ಕೂ ಸಂಬಂಧ ಇಲ್ಲ.

0: ಬಟ್ ಒಮ್ಮೆ ಆದಾಗ ಇನ್ನೊಮ್ಮೆ ಆಗೋ ಚಾನ್ಸಸ್ ಜಾಸ್ತಿ ರೀ ಸೊಳ್ಳೆ ಕಡ್ದಾಗ.
1: ಒಮ್ಮೆ 2 ತಿಂಗಳಿಗೆ ಹೊಳ್ಳಿ ಆಗಿತ್ತು ಸರ್ ಮೇಡಮ್.
0: ಅದೇ ಅದೇ, ಎಸ್ ಎಸ್ ಪಾಸಿಬಲ್.
1: ಹಾಂ
2: ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ಓಕೆ ಸರ್.
2: ಹಲೋ
3: ಹಲೋ,
2: ನಮಸ್ಕಾರ, ಯಾರು ಮಾತಾಡೋದು ರೀ? ಹಲೋ ಹಲೋ
4: ಹಲೋ ಸರ್, ಹಲೋ.
2: ರೇಡಿಯೋ ಸೆಟ್ ದೂರ ಹಿಡಿ ತಮ್ದು.
4: ಹಾಂ ಹೇಳ್ರಿ.
2: ಹಾಂ ಮಾತಾಡ್ರಿ. ಡಾಕ್ಟರ್, ಈಗ ಡೆಂಗ್ಯೂ ಜ್ವರ ಸಾಮಾನ್ಯವಾಗಿ ನಮ್ಮ ಸೊಳ್ಳೆ ಕಚ್ಚಿದಾಗ ಬರುತ್ತಂತ ತಾವು ಹೇಳ್ತಾ ಇದ್ದೀರಿ. ಈಗ ಡೆಂಗ್ಯೂ ಜ್ವರ ಬಂದಂಥ ವ್ಯಕ್ತಿಯಲ್ಲಿ ವಾಂತಿ ಕಾಣಿಸ್ಕೊಳ್ಬೋದು, ಅದೇ ರೀತಿ ವೇಗವಾದಂಥ ಉಸಿರಾಟ ಅಂತ ತಾವು ಹೇಳಿದಿರಿ, ಸುಸ್ತು ಕಾಣಿಸುತ್ತಾ, ತಳಮಳ ಆಗುತ್ತಾ, ಈ ಎಲ್ಲ ಲಕ್ಷಣಗಳನ್ನು ಇದ್ದಂಥ ವ್ಯಕ್ತಿ ಯಾವ ರೀತಿ ಒಂದು ಆಹಾರ ಪದ್ಧತಿಯನ್ನು ತೆಗೆದುಕೊಳ್ಬೇಕಂತೀರಿ?
0: ಈಗ ವಾಂತಿ ಮತ್ತು ಸುಸ್ತು, ವೇಗವಾದ ಉಸಿರಾಟ ಇದ್ದಾಗ ಇವೆಲ್ಲ ತೀವ್ರ ಲಕ್ಷಣಗಳು ಆಗ್ತವ್ರಿ. ಸೊ ಮೋಸ್ಟ್ಲಿ ಹಂಗಿದ್ದಾಗ ಆಲ್ರೆಡಿ ಡಾಕ್ಟರ್ ಹತ್ರ ಬಂದಿರ್ತಾರೆ, ಅಡ್ಮಿಟ್ಟು ಆಗಿರ್ತಾರೆ, ಹಾಸ್ಪಿಟಲ್ ಇರ್ತಾರೆ. ಸೊ ವಾಂತಿ ಬರಲಾರ್ದಂಗೆ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ. ಆ ಪ್ರಕಾರ ಏನಂತಾರೆ, ಸಾತ್ವಿಕ ಆಹಾರ, ಖಾರ ಇಲ್ಲದ್ದು, ಸಪ್ಪೆ ಊಟ ತಗೊಳ್ಬೋದು.
2: ಓಕೆ, ಹೊತ್ತಾಗ್ತಾ ಬಂತು. ಎಸ್ ಡಿ ಎಂ ಆರೋಗ್ಯ ಸಂವಾದ ಕಾರ್ಯಕ್ರಮದಲ್ಲಿ ನಾವು ವಯಸ್ಕರಲ್ಲಿ ಡೆಂಗ್ಯೂ ಕುರಿತು ಇವತ್ತು ಡಾಕ್ಟರ್ ರಿಕಿತಾ ಮುದೋಳ್ ಅವರು ಇಷ್ಟೊತ್ತು ತಿಳಿಸ್ಕೊಡ್ತಾ ಇದ್ದರು. ಇವರು ಮಂಗಳವಾರ ಲಭ್ಯ ಇರ್ತಾರೆ ವಾರದಲ್ಲಿ, ಮತ್ತು ಯಾವ ದಿನಗಳಲ್ಲಿ ಅಂದರೆ ಇವರು ನೀವು ಯಾವ ವಾರದ ಯಾವುದೇ ದಿನಗಳಲ್ಲಿ ಆಸ್ಪತ್ರೆಯನ್ನು ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ 0836247750 ಈ ದೂರವಾಣಿ ಸಂಪರ್ಕದಲ್ಲಿ ತಾವು ಡಾಕ್ಟರ್ ರಿಕಿತಾ ಮುದೋಳ್ ಅವರನ್ನು ಭೇಟಿ ಮಾತಾಡಿಸ್ಬೋದು. ಆಸ್ಪತ್ರೆ ಯಾವುದೇ ವಿಚಾರಣೆ ದೂರವಾಣಿ ಕೇಂದ್ರ ಸಂಖ್ಯೆಗಳು ಬೇಕಾದಲ್ಲಿ 0836STD ಕೋಡ್ ಆಗಿರುತ್ತೆ, 0477772100 ಇನ್ನೊಂದು ದೂರವಾಣಿ ಸಂಖ್ಯೆ 7187700 ಈ ದೂರವಾಣಿ ಸಂಪರ್ಕಿಸಿದಲ್ಲಿ ಆಸ್ಪತ್ರೆಯ ವಿಚಾರಣೆಯನ್ನು ತಾವು ಮಾಡ್ಬೋದು. ಈ ವಾರದ ಬಹುಮಾನ ಪ್ರಶ್ನೆ ಏನಪ್ಪ ಅಂದರೆ, ಯಾವ ಪರೀಕ್ಷೆಯಿಂದ ಡೆಂಗ್ಯೂವನ್ನು ಪತ್ತೆ ಹಚ್ಚಬಹುದು? ಉತ್ತರವನ್ನು ಪ್ರಾಂಶುಪಾಲರು, ಎಸ್ ಡಿ ಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 5800909 ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ದಿನಾಂಕ 26/5/2026 ಕೇಳಿದ ಪ್ರಶ್ನೆ, ಇಂಪ್ಲಾಂಟ್ ಯಾವ ಲೋಹದಿಂದ ಮಾಡ್ತಾರೆ? ಸರಿಯಾದ ಉತ್ತರ, ಇಂಪ್ಲಾಂಟ್ ಟೈಟಾನಿಯಂ ಲೋಹದಿಂದ ಮಾಡ್ತಾರೆ. ಈ ಬಹುಮಾನವನ್ನು ಗಳಿಸಿದವರು ಲಿಂಗರಾಜು, ಹೌಸ್ ನಂಬರ್ 41, ಬೊಮ್ಮನಹಳ್ಳಿ ಗ್ರಾಮ, ಗೊಂಡೇನಹಳ್ಳಿ ಅಂಚೆ, ತಾಲೂಕು ನಾಗಮಂಗಲ, ಜಿಲ್ಲಾ ಮಂಡ್ಯದವರು. ತಮಗೆ ಲಿಂಗರಾಜ್ ಅವರೇ ಅಭಿನಂದನೆಗಳು. ತಮ್ಮ ಒಂದು ವಾರದೊಳಗೆ ತಮ್ಮ ಬಹುಮಾನ ತಮಗೆ ಪೋಸ್ಟ್ ಮುಖಾಂತರ ತಲುಪುತ್ತೆ. ಮುಂದಿನ ಮಂಗಳವಾರದ ವಿಷಯ ಏನಪ್ಪ ಅಂದರೆ ತೊನ್ನು, ಈ ವಿಷಯದ ಕುರಿತು ಮಾತನಾಡಲಿಕ್ಕೆ ಬರಲಿದ್ದಾರೆ ಡಾಕ್ಟರ್ ಸದನಾ ಎಸ್ ಹುರುಕಡ್ಲಿ ಅವರು. ಡಾಕ್ಟ್ರೇ, ಇಷ್ಟೊತ್ತು ತಾವು ವಯಸ್ಕರಲ್ಲಿ ಡೆಂಗಿ ಕುರಿತು ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಗಳನ್ನು ಮಾಡಿಕೊಟ್ರಿ. ನಮ್ಮ ಕೇಳುಗರ ಪರವಾಗಿ ಆಕಾಶವಾಣಿ ಪರವಾಗಿ ತಮಗೆ ಅಭಿನಂದನೆಗಳು. ನಮಸ್ಕಾರ.
0: ನಮಸ್ಕಾರ ಸರ್.

0: ಇದುವರೆಗೆ ಎಸ್ಡಿಎಂ ಆರೋಗ್ಯ ಸಂವಾದದಲ್ಲಿ ವಯಸ್ಕರಿಗೆ ಡೆಂಗು ಈ ವಿಷಯದ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರಿಸಿದ ವೈದ್ಯರು ಡಾಕ್ಟರ್ ನಿಖಿತಾ ಮುಧೋಳ್. ಕಾರ್ಯಕ್ರಮ ನಡೆಸಿಕೊಟ್ಟವರು ಕುಮಾರ್ ಅಗಡಿ. ತಾಂತ್ರಿಕ ನೆರವು ನೀಡಿದವರು ನಾಗರಾಜ್ ಭಟ್ ಹಾಗೂ ಚಂದ್ರಕಾಂತ್ ನೇಕಾರ್.
1: ಪ್ರಾಯೋಜಕರು
2: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ.
1: ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ
2: ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
1: ಸಮಾಜದ ಎಲ್ಲರ ಸೇವೆಯಲ್ಲಿ
2: ಎಸ್ಡಿಎಂ ಆಸ್ಪತ್ರೆ.
3: ಈಗ ಸೂಪರ್ ಸ್ಪೆಷಾಲಿಟಿ ಸೇವೆಗಳಿಗಾಗಿ ಮಂಜುಶ್ರೀ ಬ್ಲಾಕ್,
1: ಸ್ವರೂಪ ಶಸ್ತ್ರಚಿಕಿತ್ಸೆ ಹಾಗೂ ಪುನರ್ರಚನಾ ಶಸ್ತ್ರಚಿಕಿತ್ಸಾ ವಿಭಾಗ,
3: ನರಗಳ ಶಸ್ತ್ರಚಿಕಿತ್ಸಾ ವಿಭಾಗ,
1: ನರರೋಗ ಚಿಕಿತ್ಸಾ ವಿಭಾಗ,
3: ಮೂತ್ರಜನಕಾಂಗ ಶಸ್ತ್ರಚಿಕಿತ್ಸಾ ವಿಭಾಗ,
1: ಮುಂದುವರೆದ ಮೂಳೆ ಚಿಕಿತ್ಸೆ

0: ಚಿಕಿತ್ಸಾ ವಿಭಾಗ,
1: ಹೃದಯ ರೋಗ ಚಿಕಿತ್ಸಾ ವಿಭಾಗ,
0: ಹೃದಯ ಮತ್ತು ಎದೆಗೂಡಿನ ಶಸ್ತ್ರಚಿಕಿತ್ಸಾ ವಿಭಾಗ,
1: ಮೂತ್ರಜನಕಾಂಗ ಚಿಕಿತ್ಸಾ ವಿಭಾಗ,
0: ಜೀರ್ಣಾಂಗ ಚಿಕಿತ್ಸಾ ವಿಭಾಗ,
1: ಮಕ್ಕಳ ಶಸ್ತ್ರಚಿಕಿತ್ಸಾ ವಿಭಾಗ,
0: ಅರ್ಬುದ ರೋಗ ಚಿಕಿತ್ಸಾ ವಿಭಾಗ,
1: ಸಂಧಿವಾತ ಚಿಕಿತ್ಸಾ ವಿಭಾಗ,
2: ಎಂಡೋಕ್ರೈನಾಲಜಿ ವಿಭಾಗ,
0: ರಕ್ತದ ಅರ್ಬುದ ವಿಭಾಗ,
1: ಸಂತಾನಹೀನತೆ ಚಿಕಿತ್ಸೆ.
0: ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿ ಎಸ್ಜಿಎಂ ಪಾಲಿಕ್ಲಿನಿಕ್, ಅತ್ಯಾಧುನಿಕ ತಂತ್ರಜ್ಞಾನ, ಅವಿರತ ಸೇವೆಗಾಗಿ
1: ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ
0: ಧಾರವಾಡ.
3: ಇದಾಗಿತ್ತು ಇಂದಿನ ಕೃಷಿರಂಗ.

0: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕುವೈತ್ನ ಅಮೀರ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ಪಶ್ಚಿಮ ಏಷ್ಯಾ ಪರಿಸ್ಥಿತಿ ಕುರಿತು ಚರ್ಚೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಘರ್ಷಣೆ, ಕನಿಷ್ಠ 30 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ವಿನಿಮಯ, ಭೂ, ಬಂದರು ನಿರ್ವಹಣಾ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 250 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಕುವೈತ್ನ ಅಮೀರ್ ಶೇಖ್ ಮಿಶಾಲ್ ಅಲ್ ಅಹ್ಮದ್ ಅಲ್ ಜಾಬರ್ ಅಲ್ ಸಬಾ ಅವರೊಂದಿಗೆ ದೂರವಾಣಿ ಸಂಭಾಷಣೆ ನಡೆಸಿದರು. ಪಶ್ಚಿಮ ಏಷ್ಯಾದಲ್ಲಿ ಬೆಳೆಯುತ್ತಿರುವಂತಹ ಭದ್ರತಾ ಪರಿಸ್ಥಿತಿಯ ಕುರಿತು ಉಭಯ ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಉದ್ವಿಗ್ನತೆ ಹೆಚ್ಚುತ್ತಿರುವಂತಹ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ತೀವ್ರ ಕಳವಳ ವ್ಯಕ್ತಪಡಿಸಿದರು. ಅಲ್ಲದೆ ಕುವೈತ್ನ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯ ಮೇಲಿನ ದಾಳಿಗಳನ್ನು ಭಾರತ ಬಲವಾಗಿ ಖಂಡಿಸುತ್ತದೆ ಎಂದು ಹೇಳಿದರು. ಶಾಂತಿ ಮತ್ತು ಸ್ಥಿರತೆಯನ್ನು ಶೀಘ್ರವಾಗಿ ಪುನಃಸ್ಥಾಪಿಸಲು ಉದ್ವಿಗ್ನತೆಯನ್ನು ಕಡಿಮೆ ಮಾಡುವುದು, ಸಂವಾದ ಮತ್ತು ರಾಜತಾಂತ್ರಿಕತೆ ಮೂಲಕ ಶಾಂತಿ ಸ್ಥಾಪನೆಗೆ ಮುಂದಾಗಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿದರು. ಕುವೈತ್ನಲ್ಲಿರುವಂತಹ ಭಾರತೀಯ ಸಮುದಾಯದ ನಿರಂತರ ಯೋಗಕ್ಷೇಮ ಮತ್ತು ಸುರಕ್ಷತೆಯ ಬಗ್ಗೆ ವೈಯಕ್ತಿಕವಾಗಿ ಗಮನ ಹರಿಸಿದ್ದಕ್ಕಾಗಿ ಅವರು ಕುವೈತ್ನ ಅಮೀರ್ಗೆ ಧನ್ಯವಾದ ಸಲ್ಲಿಸಿದರು. ಪಶ್ಚಿಮ ಏಷ್ಯಾದಲ್ಲಿ ಮತ್ತೆ ಉದ್ವಿಗ್ನತೆ ಉಂಟಾಗುತ್ತಿರುವ ಬಗ್ಗೆ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ದಾಳಿಗಳನ್ನು ತಕ್ಷಣವೇ ನಿಲ್ಲಿಸಲು, ಗರಿಷ್ಠ ಸಮಯವನ್ನು ನಿರ್ವಹಿಸಲು ಮತ್ತು ಪರಿಸ್ಥಿತಿ ಮತ್ತಷ್ಟು ಉಲ್ಬಣಗೊಳಿಸಬಹುದಾದಂಥ ಯಾವುದೇ ಕ್ರಮದಿಂದ ದೂರವಿರುವಂತೆ ದಾಳಿಯಲ್ಲಿ ಭಾಗಿಯಾಗಿರುವ ದೇಶಗಳನ್ನು ಅವರು ಒತ್ತಾಯಿಸಿದ್ದಾರೆ. ಲೆಬನಾನ್, ಇರಾನ್ ಮತ್ತು ಗಾಜಾದಲ್ಲಿ ಕದನ ವಿರಾಮಗಳನ್ನು ಸಂಪೂರ್ಣವಾಗಿ ಪಾಲಿಸುವಂತೆ ಆಂಟೋನಿಯೋ ಗುಟೆರೆಸ್ ಕರೆ ನೀಡಿದ್ದಾರೆ. ಅಂತಾರಾಷ್ಟೀಯ ಕಾನೂನಿಗೆ ಅನುಸಾರವಾಗಿ ಸಂಚಾರ ಹಕ್ಕುಗಳು ಮತ್ತು ಸ್ವಾತಂತ್ರ್ಯವನ್ನು ಗೌರವಿಸಬೇಕು ಎಂದು ಅವರು ಒತ್ತಿ ಹೇಳಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷಗಳಿಗೆ ಯಾವುದೇ ಮಿಲಿಟರಿ ಪರಿಹಾರವಿಲ್ಲ ಎಂದು ಪುನರುಚ್ಚರಿಸಿದ ಅವರು, ಸಂವಾದ ಮತ್ತು ಮಾತುಕತೆಗಳ ಮೂಲಕ ಮಾತ್ರ ಶಾಂತಿ ಸ್ಥಾಪನೆ ಸಾಧ್ಯ ಎಂದು ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಅಭಿಪ್ರಾಯಪಟ್ಟಿದ್ದಾರೆ. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪ್ರತಿಭಟನಾಕಾರರು ಮತ್ತು ಭದ್ರತಾ ಪಡೆಗಳ ನಡುವಿನ ಘರ್ಷಣೆಯಲ್ಲಿ 30ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದು ಸುಮಾರು 200 ಮಂದಿ ಗಾಯಗೊಂಡಿದ್ದಾರೆ. ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆರ್ಥಿಕ ಮತ್ತು ರಾಜಕೀಯ ಕುಂದುಕೊರತೆಗಳ ಕುರಿತು ಪ್ರತಿಭಟನೆಗಳನ್ನು ಮುನ್ನಡೆಸುತ್ತಿರುವಂತಹ ಪ್ರಮುಖ ನಾಗರಿಕ ಒಕ್ಕೂಟವಾದಂತಹ ಜಂಟಿ ಅವಾಮಿ ಕ್ರಿಯಾ ಸಮಿತಿಯನ್ನ ಅಧಿಕಾರಿಗಳು ನಿಷೇಧಿಸಿದ ನಂತರ ಈ ಪ್ರದೇಶದಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ. ರಾವ್ಕೋಟ್ ಮತ್ತು

0: ಮುಜಾಫರಾಬಾದ್ನಲ್ಲಿ ಪ್ರತಿಭಟನಾಕಾರರು ಹಾಗೂ ಭದ್ರತಾ ಪಡೆಗಳ ನಡುವಿನ ಘರ್ಷಣೆಗಳ ನಂತರ ಸಂವಹನ ಕಡಿತಗೊಂಡ ನಡುವೆಯೂ ಮುಷ್ಕರ ಮುಂದುವರೆದಿದೆ. ಪಾಕಿಸ್ತಾನ ವಿರೋಧಿ ಪ್ರತಿಭಟನೆಗಳು ಮುಂದುವರೆದಿದ್ದು ನೂರಾರು ಪ್ರತಿಭಟನಾಕಾರರು ಬೀದಿಗೆ ಇಳಿದಿದ್ದಾರೆ. ಭಿಂಬರ್ ಮತ್ತು ಕೋಟ್ಲಿ ನಗರಗಳಲ್ಲಿ ಬಂದ್ ಮುಂದುವರೆದಿದ್ದರಿಂದ ಈ ಪ್ರದೇಶದಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ. ಭಾನುವಾರ ರಾತ್ರಿ ನಡೆದ ಘರ್ಷಣೆಗಳು ಏಳು ನಾಗರಿಕರನ್ನ ಬಲಿ ತೆಗೆದುಕೊಂಡ ನಂತರ ಇತ್ತೀಚಿನ ಬೆಳವಣಿಗೆ ಇದಾಗಿದೆ. ನಾಗರಿಕರ ಮೇಲೆ ಪಾಕಿಸ್ತಾನಿ ಅಧಿಕಾರಿಗಳು ನಡೆಸಿದ ಕಠಿಣ ಕ್ರಮಕ್ಕೆ ಜಾಗತಿಕ ಖಂಡನೆ ವ್ಯಕ್ತವಾಗಿದೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇಂಟರ್ನೆಟ್ ಮತ್ತು ಮೊಬೈಲ್ ಸೇವೆ ಸ್ಥಗಿತ, ಪ್ರತಿಭಟನಾಕಾರರ ಬಂಧನ ಮತ್ತು ಹೆಚ್ಚುತ್ತಿರುವ ಉದ್ವಿಗ್ನತೆಯ ವರದಿಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಬ್ರಿಟನ್ ಸಂಸತ್ತಿನ 50ಕ್ಕೂ ಹೆಚ್ಚು ಸದಸ್ಯರು ಬ್ರಿಟನ್ ವಿದೇಶಾಂಗ ಕಾರ್ಯದರ್ಶಿ ಎವೆಟ್ ಕೂಪರ್ ಅವರಿಗೆ ಪತ್ರ ಬರೆದಿದ್ದಾರೆ. ದೇಶಾದ್ಯಂತ ಜಲ ಸಂರಕ್ಷಣೆ ಮತ್ತು ಜಲಸಂಪನ್ಮೂಲ ನಿರ್ವಹಣೆಯನ್ನು ಬಲಪಡಿಸುವ ಜಲಶಕ್ತಿ ಸಚಿವಾಲಯ ಕೈಗೊಂಡಿರುವಂತಹ ವಿವಿಧ ಉಪಕ್ರಮಗಳು ಮತ್ತು ಯೋಜನೆಗಳನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಪರಿಶೀಲಿಸಿದರು. ಸಭೆಯಲ್ಲಿ ನದಿ ಜೋಡಣೆ ಯೋಜನೆಗಳಿಗೆ ತೆಗೆದುಕೊಳ್ಳುತ್ತಿರುವಂತಹ ಕ್ರಮಗಳು ಮತ್ತು ನಮಾಮಿ ಗಂಗೆ ಹಾಗೂ ಇತರ ಪ್ರಮುಖ ಕಾರ್ಯಕ್ರಮಗಳ ಕುರಿತು ಉಪರಾಷ್ಟಪತಿಯವರು ಮಾಹಿತಿಯನ್ನು ಪಡೆದುಕೊಂಡರು. ಸಮಗ್ರ ವಿಧಾನದ ಮೂಲಕ ನೀರಿನ ಸಂರಕ್ಷಣೆ ಮತ್ತು ಅಂತರ್ಜಲ ಮರುಪೂರಣವನ್ನು ಬಲಪಡಿಸಲು ಪ್ರಾರಂಭಿಸಲಾದ ಇಲಾಖೆಯ ಪ್ರಮುಖ ಉಪಕ್ರಮವಾದಂತಹ ಜಲ ಸಂಚಾಯ್ ಜನ್ಭಾಗಿದಾರಿ ಯೋಜನೆಯನ್ನು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಶ್ಲಾಘಿಸಿದರು. ಸಭೆಯಲ್ಲಿ ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ಕೇಂದ್ರ ಜಲಶಕ್ತಿ ಖಾತೆ ರಾಜ್ಯ ಸಚಿವ ಡಾ ರಾಜ್ಭೂಷಣ್ ಚೌಧರಿ ಮತ್ತು ಸಚಿವಾಲಯದ ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದರು. ಭಾರತದ ಭೂಗಡಿಗಳಲ್ಲಿ ಸರಕು ಸಾಗಾಣಾ ಪ್ರಕ್ರಿಯೆ ಮತ್ತು ಪ್ರಯಾಣಿಕರ ಸಂಚಾರವನ್ನು ಡಿಜಿಟಲೀಕರಣಗೊಳಿಸಲು ಮತ್ತು ಸುಗಮಗೊಳಿಸಲು ವಿನಿಮಯ ಎಂಬ ಭೂ ಬಂದರು ನಿರ್ವಹಣಾ ವ್ಯವಸ್ಥೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನವದೆಹಲಿಯಲ್ಲಿ ಇಂದು ಉದ್ಘಾಟನೆ ಮಾಡಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಉಪಕ್ರಮವು ಆಧುನಿಕ ಮತ್ತು ತಂತ್ರಜ್ಞಾನ ಆಧಾರಿತ ಗಡಿ ನಿರ್ವಹಣಾ ವ್ಯವಸ್ಥೆಯನ್ನು ನಿರ್ಮಿಸುವ ನಿಟ್ಟನಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಇದು ವಿಕಸಿತ ಭಾರತ 2047ರ ದೃಷ್ಟಿಕೋನಕ್ಕೆ ಅನುಗುಣವಾಗಿದೆ ಮತ್ತು ವ್ಯಾಪಾರವನ್ನು ಸುಲಲಿತಗೊಳಿಸಿ ಸಂಪರ್ಕ ಮತ್ತು ರಾಷ್ಟೀಯ ಭದ್ರತೆಯನ್ನು ಬಲಪಡಿಸುತ್ತದೆ ಎಂದು ತಿಳಿಸಿದ್ದಾರೆ. ಭೂಬಂದರುಗಳು ಗಡಿ ಭದ್ರತೆಯನ್ನು ಹೆಚ್ಚಿಸಿ ವ್ಯಾಪಾರವನ್ನು ವೃದ್ಧಿಸುವುದು ಮಾತ್ರವಲ್ಲದೆ ಕಾನೂನುಬಾಹಿರ ಅತಿಕ್ರಮಣ ಮತ್ತು ಅನಧಿಕೃತ ಚಟುವಟಿಕೆಗಳನ್ನು ತಡೆಗಟ್ಟಲು ಸಹಾಯ ಮಾಡಿವೆ ಎಂದು ಹೇಳಿದ್ದಾರೆ. ಡಿಜಿಟಲ್ ತಂತ್ರಜ್ಞಾನಗಳ ಅಳವಡಿಕೆ ಮತ್ತು ದಕ್ಷ ನಿರ್ವಹಣಾ ವ್ಯವಸ್ಥೆಗಳ ಮೂಲಕ ಗಡಿ ಭದ್ರತೆಯನ್ನು ಬಲಪಡಿಸಲು ಸರ್ಕಾರ ಬದ್ದವಾಗಿದೆ. ವಿನಿಮಯ ವೇದಿಕೆಯು ದೇಶದ ಗಡಿ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವ ಮತ್ತು ಭೂ ಬಂದರುಗಳ ಒಟ್ಟಾರೆ ಕಾರ್ಯನಿರ್ವಹಣೆಯನ್ನು ಸುಧಾರಿಸುವ ಪ್ರಯತ್ನಗಳಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ ಎಂದು ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಉತ್ತರ ಪ್ರದೇಶದ ಸೀತಾಪುರದಲ್ಲಿ ರಕ್ಷಣಾ ಇಲಾಖೆಯ ಮೊದಲ ಬೃಹತ್ ಪ್ರಮಾಣದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. 250 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಯೋಜನೆಯು ಉತ್ತರ ಪ್ರದೇಶದಾದ್ಯಂತ ಇರುವ ರಕ್ಷಣಾ ಸಂಸ್ಥೆಗಳ ಇಂಧನ ಭದ್ರತೆಯನ್ನು ಬಲಪಡಿಸುತ್ತದೆ ಮತ್ತು ವಿದ್ಯುತ್ ವೆಚ್ಚದಲ್ಲಿ ಗಣನೀಯ ಉಳಿತಾಯ ಮಾಡುತ್ತದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ಉಪಕ್ರಮವು ಶುದ್ದ ಇಂಧನ, ಸುಸ್ಥಿರತೆ ಮತ್ತು ಸಾಂಪ್ರದಾಯಿಕ ಇಂಧನ ಮೂಲಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಸರ್ಕಾರದ ಬದ್ದತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಸಚಿವಾಲಯ ಹೇಳಿದೆ. ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಇಂದು ಜಮ್ಮು ಕಾಶ್ಮೀರದ ಜೋಜಿಲಾ ಸುರಂಗ ಮಾರ್ಗ ನಿರ್ಮಾಣ ಕಾಮಗಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಮತ್ತು ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಉಪಸ್ಥಿತರಿದ್ದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ನಿತಿನ್ ಗಡ್ಕರಿ, 14 ಕಿಲೋಮೀಟರ್ ಉದ್ದದ ಈ ಸುರಂಗವು ಏಷ್ಯಾ ಮಾತ್ರವಲ್ಲದೆ ಭಾರತದ ಅತಿ ಉದ್ದದ ಸುರಂಗ ಮಾರ್ಗ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಂದು ಹೇಳಿದ್ದಾರೆ. -4 ಕೊರೆಯುವ ಚಳಿಯಲ್ಲಿಯೇ ಕಾರ್ಮಿಕರು ಮತ್ತು ಎಂಜಿನಿಯರ್ಗಳು ಕೆಲಸ ಮಾಡಿರುವ ಪರಿಣಾಮವಾಗಿ ಇಂದು ಜಮ್ಮು ಕಾಶ್ಮೀರ ಐತಿಹಾಸಿಕ ದಾಖಲೆಯನ್ನು ಬರೆದಿದೆ. ಇದು ಕೇವಲ ಸುರಂಗ ಮಾರ್ಗ ಅಲ್ಲ, ಬದಲಿಗೆ ಭಾರತದ ಎಂಜಿನಿಯರಿಂಗ್ ಕೌಶಲ ಮತ್ತು ತಂತ್ರಜ್ಞಾನ ಕುಶಲತೆಗೆ ಸಾಕ್ಷಿಯಾಗಿದೆ ಎಂದು ಹೇಳಿದ್ದಾರೆ. ಕಾರ್ಗಿಲ್ ಮತ್ತು ಲೇಹ್ ನಡುವಿನ 18,000 ಕೋಟಿ ಮೌಲ್ಯದ ಸುರಂಗ ಯೋಜನೆಗಳ ಕಾಮಗಾರಿ ಪ್ರಗತಿಯಲ್ಲಿದೆ. ಹೆಚ್ಚುವರಿಯಾಗಿ 230 ಕಿಲೋಮೀಟರ್ ಕಾರ್ಗಿಲ್ ಜನ್ಸ್ಕರ್ ರಸ್ತೆ ಯೋಜನೆಯ ಕಾಮಗಾರಿ ನಡೆಯುತ್ತಿದ್ದು 85% ಕೆಲಸ ಪೂರ್ಣಗೊಂಡಿದೆ. ಈ ಮಾರ್ಗವು 62 ಸೇತುವೆಗಳ ನಿರ್ಮಾಣವನ್ನು

ಒಳಗೊಂಡಿದೆ ಎಂದು ಸಚಿವ ನಿತಿನ್ ಗಡ್ಕರಿ ಮಾಹಿತಿಯನ್ನು ನೀಡಿದ್ದಾರೆ. ಪ್ರತಿಯೊಂದು ಹೊಸ ಜೀವವು ತಾಯಿಯ ಗರ್ಭದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಗರ್ಭಧಾರಣೆಯ ಪ್ರತಿಯೊಂದು ಹಂತವು ಸುರಕ್ಷಿತ, ಆರೋಗ್ಯಕರ ಹಾಗೂ ಗೌರವಾನ್ವಿತ ಆರೈಕೆ ಹಕ್ಕನ್ನು ಹೊಂದಿದೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನಕ್ಕೆ 10 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಮಾತನಾಡಿದ ಅವರು, ಕಳೆದ ದಶಕದಲ್ಲಿ ಈ ಉಪಕ್ರಮವು ಲಕ್ಷಾಂತರ ಗರ್ಭಿಣಿಯರಿಗೆ ಸಕಾಲಿಕ ಆರೋಗ್ಯ ತಪಾಸಣೆ, ತಜ್ಞರ ಸಮಾಲೋಚನೆ ಮತ್ತು ಸುಧಾರಿತ ತಾಯಿಯ ಆರೋಗ್ಯ ಸೇವೆಗಳನ್ನು ಒದಗಿಸುವ ಮೂಲಕ ಸುರಕ್ಷಿತ ತಾಯ್ತನವನ್ನು ಒಂದು ಸಾಮೂಹಿಕ ಚಳವಳಿಯನ್ನಾಗಿ ಮಾಡಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದು ಕೇವಲ ಒಂದು ಯೋಜನೆಯಲ್ಲ, ಬದಲಾಗಿ ಪ್ರತಿಯೊಬ್ಬ ತಾಯಿ ಮತ್ತು ಹುಟ್ಟಲಿರುವ ಮಗುವಿಗೆ ಆರೋಗ್ಯಕರ ಭವಿಷ್ಯಕ್ಕಾಗಿ ಸರ್ಕಾರದ ಬದ್ದತೆಯಾಗಿದೆ. ಈ ದೂರದೃಷ್ಟಿಯ ಉಪಕ್ರಮವು ಕಳೆದ 10 ವರ್ಷಗಳಲ್ಲಿ ಭಾರತದ ಲಕ್ಷಾಂತರ ತಾಯಿಂದಿರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯ ಮಾಧ್ಯಮವಾಗಿದೆ ಎಂದು ಸಚಿವೆ ಅನ್ನಪೂರ್ಣಾದೇವಿ ಹೇಳಿದ್ದಾರೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಇಂದು ನವದೆಹಲಿಯಲ್ಲಿರುವಂತಹ ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಎನ್ಟಿಎ ಪ್ರಧಾನ ಕಚೇರಿಗೆ ಭೇಟಿ ನೀಡಿ ಇದೇ 21ರಂದು ನಡೆಯಲಿರುವಂತಹ ನೀಟ್ ಮರುಪರೀಕ್ಷಾ ಸಿದ್ದತೆಗಳನ್ನು ಪರಿಶೀಲನೆ ನಡೆಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು, ಪ್ರಶ್ನೆ ಪತ್ರಿಕೆಗಳ ತಯಾರಿಕೆಯಿಂದ ಹಿಡಿದು ಮುಂದಿನ ಎಲ್ಲ ಪ್ರಕ್ರಿಯೆಗಳವರೆಗಿನ ಸಂಪೂರ್ಣ ಗೌಪ್ಯತೆಯನ್ನು ಕಾಯ್ದುಕೊಳ್ಳುವ ಜೊತೆಗೆ ಅಗತ್ಯವಿರುವಂತಹ ಎಲ್ಲಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿರುವುದನ್ನು ಕೇಂದ್ರ ಸರ್ಕಾರ ಖಚಿತಪಡಿಸಿದೆ ಎಂದು ಹೇಳಿದ್ದಾರೆ. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಲೋಪದೋಷಗಳು ಮತ್ತು ನ್ಯೂನತೆಗಳನ್ನು ತಡೆಗಟ್ಟಲು ಕೇಂದ್ರ ಸರ್ಕಾರ ರಾಜ್ಯಗಳೊಂದಿಗೆ ಸಕ್ರಿಯವಾಗಿ ಸಮನ್ವಯ ಸಾಧಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕುವೈತ್ನ ಅಮೀರ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ, ಪಶ್ಚಿಮ ಏಷ್ಯಾ ಪರಿಸ್ಥಿತಿ ಕುರಿತು ಚರ್ಚೆ. ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಘರ್ಷಣೆ, ಕನಿಷ್ಠ 30 ಮಂದಿ ಸಾವು, 200ಕ್ಕೂ ಹೆಚ್ಚು ಜನರಿಗೆ ಗಾಯ. ವಿನಿಮಯ ಭೂ ಬಂದರು ನಿರ್ವಹಣಾ ವ್ಯವಸ್ಥೆ ಉದ್ಘಾಟಿಸಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ. 250 ಮೆಗಾವ್ಯಾಟ್ ಸಾಮರ್ಥ್ಯದ ಸೌರಶಕ್ತಿ ಯೋಜನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಧಾರವಾಡ. ಕೇಳುಗರೆ, ಇಂದು ಡಾಕ್ಟರ್ ಪುಷ್ಪಾವತಿ ಶಲವಡಿ ಮಠ ಅವರಿಂದ ಭಾಷಣ, ಕಾಯಕಯೋಗಿಯಿಂದ ಶಿವಯೋಗಿಯಾದ ಶರಣ ಸಿದ್ದರಾಮೇಶ್ವರ.
1: ಎನ್ನ ನಾಗಳೇ ಬಂದಿವಿಡಿದೆ ಗಡ ನೀನು, ನಿಮ್ಮ ಹಿಡಿವಡೆ ಹಿಡಿಯುವರು ತನುವಿರೆ ತನುಬೇರಾದವರು, ನಿಮ್ಮ ಹಿಡಿವಡೆ ಹಿಡಿಯುವರು ಮನವಿರೆ ಮನಬೇರಾದವರು, ನಿಮ್ಮ ಹಿಡಿವಡೆ ಹಿಡಿಯುವರು ಕೈಯಿರೆ ಕೈಬೇರಾದವರು, ಈ ಸುಳ್ಳವರು ಮೊದಲಾಗಿ ನಿಮ್ಮ ಹಿಡಿಯಲಾರರು. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹಿಡಿದು ತಡೆಯಲು ಆನೆ ತರವನವನಲ್ಲ, ಕರುಣದಿಂದ ಬಾರ ಎನ್ನ ದೇವರ ದೇವ. ಶರಣ ಸಂಕುಲದಲ್ಲಿ ಶಿವಯೋಗಿ ಸಿದ್ದರಾಮರದು ತುಂಬಾ ಮಹತ್ವದ ಪಾತ್ರವಾಗಿದೆ. ವಿಶಿಷ್ಟ ಆಲೋಚನೆಯುಳ್ಳ ಸಿದ್ದರಾಮೇಶ್ವರರು ಅದ್ಭುತ ಕನಸುಗಾರರು. ಸಕಲ ಜೀವಾತ್ಮರಿಗೆ ಲೇಸನ್ನೆ ಬಯಸುವ ಶಿವಯೋಗಿಯ ಶರೀರಂ ವೃತ ಸವೆಯಲಾಗದು, ಅನುಗೊಂಬಿನಿತು ಕಾಯಕ ನಡೆಯಬೇಕು ಎಂಬುದು ಇವರ ಧ್ಯೇಯವಾಕ್ಯವಾಗಿತ್ತು. ಅಂಗಕ್ಕೆ ಲಿಂಗೋಪದೇಶ, ಮನಕ್ಕೆ ಮಂತ್ರೋಪದೇಶವಾದ ಮೇಲೆ ಸಿದ್ದರಾಮೇಶ್ವರರ ಆಲೋಚನೆಗಳು ಉದತ್ತವಾಗುತ್ತಾ ಸಾಗುತ್ತವೆ. ಸೊಣ್ಣಲಿಗೆಯ ಸಿದ್ದರಾಮೇಶ್ವರರು ಕಾಯಕ ಜೀವಿ, ಸಾಮಾಜಿಕ ಜವಾಬ್ದಾರಿಗಳನ್ನು ಜತನದಿಂದ ಕೈಗೊಂಡ ಕರ್ಮಯೋಗಿ, ಲೋಕ ಕಲ್ಯಾಣಾರ್ಥವಾಗಿ ತಮ್ಮ ಬದುಕನ್ನು ಸವಿಸಿದ ಸಿದ್ಧ ಶಿವಯೋಗಿ, ಯೋಗಿಗಳ ಯೋಗಿ ಶಿವಯೋಗಿ, ಸೊಡ್ಡಳ ಸಿದ್ದರಾಮನೊಬ್ಬನೇ ಯೋಗಿ ಎಂದು ಸೊಡ್ಡಳ ಬಾಚರಸರು ಶಿವಯೋಗಿ ಸಿದ್ದರಾಮೇಶ್ವರರನ್ನ ಮನದುಂಬಿ ಹೊಗಳಿದ್ದಾರೆ. ಶಿವಯೋಗಿ ಸಿದ್ದರಾಮರ ವಚನಾಂಕಿತಗಳು ನಾನಾ ವಿಧವಾಗಿವೆ. ಸುಪರಿಚಿತವಾದ ಅಂಕಿತನಾಮವೆಂದರೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಥವಾ ಕಪಿಲ ಸಿದ್ಧ ಮಲ್ಲಿನಾಥ ಎಂಬುದಾಗಿದೆ. ಇವುಗಳ ಹೊರತಾಗಿ ಕಪಿಲ ಸಿದ್ಧ ಮಲ್ಲೇಶ್ವರ, ಕಪಿಲ ಸಿದ್ಧ ಮಲ್ಲೇಶ್ವರ ದೇವರು, ಕಪಿಲ ಸಿದ್ಧ ಮಲ್ಲೇಶ, ಕಪಿಲ ಸಿದ್ಧ ಮಲ್ಲಿಕಾರ್ಜುನಲಿಂಗ, ಕಪಿಲ ಸಿದ್ಧ ಮಲ್ಲ, ಕವಿಲ ಸಿದ್ಧ ಮಲ್ಲಿಕಾರ್ಜುನ, ಕವಿಲ ಸಿದ್ಧ ಮಲ್ಲಿಕಾರ್ಜುನಲಿಂಗ, ಕಪಿಲ ಸಿದ್ಧ ಮಲ್ಲೇಶ್ವರ, ಕಪಿಲ ಸಿದ್ಧ ಮಲ್ಲಿನಾಥಯ್ಯ, ಯೋಗಿನಾಥ, ಇಷ್ಟು ವಿಧದಲ್ಲಿ ಸಿದ್ದರಾಮೇಶ್ವರರ ವಚನಾಂಕಿತಗಳು ಕಂಡುಬಂದಿವೆ. ಸಿದ್ದರಾಮೇಶ್ವರರನ್ನು ವಚನಕಾರರಾಗಿ ನೋಡಲಾಗಿ ಇವರು ವಚನಗಳನ್ನು ಭಾವದ ಅಭಿವ್ಯಕ್ತಿಗಾಗಿ ಬರೆದಿಲ್ಲ. ವಚನ ರಚನೆಯು ತನ್ನ ಕಪಿಲ ಸಿದ್ಧ ಮಲ್ಲಿಕಾರ್ಜುನನನ್ನು ತಿಳಿಯುವ ಮಾರ್ಗವೆಂದು ಭಾವಿಸಿದ್ದಾರೆ. ವಚನವೆಂದರೆ ಇವರ ಪಾಲಿಗೆ ಆದ್ಯರ ಆಜ್ಞೆ, ಈಶ್ವರನಿಗೆ ಬೆಳಗುವ ಜ್ಯೋತಿಯಂತೆ ಕಂಗೊಳಿಸಿದೆ. ಮಾತಿಗಿಂತ ನಡೆಗೆ ಪ್ರಾಮುಖ್ಯತೆ ನೀಡುವ ಇವರು ಅನುಭವಕ್ಕೆ ಪ್ರಾಮುಖ್ಯತೆ ನೀಡಿದ್ದಾರೆ. ಸಿದ್ದರಾಮ ಶಿವಗಳ ದಿವ್ಯ ಸಂದೇಶವೇ ಅನುಭವವೆಂಬುದು ಅನುಭಾವಿಗಲ್ಲದೆ ಹೊತ್ತಿಗೆಯಲ್ಲಿಲ್ಲ.

ಎಂಬುದಾಗಿದೆ. ಶಿವಯೋಗಿ ಸಿದ್ದರಾಮೇಶ್ವರರ ಈ ವಚನವು ಲಿಂಗಾನುಸಂಧಾನದ ಸುಖ ಮತ್ತು ಲಿಂಗದೇವನ ಒಲಿಯುವ ಪರಿಯನ್ನು ಪ್ರಸ್ತುತಪಡಿಸುತ್ತದೆ. ಈ ವಚನದಲ್ಲಿ ಸಿದ್ದರಾಮೇಶ್ವರರು ಬಳಸಿದ ಪದಗಳ ವಿಶೇಷತೆಯನ್ನು ಗಮನಿಸಬೇಕು. ಹಿಡಿವಡೆ ಎಂದರೆ ಹಿಡಿಯುವಿಕೆಯ ಕ್ರಿಯೆ. ಹಿಡಿಯುವುದು ಎಂದರೆ ಬಂಧಿಸುವುದು, ವಶಪಡಿಸಿಕೊಳ್ಳುವುದು, ತನ್ನದಾಗಿಸಿಕೊಳ್ಳುವುದು ಎಂದರ್ಥ. ತನು ಬೇರಾದವರು, ಮಲತ್ರಯಗಳಿಂದ ದೇಹ ಮೋಹದಿಂದ ಬೇರ್ಪಟ್ಟವರು. ಮನ ಬೇರಾದವರು ಎಂದರೆ ವಿಷಯವಾಸನೆಗಳಿಂದ, ಅರಿಷಡ್ವರ್ಗಗಳಿಂದ, ಅಷ್ಟಮದಗಳಿಂದ, ಚಂಚಲತೆಯಿಂದ, ಅಸ್ಥಿರತೆಯಿಂದ ಬೇರ್ಪಟ್ಟವರು. ಕೈ ಬೇರಾದವರು ಎಂದರೆ ದುಷ್ಟಕಾರ್ಯಗಳಿಂದ, ಲಂಚ ವಂಚನೆಯಿಂದ ಬೇರ್ಪಟ್ಟವರು ಎಂದರ್ಥ. ಈಸುಳ್ಳವರು ಎಂದರೆ ಈಸು ಪ್ಲಸ್ ಇಷ್ಟು, ಅಂದರೆ ಇಷ್ಟು ಉಳ್ಳವರು. ಇಷ್ಟು ಉಳ್ಳವರು ಅಂದರೆ ತನು, ಮನ, ಕೈ, ಬಾಯಿ ಇವೆಲ್ಲವುಗಳನ್ನು ಉಳ್ಳವರು. ಇವೆಲ್ಲ ಪದಗಳ ಅರ್ಥ ಒಂದೆಡೆಯಾದರೆ ವಚನದ ಭಾವವೇ ಮತ್ತೊಂದು ಅರ್ಥದತ್ತ ಕೊಂಡೊಯ್ಯುತ್ತದೆ. ಲಿಂಗ ತಂದೆಯನ್ನು ಹಿಡಿದು ಕರೆತರುವುದು ಅಷ್ಟು ಸುಲಭವಾದುದಲ್ಲ. ತನುವಿನಿಂದ, ಮನದಿಂದ, ಕೈಯಿಂದ ಲಿಂಗ ತಂದೆಯನ್ನು ಹಿಡಿದು ತರುವುದಾಗಲಿ, ಅಥವಾ ತನು ಮನ ಕೈಗಳಿದ್ದ ಮಾತ್ರಕ್ಕೆ ಲಿಂಗ ತಂದೆಯನ್ನು ವಶಪಡಿಸಿಕೊಳ್ಳುತ್ತೇನೆ ಎಂಬುದು ಹುಚ್ಚು ಸಾಹಸದ ಕೆಲಸವೆಂದು ಸಿದ್ದರಾಮೇಶ್ವರರು ಈ ವಚನದ ಮೂಲಕ ತಿಳಿಯಪಡಿಸಲು ಹೊರಟಿದ್ದಾರೆ. ತನುವನ್ನು ಸವಿಸಿ ಮಾಡುವ ಭಕ್ತಿಯಿಂದ ದೇವ ಒಲಿಯುವನೆ. ವ್ರತ, ಉಪವಾಸ, ಉರುಳು ಸೇವೆ, ಅಸ್ತ್ರ ಹಾಕಿಸುವುದು, ಬೆಂಕಿ ಹಾರುವುದು, ಇವುಗಳೆಲ್ಲ ಕೇವಲ ತನುವನ್ನು ದಂಡಿಸುವ ಕ್ರಿಯೆಗಳು. ಲಿಂಗ ತಂದೆಗೆ ಇಂತಹ ಆಚರಣೆಗಳ ಅವಶ್ಯಕತೆಯೇ ಇಲ್ಲ. ಹಾಗಾದರೆ ಲಿಂಗ ತಂದೆಯನ್ನು ಹಿಡಿಯಲು, ಅಂದರೆ ವಶಪಡಿಸಿಕೊಳ್ಳಲು ಯಾರಿಗೆ ಸಾಧ್ಯವಿದೆ ಎಂಬುದಕ್ಕೆ ಸಿದ್ದರಾಮೇಶ್ವರರು ಕಂಡುಕೊಂಡ ಮಾರ್ಗ ಇಂತಿದೆ. ನಿಮ್ಮ ಹಿಡಿವಡೆ ಹಿಡಿಯುವರು ತನುವಿರೇ ತನುಬೇರಾದವರು, ಅಂದರೆ ನಿಮ್ಮನ್ನು ಹಿಡಿಯುವವರೇ ಹಿಡಿಯಬೇಕು. ಅವರು ಯಾರೆಂದರೆ ತನುವಿದ್ದು ತನುವಿನಿಂದ ಬೇರ್ಪಟ್ಟವರು, ತನುವಿನೊಳಗಿದ್ದು ತನುವ ಗೆದ್ದವರು. ತನುವಿನೊಳಗೆ ಆವರಿಸಿಕೊಂಡಿರುವ ಮಾಯೆ ಎಂಬ ತಮೋಶಕ್ತಿಯನ್ನು ಗೆದ್ದವರಿಗೆ ಮಾತ್ರ ಲಿಂಗ ತಂದೆಯ ಅನುಸಂಧಾನ ಸಾಧ್ಯ. ತನುವಿಗೆ ಈ ಮಾಯೆಯು ದುಷ್ಟಭಾವ, ದುಷ್ಟಗುಣ, ದುಷ್ಟಕ್ರಿಯೆಗಳಿಗೆ ಪ್ರೇರೇಪಿಸುತ್ತಲೇ ಇರುತ್ತದೆ. ಅನವ, ಮಾಯಾ, ಕಾರ್ಮಿಕ ಎಂಬ ಮಲತ್ರಯಗಳು, ಶರೀರಕ್ಕೆ ಒದಗುವ ರೋಗ ರುಜಿನ, ಸಾವು ನೋವು ಮುಂತಾದ ತಾಪತ್ರಯಗಳನ್ನು ನೀಗಿ ಯಾರು ಈ ತನುವಿಗೆ ಉಂಟಾಗುವ ಹಸಿವು ತೃಷೆಯ ಕಾಮಗಳನ್ನು ನಿಯಂತ್ರಿಸಿಕೊಂಡು ತನುವನ್ನು ಗೆಲ್ಲುವರೋ ಅವರಿಗೆ ಮಾಯೆಂಬ ಕತ್ತಲು ದೂರಾಗಿ ಲಿಂಗ ಬೆಳಕು, ಅಂದರೆ ಜ್ಞಾನ ಅರಿವಿನ ಬೆಳಕು ಒಳಗೊಳ್ಳುವುದು. ಇದೇ ತನುವಿರೇ ತನು ಬೇರಾದವರಿಗೆ ಮಾತ್ರ ಲಿಂಗಾನುಸಂಧಾನವಾಗಲು, ಲಿಂಗದ ಸಾಕ್ಷಾತ್ಕಾರವಾಗಲು ಸಾಧ್ಯ ಎಂಬುದನ್ನೇ ಇಲ್ಲಿ ಮನಗಾಣಬಹುದು. ಇದೇ ತೆರನಾಗಿ ಲಿಂಗ ಸಾಕ್ಷಾತ್ಕಾರವಾಗುವುದು ಮನದೊಳಗಿದ್ದು ಮನವ ಗೆದ್ದವರಿಗೆ. ಇದನ್ನೇ ಸಿದ್ದರಾಮೇಶ್ವರ ನುಡಿಯಲ್ಲಿ ಹೇಳುವುದಾದರೆ, ನಿಮ್ಮ ಹಿಡಿವಡೆ ಹಿಡಿಯುವರು ಮನವಿರೇ ಮನಬೇರಾದವರು, ಅಂದರೆ ಬಹಿರಂಗ ಪೂಜೆ ಬಿಟ್ಟು ಅಂತರಂಗದಲ್ಲಿ ಲಿಂಗವನ್ನು ಧ್ಯಾನಿಸಿ ಒಲಿಸಿಕೊಳ್ಳುವೆ, ವಶಪಡಿಸಿಕೊಳ್ಳುವೆ ಎಂದರೆ ಅದು ಅಸಾಧ್ಯವಾದದ್ದು. ಮನಕ್ಕಂಟಿದ ಧನ, ಕುಲ, ವಿದ್ಯಾ, ರೂಪ, ಯೌವನ, ಬಲ, ಪರಿವಾರ, ಅಧಿಕಾರ ಎಂಬ ಅಷ್ಟಮದಗಳನ್ನು ಕಳೆದುಕೊಂಡು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಂಬ ಅರಿಷಡ್ವರ್ಗಗಳಿಂದ ಬೇರ್ಪಟ್ಟು ತನು, ಮನ, ಧನ, ರಾಜ, ಉತ್ಸಾಹ, ವಿಶ್ವ, ಸೇವಕ ಎಂಬ ಸಪ್ತ ವ್ಯಸನಗಳಿಂದ ಬೇರ್ಪಟ್ಟು ಅವಿದ್ಯೆ, ಅಹಂಕಾರ, ಬಯಕೆ, ದ್ವೇಷ, ಜೀವ ಬೆದರಿಕೆ ಎಂಬ ಪಂಚ ಕ್ಲೇಶಗಳಿಂದ ಬೇರ್ಪಟ್ಟು ಇರುವಿಕೆ, ಹುಟ್ಟುವಿಕೆ, ಬೆಳೆಯುವಿಕೆ, ಪರಿಣಾಮಿಸುವಿಕೆ, ಕ್ಷೀಣಿಸುವಿಕೆ, ನಶಿಸುವಿಕೆ ಎಂಬ ಷಡ್ಭಾವಗಳಿಂದ ಬೇರ್ಪಟ್ಟು ಮನವನ್ನು ಇಂಥ ಬಂಧನಗಳಿಂದ ಬೇರ್ಪಡಿಸಿಕೊಂಡವರಿಗೆ ಲಿಂಗಾನುಸಂಧಾನ, ಲಿಂಗ ಸಾಕ್ಷಾತ್ಕಾರ ಸಾಧ್ಯವಾಗುತ್ತದೆ. ಅಂತೆಯೇ ನಿಮ್ಮ ಹಿಡಿವಡೆ ಹಿಡಿಯುವರು ಕೈಯಿರೇ ಕೈ ಬೇರಾದವರು, ಅಂದರೆ ಲಿಂಗಕ್ಕೆ ಕೈಯಿಂದ ಮಾಡುವ ಷೋಡಶ ಪೂಜೆಗಿಂತ ಕೈ ಶುದ್ಧವಾದ, ಅಂದರೆ ತನುಶುದ್ಧ ಮನಶುದ್ಧವಾದಂತೆ ಕೈಶುದ್ಧವಾದ ನಿರಾಳ ಪೂಜೆಯಿಂದ ಲಿಂಗದೇವನನ್ನು ವಶಪಡಿಸಿಕೊಳ್ಳಬಹುದು ಎಂದು ಸವಿಸ್ತಾರವಾದ ಭಾವಗಳು ಈ ವಚನದಿಂದ ದೊರೆಯುತ್ತವೆ. ಆದರೆ ಪ್ರಾಪಂಚಿಕರು ತನುವಿದ್ದು, ಮನವಿದ್ದು, ಕೈಯಿದ್ದು, ಬಾಯಿದ್ದು ಇಷ್ಟೆಲ್ಲವನ್ನು ಹೊಂದಿದ್ದರೂ ದೇವನನ್ನು ಹಿಡಿಯಲು ಸೋತು ಹೋಗಿದ್ದಾರೆ. ತನುವಿಗೆ ಮನಕ್ಕೆ ಅಂಟಿಕೊಂಡ ಮಾಯೆಯನ್ನು ಕಳೆದುಕೊಂಡಾಗ ಜಗವು ದೇವನಲ್ಲಿ, ದೇವ ಭಕ್ತನಲ್ಲಿ ಅಡಗಲು ಸಾಧ್ಯವಾಗುತ್ತದೆ. ನಾನು ಕೂಡ ಆ ದೇವನಲ್ಲಿ ಅಡಗಲು, ದೇವನನ್ನು ವಶಪಡಿಸಿಕೊಳ್ಳಲು ಹಂಬಲಿಸುತ್ತಿರುವೆ. ಅದು ಕೂಡ ನನ್ನ ಸಾಮರ್ಥ್ಯವಲ್ಲ. ಲಿಂಗ ತಂದೆಯೇ, ನಿನ್ನ ವಶ ಮಾಡಿಕೊಳ್ಳುವುದು, ನಿನ್ನ ತಡೆ ಹಿಡಿಯುವುದು ನನ್ನ ಸಾಮರ್ಥ್ಯವಲ್ಲ. ಲಿಂಗದೇವನೇ ಒಲಿಯುವುದಾದರೆ ನೀನೇ ಕರುಣೆ ತೋರಿ ನನ್ನೊಳಗೆ ಒಂದಾಗು, ದೇವರ ದೇವ ಎಂದು ವಿನೀತರಾಗಿ ಬೇಡಿಕೊಳ್ಳುತ್ತಾರೆ ಸಿದ್ದರಾಮೇಶ್ವರರು. ಈ ಭಾವವನ್ನು ವೀರವಿರಾಗಿನಿ ಅಕ್ಕಮಹಾದೇವಿಯರೆಲ್ಲೂ ಕಾಣಬಹುದು. ಅಕ್ಕಮಹಾದೇವಿಯವರು ತನುವಿನೊಳಗಿದ್ದು ತನುವ ಗೆದ್ದವರು.
ಮನದೊಳಗಿದ್ದು ಮನವ ಗೆದ್ದವರು, ವಿಷಯದೊಳಗಿದ್ದು

0: ಶಂಗಳ ಗೆದ್ದವರು. ಸಿದ್ದರಾಮೇಶ್ವರರ ಈ ವಚನದ ಭಾವವೆಲ್ಲ ಅಕ್ಕ ಮಹಾದೇವಿಯವರ ಈ ವಚನದಲ್ಲೂ ಕಾಣಬಹುದು. ಅಷ್ಟ ವಿಧಾರ್ಚನೆಯ ಮಾಡಿ ಒಲಿಸುವೇನೆ ಅಯ್ಯ, ನೀನು ಬಹಿರಂಗ ವ್ಯವಹಾರ ದೂರಸ್ಥನು. ಅಂತರಂಗದಲ್ಲಿ ಜ್ಞಾನವ ಮಾಡಿ ಒಲಿಸುವೇನೆ ಅಯ್ಯ, ನೀನು ವಾಗ್ಮನಕತೀತನು. ಜಪಸ್ತೋತ್ರದಿಂದ ಒಲಿಸುವೇನೆ ಅಯ್ಯ, ನೀನು ನಾದಾತೀತನು. ಭಾವಜ್ಞಾನದಿಂದ ಒಲಿಸುವೇನೆ ಅಯ್ಯ, ನೀನು ಮತಿಗತೀತನು. ಹೃದಯ ಕಮಲ ಮಧ್ಯದಲ್ಲಿ ಇಂಬಿಟ್ಟುಕೊಂಬೇನೆ ಅಯ್ಯ, ನೀನು ಸರ್ವಾಂಗ ಪರಿಪೂರ್ಣನು. ಒಲಿಸಲು ಎನ್ನಳವಲ್ಲ, ನೀನು ಒಲಿಯುವುದೇ ಸುಖವಯ್ಯ ಚನ್ನಮಲ್ಲಿಕಾರ್ಜುನ. ಬಹಿರಂಗ ವ್ಯವಹಾರದಿಂದ ದೂರವಾದ, ವಾಗ್ಮನಕ್ಕತೀತವಾದ, ನಾದಾತೀತನಾದ, ಮತಿಗತೀತನು, ಸರ್ವಾಂಗ ಪರಿಪೂರ್ಣನೂ ಆದ ಲಿಂಗದೇವನನ್ನು ಒಲಿಸುವ ಸಾಮರ್ಥ್ಯ ನನಗಿಲ್ಲ. ನೀನಾಗಿಯೇ ನೀನು ಒಲಿಯುವುದರಲ್ಲಿ ಸುಖವಿದೆ ಎಂಬ ಅಕ್ಕ ಮಹಾದೇವರ ಭಾವದಂತೆ ಸಿದ್ದರಾಮೇಶ್ವರರು ಸಹ ನಿಮ್ಮ ಹಿಡಿದು ತಡೆಯಲು ಆನು ಏತರವನು ಕರುಣದಿಂದ ಬಾರ ಎನ್ನ ದೇವರ ದೇವ ಎಂದು ಮನಃಪೂರ್ವಕವಾಗಿ ಆ ಲಿಂಗ ತಂದೆಗೆ ಶರಣಾಗಿ ಬಿಟ್ಟಿದ್ದಾರೆ. ಇದು ಸೋತು ಗೆಲ್ಲುವ ಪರಿ. ಯಾವಾಗಲೂ ಶರಣಸದ್ಭಕ್ತರು ದೇವನನ್ನ ಸತ್ಯವೆಂಬ ಕೂರಲಗನೆ ಹಿಡಿದು ಗೆದ್ದವರು. ಶಿವಯೋಗಿ ಸಿದ್ದರಾಮರು ಇದೇ ಮಾರ್ಗದಲ್ಲಿ ನಡೆದವರು. ಅದಕ್ಕೆ ಈ ವಚನದ ಪ್ರಾರಂಭದಲ್ಲೇ ಎನ್ನನ್ನಾಗಳೇ ಬಂದಿ ಬಿಡಿದೆ ಗಡ ನೀನು ಎಂದಿದ್ದಾರೆ. ಹೀಗೆ ಈ ವಚನ ಬಹಳ ಸುದೀರ್ಘವಾದಂತಹ ಅರ್ಥವನ್ನು ತನ್ನ ಒಡಲೊಳಗೆ ಬಚ್ಚಿಟ್ಟುಕೊಂಡಿದೆ.
1: ಕಾಯಕಯೋಗಿಯಿಂದ ಶಿವಯೋಗಿಯಾದ ಶರಣ ಸಿದ್ದರಾಮೇಶ್ವರ, ಈ ಕುರಿತು ಇದುವರೆಗೆ ಮಾತನಾಡಿದವರು ಡಾಕ್ಟರ್ ಪುಷ್ಪಾವತಿ ಶಲ್ವಡಿಮಠ್. ಈಗ ಕೆಎಸ್ ಸುರೇಖಾ ಅವರ ಧ್ವನಿಯಲ್ಲಿ ಸಿದ್ದರಾಮೇಶ್ವರರ ಒಂದು ವಚನ.

0: ಇವರ ಪ್ರಾಯೋಜಕತ್ವದ ವಿಶೇಷ ನೇರ ಫೋನ್ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11 ಗಂಟೆಯಿಂದ 12 ಗಂಟೆಯವರೆಗೆ. ಮಂಡಿ ನೋವು, ಬೆನ್ನು ನೋವು ಹಾಗೂ ಇತರೆ ಮೂಳೆ ರೋಗಗಳಿಗೆ ಸಂಬಂಧಪಟ್ಟ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೂಳೆ ತಜ್ಞರಾದ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, STD ಕೋಡ್ 0836. ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11 ಗಂಟೆಯಿಂದ 12 ಗಂಟೆಯವರೆಗೆ. ವಿಷಯ ಮಂಡಿ ನೋವು, ಬೆನ್ನು ನೋವು ಹಾಗೂ ಮೂಳೆ ರೋಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಕರೆ ಮಾಡಿ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಿ.
1: ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗ ದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ ನಮ್ಮ ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.
2: ಆಕಾಶವಾಣಿ ಧಾರವಾಡ.
3: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
4: ಅದು ಕೂಡ ಆಪ್ ನಿಂದ? ಸಿಕ್ಬಿದ್ರು.
5: ಅಪರಿಚಿತ ಆಪ್ ನಿಂದ ಬಚಾವಾಗಿ
6: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.

0: ಸಿದ್ದರಾಮೇಶ್ವರರ ವಚನವನ್ನು ಕೇಳಿದಿರಿ. ನೆರವು ಶೈಲಜಾ ರಾಜ್ಕುಮಾರ್.
1: ಆಕಾಶವಾಣಿ ಧಾರವಾಡ.
2: ಆತ್ಮೀಯ ಶ್ರೋತೃಗಳೇ, ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಆರ್ ಆರ್ ನಗರ, ಬೆಂಗಳೂರು.

ಯುವಮಿತ್ರರ ಕಾರ್ಯಕ್ರಮ ಯುವವಾಣಿ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಪರಿಸರ ಸಂರಕ್ಷಣೆಯ ಚಟುವಟಿಕೆಗಳು, ಈ ಕುರಿತು ಜೀಶಾನ್ ಸಿರಸಂಗಿ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಮಾಯಾ ರಾಮನ್.

0: ಯುವ ಶ್ರೋತೃಗಳೇ ನಮಸ್ಕಾರ. ಆ ಗಿಡ ಈ ಗಿಡ ಒಂದೊಂದು ಜೈಂಕೊಡ ಅಂತ ಚನ್ನವೀರ್ ಕಣವಿಯವರ ರಚನೆಯನ್ನ ಕೇಳಿರಬಹುದು ನೀವೆಲ್ಲ. ಹೌದು ಶ್ರೋತೃಗಳೇ, ಈಗ ಗಿಡ ಮರಗಳನ್ನ ನೆಡುವಂತಹದ್ದು, ನಮ್ಮ ಪರಿಸರವನ್ನ ಉಳಿಸುವಂತಹದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಜೂನ್ 5 ಬಂದ ಕೂಡಲೇ ನಮ್ಮೆಲ್ಲರ ಲಕ್ಷ್ಯ ಬರೋದು ಪರಿಸರ ದಿನದ ಬಗ್ಗೆ. ಪರಿಸರ ದಿನ, ಪರಿಸರ ಪಾಕ್ಷಿಕ, ಪರಿಸರ ತಿಂಗಳ ಅಷ್ಟೇ ಅಲ್ಲ, ಇಡೀ ವರ್ಷವೆಲ್ಲ ನಾವು ನಮ್ಮ ಪರಿಸರದತ್ತ ನೋಡಬೇಕಾಗಿದೆ. ಯಾಕಂದ್ರೆ ನಾವು ನಮ್ಮ ಮುಂದಿನ ಪೀಳಿಗೆಗೆ ಈ ಪರಿಸರವನ್ನ ಶುದ್ಧವಾಗಿ ಕಾಯ್ದಿಡಬೇಕು ಅಂತಂದ್ರೆ ನಾವೆಲ್ಲರೂ ಇವತ್ತ ಜಾಗೃತರಾಗಬೇಕಾಗಿದೆ. ಅಂತಹ ಒಂದು ಕಾರ್ಯದೊಳಗ ನಾವೆಲ್ಲರೂ ಮನಸ್ಕೊಟ್ಟು ನಿರತರಾಗಬೇಕಾಗಿದೆ. ಹಂಗಾದ್ರೆ ಇಂತಹ ಕಾರ್ಯವನ್ನ ಮಾಡ್ತಾ ಇರೋ ಯುವಕರು ಕಂಡು ಬಂದಾಗ ನಮ್ಮ ಲಕ್ಷ್ಯ ಆ ಕಡೆ ಹೋಗ್ತದೆ. ಅಂತಹ ಒಬ್ಬ ಕ್ರಿಯಾಶೀಲ ಯುವಕ ಒಂದು NGO ಕಟ್ಟಿಕೊಂಡು ಆ ಮೂಲಕ ಪರಿಸರ ಜಾಗೃತಿಯ ಕಾರ್ಯವನ್ನ ಮಾಡ್ತಾ ಇರೋರು, ಜೊತೆಗೆ ಒಂದು ಕಾಲೇಜಿನೊಳಗ ಅಧ್ಯಾಪಕರಾಗಿ ಕಾರ್ಯ ಮಾಡಿದವರು, ಈಗ ಸಂಪೂರ್ಣವಾಗಿ ಈ ಪರಿಸರ ರಕ್ಷಣೆಯ ಒಂದು ಸಂಸ್ಥೆಯನ್ನ ಕಟ್ಟಿಕೊಂಡು ಅದಕ್ಕಾಗಿಯೇ ಕಾರ್ಯ ಮಾಡ್ತಾ ಇರುವಂತಹ ಪ್ರೊಫೆಸರ್ ಜೀಶಾನ್ ಸಿರ್ಸಂಗಿ ಅವರು ನನ್ಗ ಕಾಣಿಸಿದ್ರು. ಹಂಗ ಅವ್ರು ಕಾಣಿಸಿದ ಮೇಲೆ ನಿಮ್ಗ ಅವರನ್ನ ಪರಿಚಯ ಮಾಡದೇ ಇರಲಿಕ್ಕೆ ಸಾಧ್ಯ ಆಗ್ತದೆ. ಯುವ ಶ್ರೋತೃಗಳೇ, ಇವತ್ತ ನಿಮಗಾಗಿ ಅವರ ಪರಿಚಯವನ್ನ ಮಾಡಿಕೊಡ್ಲಿಕ್ಕೆ. ಪ್ರೊಫೆಸರ್ ಜೀಶಾನ್ ಸಿರ್ಸಂಗಿ ಅವರ ನಿಮ್ಗ ನಮಸ್ಕಾರ.
1: ನಮಸ್ಕಾರ.
0: ನಮ್ಮ ಯುವ ಜನರು ಇವತ್ತ ಎಲ್ಲರೂ ಪರಿಸರ ರಕ್ಷಣೆಯೊಳಗ ತೊಡಗಿಕೊಳ್ಳಲೇ

0: ಬೇಕಾದ ಅನಿವಾರ್ಯತೆ ಅದ. ಹಾಗಾಗಿ ನಮ್ಮ ಯುವ ಶ್ರೋತೃಗಳಿಗೆ ನಿಮ್ಮ ಕಾರ್ಯ ಚಟುವಟಿಕೆಗಳೇನು, ನೀವು ಯಾಕೆ ಈ ಕಡೆ ಲಕ್ಷ್ಯ ವಹಿಸಿದ್ರಿ, ಇದನ್ನೆಲ್ಲ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಆಸೆ ನನ್ಗ. ಮೊದಲಿಗೆ ಹೇಳ್ರಿ, ಒಂದು ಎನ್ಜಿಒ ನೀವು ಸ್ಥಾಪನೆ ಮಾಡಿರಿ, ಅದರ ಹೆಸರೇನು, ಅದರ ಕಾರ್ಯ ಚಟುವಟಿಕೆಗಳೇನು, ಅದನ್ನೆಲ್ಲ ಪರಿಚಯ ಮಾಡಿಕೊಡ್ರಲ್ಲ.
1: ನಮ್ದು ಎನ್ಜಿಒ ಹೆಸರು ಜೆಎಸ್ ಗ್ಲೋಬಲ್ ಫೌಂಡೇಶನ್ ಅಂತ. ನಾವು ಹಾಗೆ ಎಲ್ಲರಿಗೆ ಗೊತ್ತಿದ್ದ ಹಾಗೆ ನೇಚರ್ ಮೇಲೆ ನಾವು ಡಿಪೆಂಡ್ ಅದೀವಿ, ನೇಚರ್ ನಮ್ಮ ಮೇಲೆ ಡಿಪೆಂಡ್ ಇಲ್ಲ. ಅದಕ್ಕೆ ನಾವು ಪರಿಸರಕ್ಕೆ ಬಹಳ ಕಾಳಜಿ ಕೊಡಬೇಕಂತ ಹೇಳಿ 10 ಲಕ್ಷ ಗಿಡಗಳನ್ನು ಹಚ್ಚಬೇಕಂತ ನಮ್ದು ಸ್ಟಾರ್ಟಿಂಗ್ ಇಂದ ನಾವು ಡಿಸೈಡ್ ಮಾಡಿದ್ವಿ.
0: ಸಂಕಲ್ಪ
1: ಮಾಡಿದ್ವಿ. ಇದು ನಾವು ಭಾವದಿಂದ ಹೇಳ್ತಾ ಇಲ್ಲ, ಇದು ನಮ್ದು ದೃಢ ಸಂಕಲ್ಪ ಕೂಡಿದೆ. ನಾವು 15 ಆಗಸ್ಟ್ ಇಂಡಿಪೆಂಡೆನ್ಸ್ ಡೇ ದಿವಸ ಸ್ಟಾರ್ಟ್ ಮಾಡಿದ್ದು.
0: ನಮ್ಮ ದೇಶಕ್ಕೆಲ್ಲ ಒಂದು ರೀತಿಯ ಹಬ್ಬ ಅದು, ಸ್ವಾತಂತ್ರ್ಯ ದಿನ ಅಂದ್ರ. ಅವತ್ತೇ ನಿಮ್ಮ ಈ ಕಾರ್ಯ ಚಟುವಟಿಕೆಗಳನ್ನ ಶುರು ಮಾಡ್ಕೊಂಡ್ರಿ?
1: ಹೌದು, ನಾವು 15 ಆಗಸ್ಟ್ ಇದು ಧಾರವಾಡ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜ್ ಅಲ್ಲಿ 72 ಸಸಿಗಳನ್ನು ನೆಟ್ಟಿದ್ದೇವೆ ಅದೇ ದಿವಸ. ಅಲ್ಲಿಂದ ನಮ್ದು ಜರ್ನಿ ಸ್ಟಾರ್ಟ್ ಆಗಿದೆ. ಈಗ ನೆಕ್ಸ್ಟ್ ರೀಸೆಂಟ್ಲಿ ಈಗ SR ಬೊಮ್ಮಾಯಿ ಸ್ಕೂಲ್ ಅಲ್ಲಿನೂ 22 ಗಿಡಗಳನ್ನು ಹಚ್ಚಿದ್ದೇವೆ. ಹಾಗೆ ಇವತ್ತು 15 ಆಗಸ್ಟ್ 2024 ಇವತ್ತಿನವರೆಗೆ 220 ಗಿಡಗಳನ್ನು ನಾವು ಹಚ್ಚಿದ್ದೇವೆ. ಈಗ ಮುಂದೆ ನಮ್ದು 3 ವರ್ಷದಲ್ಲಿ 10 ಲಕ್ಷ ಗಿಡಗಳನ್ನು ಹಚ್ಚಬೇಕಂತ ಸಂಕಲ್ಪ ಕೂಡಿದೆ. ನಾವು ಉಚಿತವಾಗಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಪ್ಲಾಂಟೇಶನ್ ಮಾಡ್ತೀವಿ ಅಂತ ನಾನು ನಿಮ್ಗೆ ಹೇಳಿಕ್ಕೆ ಬಯಸ್ತೇನೆ.
0: ಜಿಶಾನ್, ಈ ಸಂದರ್ಭದೊಳಗ ನಿಮ್ಮ ಶಿಕ್ಷಣ ಏನು, ನೀವು ಓದಿದ್ದೇನು, ಅದನ್ನೆಲ್ಲ ತಿಳ್ಕೊಳ್ಳೋದು ಕುತೂಹಲ ನಂಗ.
1: ನಂದು ಸ್ಕೂಲಿಂಗ್ ಗದಗಲ್ಲಿ ಆಗಿದ್ದು ಮೇಡಮ್. ನಾನು ನೆಹರು ಸ್ಕೂಲಲ್ಲಿ 10th ಅಲ್ಲೇ ಮುಗಿಸಿದೆ. ಆನಂತರ ಅಂಜುಮನ್ ಪಾಲಿಟೆಕ್ನಿಕ್ ಅಲ್ಲಿ ಡಿಪ್ಲೊಮಾ ಮುಗಿಸಿದೆ. ಆನಂತರ ಉಲ್ಕೋಟಿ ರೂರಲ್ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ನಂದು ಬಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ನಂದು BUB ಅಲ್ಲಿ MTech ಆಗಿದೆ. MTech ಇನ್ ಮಷಿನ್ ಡಿಸೈನ್ ಅಲ್ಲೇ ಮುಗಿಸಿ ನಂದು MTech ಅಲ್ಲೇ ಕಂಪ್ಲೀಟ್ ಆಗಿದೆ.
0: ಆನಂತರ ನೀವು BUB ಕಾಲೇಜ್ನೊಳಗ ಅಧ್ಯಾಪಕರಾಗಿ ಕೂಡ ಕಾರ್ಯ ಮಾಡಿದ್ರಿ ಅಂತ ಹೇಳಿದ್ರಿ?
1: ಹೌದು ಮೇಡಮ್, ಅಲ್ಲೇ ನಾವು 2.5 ವರ್ಷ ಅಲ್ಲೇ BUB ಕ್ಯಾಂಪಸ್ ಅಲ್ಲಿ ಸ್ಟೂಡೆಂಟ್ಸ್ ಗೆ ಟೀಚ್ ಮಾಡಿದೆ. ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಪ್ಲಸ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ಸ್, ಪ್ರೊಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್, ಮಷಿನ್ ಡಿಸೈನ್ ಮತ್ತು ಮಟೀರಿಯಲ್ಸ್ ಫಾರ್ ಇಂಜಿನಿಯರಿಂಗ್ ಅಂತ ಹಲವಾರು ಸಬ್ಜೆಕ್ಟ್ಸ್ ಟೆಕ್ನಿಕಲ್ ಪ್ಲಸ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ನಾವು ಟೀಚ್ ಮಾಡಿದ್ದೀನಿ.
0: ಅಡ್ಡಿಲ್ಲ ಜಿಶಾನ್, ಈಗೇನಾಗ್ತದ, ಯುವಕರು ಎಲ್ಲರೂ ಎದುರು ನೋಡೋದು ಒಂದು ಶಿಕ್ಷಣದ ನಂತರ ಒಂದು ಉದ್ಯೋಗಕ್ಕಾಗಿ ಎಲ್ಲರೂ ತಡಕಾಡೋದು. ಉದ್ಯೋಗ ಸಿಕ್ಕಾಗ ಅದನ್ನು ಮುಂದುವರಿಸಿಕೊಂಡು ಹೋಗ್ಬೇಕು, ಇದ ಕ್ಷೇತ್ರದೊಳಗ ನಾನು ಮುಂದುವರಿಯಬೇಕು ಅನ್ನುವಂಥದ್ದು ಎಲ್ಲರ ಬಯಕೆ. ಅಂತಹದ್ದು ನೀವೊಬ್ಬ ಅಧ್ಯಾಪಕರಾಗಿ ಕಾರ್ಯ ಮಾಡ್ತಾ ಇದ್ದವರು, ಒಮ್ಮಿಂದೊಮ್ಮಿಲೆ ಈ ಪರಿಸರ ಕ್ಷೇತ್ರ ನಿಮ್ಮನ್ನ ಯಾಕೆ ಹೆಂಗ ಸೆಳ್ಕೊಂಡ್ತು?
1: ಅದೇ ಹೇಳಿದೆ ನಾನು, ನೇಚರ್ ಮೇಲೆ ನಾವು ಡಿಪೆಂಡ್ ಅದೀವಿ, ನೇಚರ್ ನಮ್ಮ ಮೇಲೆ ಡಿಪೆಂಡ್ ಇಲ್ಲ ಅಂತ. ನಾವು ಪರಿಸರ ಮತ್ತು ಅಮ್ಮದ ಋಣ ತೀರಿಸಕ್ಕೆ ಆಗಲ್ಲ. ಇಡೀ ಪೂರಾ ಲೈಫಲ್ಲಿ ನಾವು ಏನಾದ್ರು ನಮ್ಗೆ ಕೊಡುಗೆ ಕೊಟ್ಟಿದೆ, ಈಗ ಆಕ್ಸಿಜನ್ ಆಮ್ಲಜನಕ ಎಲ್ಲ ಏನು ಅದು ಪೂರಿ ಲೈಫಲ್ಲಿ ಕೊಡುತ್ತಲ್ಲ, ನಾವು ಅದಕ್ಕೆ ರಿಟರ್ನ್ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ವಿ ಶುಡ್ ಕೀಪ್ ಪರಿಸರ ಫಸ್ಟ್, ನೇಚರ್ ಅಂತ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಅದಕ್ಕೆ ನಾವು ಸಂಕಲ್ಪ ತಗೊಂಡು ನಮ್ದು ಜರ್ನಿ ಸ್ಟಾರ್ಟ್ ಮಾಡಿದ್ದು.
0: ಜಿಶಾನ್, ಇದನ್ನ ಮಾಡುವಾಗ ನೀವು ಒಬ್ಬರೇ ಈ ತರದ ಸಂಕಲ್ಪ ಮಾಡ್ಕೊಂಡ್ರು ಅಥವಾ ಒಂದು ಸ್ನೇಹಿತರ ಗುಂಪನ್ನು ಕಟ್ಕೊಂಡು ಮಾಡಿದ್ರು?
1: ಟು ಬಿ ಫ್ರಾಂಕ್, ನಾವು ಒಬ್ಬನೇ ಇದು ಫಸ್ಟ್ ಯೋಚನೆ ಮಾಡಿ
0: ಶುರು ಮಾಡಿದೆ.
1: ಮತ್ತು ಈಗ ಹಾಗೆ ಗೊತ್ತಿದ ಹಾಗೆ ನಾವು ಒಳ್ಳೆ ಮನಸ್ಸಿಂದ ಒಳ್ಳೆ ಇಚ್ಛೆ ಇಟ್ಕೊಂಡು ಮುಂದುವರಿದ್ರೆ ನಮಗೂ ಲೈಕ್ ಮೈಂಡೆಡ್ ಪೀಪಲ್ ನಮ್ಮ ಜೊತೆ ಕೂಡ್ತಾರೆ. ಸೊ ನಾವು ವಿ ಶುಡ್ ನಾಟ್ ಥಿಂಕ್ ಆಫ್ ದ ಲಾಂಗ್ ಟರ್ಮ್, ಇಲ್ಲ ಮುಂದೆ ಹೇಗೆ ಮಾಡೋದು, 10 ಲಕ್ಷ ಗಿಡ ಹೆಂಗೆ ಹಚ್ಚೋದು ಏನು ಅಂತ. ಇಲ್ಲ ನಾನು 72 ಸಸಿಗಳನ್ನು ನಾವು ಫಸ್ಟ್ ಗೇ ಡಿಗ್ರಿ ಕಾಲೇಜಿಂದ ಸ್ಟಾರ್ಟ್ ಮಾಡಿದ್ವಿ, ಇಲ್ಲ 10 ಲಕ್ಷ ಗಿಡ ಹೆಂಗೆ ಹಚ್ತೀರಿ ನೀವು ಹಂಗಂತ ಜನರ ಪ್ರಶ್ನೆ. ಬಟ್ ಅದ ನಾವು ಒಳ್ಳೆ ಇಚ್ಛೆ ಇಟ್ಕೊಂಡ್ರೆ ಭಗವಂತ ಮತ್ತು ಎಲ್ಲರೂ ನಮ್ಮ ಜೊತೆ ಸೇರಿ
0: ಅದು
1: ಕೈ ಜೋಡಿಸ್ತಾರೆ. ಡೆಫಿನೆಟ್ಲಿ ಅದು 10 ಲಕ್ಷ ಗಿಡ ನಾವು ಹಚ್ತೀವಿ.
0: ಯಾವ್ಯಾವ ಸ್ನೇಹಿತರು ನಿಮಗೆ ಕೈ ಜೋಡಿಸ್ಯಾರ? ಈ ಗ್ಲೋಬಲ್ ಫೌಂಡೇಶನ್ ಅನ್ನುವಂತಹ ಒಂದು NGO ಶುರು ಮಾಡ್ಕೊಂಡ್ರಿ, ಅದ್ರೊಳಗೆ ಯಾರೆಲ್ಲ ಕೆಲಸ ಮಾಡ್ತಾರ?
1: ಈಗ ನಮ್ದು ಈಗ 100+ NGO ಮೆಂಬರ್ಸ್ ಇದ್ದಾರೆ, ಲೈಕ್ ಮೈಂಡೆಡ್ ಜನ ನಮ್ ಸೇರ್ಕೊಂಡಿದ್ದಾರೆ. ಅವರು ಇಲ್ಲ ಇದು ಒಳ್ಳೆ ಸಂಕಲ್ಪ ಇದೆ, ನಮಗೂ ನಾವು ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತೇಳಿ ಬೇರೆ ಬೇರೆ ಡಿಸ್ಟಿಕ್ ಇಂದ ನಮ್ಮ ಜೊತೆ ಕೂಡ್ಕೊಂಡಿದ್ದಾರೆ. ಇದು ಫೌಂಡೇಶನ್ ನಾವು ಇಂಟರ್ನ್ಯಾಷನಲ್ ಲೆವೆಲ್ ತಗೊಂಡು ಹೋಗ್ತಾ ಇದೀವಿ. ಆಲ್ರೆಡಿ ನಮ್ದು ಒಂದು ಕೆಲವು ಕಂಟ್ರೀಸ್ ಅಲ್ಲಿ ಪ್ರೆಸೆಂಟೇಷನ್ NGO ಪ್ರೆಸೆಂಟರ್ ಇದಾರೆ, ಶ್ರೀಲಂಕಾ ಮತ್ತು ದುಬೈಯಲ್ಲಿ. ಸೊ ಲಾಂಗ್ ಟರ್ಮ್ ಅದಕ್ಕೆ ನಾವು 10 ಲಕ್ಷ ಗಿಡ ಜಸ್ಟ್ ಕರ್ನಾಟಕ ಇಂಡಿಯಾಗೆ ಸೀಮಿತ ಅಲ್ಲ, ಜಗತ್ತು ಒಂದೇ ಅಂತ ನಾವು ಎಲ್ಲರಿಗೂ ಗೊತ್ತಿದೆ. ಅದಕ್ಕೆ ಜಾಗತಿಕ 10 ಲಕ್ಷ ಸಸಿಗಳನ್ನು ಹಚ್ಚುವಂತ ನಮ್ದೊಂದು ಸಂಕಲ್ಪ ಇದೆ.
0: ನಿಜ ಜಿಶಾನ್, ಏನಾಗ್ತದಂದ್ರೆ ವಿಶ್ವದ ಮುಂದಿರುವ ಪ್ರಶ್ನೆ ಇದು, ಪರಿಸರ ಸಂರಕ್ಷಣೆಯನ್ನ ಮಾಡಬೇಕು ಅನ್ನುವಂಥದ್ದು. ಇಡೀ ವಿಶ್ವವೇ ಅದರ ಬಗ್ಗೆ ಜಾಗೃತ ಆಗ್ಬೇಕಾಗಿದೆ. ಹಾಗಾಗಿ ವಿಶ್ವ ಮಟ್ಟದೊಳಗ ನಿಮ್ಮ NGO ಕಾರ್ಯ ಚಟುವಟಿಕೆಗಳು ನಡಿಬೇಕು ಅನ್ನೋದು ನಿಮ್ಮ ಆಸೆ. ನೀವು ಹೆಂಗ ಪ್ರತಿದಿನ ಇಷ್ಟಿಷ್ಟು ಕೆಲಸ ಮಾಡಬೇಕು ಅಂತ ಹಿಂಗ ಇಟ್ಕೊಂಡಿರೋ ಹೆಂಗ?
1: ಹೌದು ಮೇಡಮ್, ಪ್ರತಿದಿನ ಒಂದು

0: ವೀಕ್ ಅಂತ ಇಷ್ಟು ಈಗ ನಾವು ಮೆಂಬರ್ಶಿಪ್ ಡ್ರೈವ್ನು ಸ್ಟಾರ್ಟ್ ಮಾಡಿದ್ದೀವಿ ಎನ್ ಜಿ ಒ. ಬೇರೆ ಬೇರೆ ಡಿಸ್ಟ್ರಿಕ್ಟಲ್ಲಿ ನಾವೊಂದು ರಿಪ್ರೆಸೆಂಟೇಷನ್ ಈಗ ಮೆಂಬರ್ಸ್ ಇದ್ದಾರೆ, ಒಬ್ಬೊಬ್ಬರಿಗೆ ನಾವು ಡಿಸ್ಟ್ರಿಕ್ ರಿಪ್ರೆಸೆಂಟೇಟರ್ ಅಂತ ಒಂದು ಮಾಡ್ತಾ ಇದ್ದೀವಿ ಬರುವ ದಿನಗಳಲ್ಲಿ. ಬೇರೆ ಸ್ಟೇಟು ಈಗ ಒಂದ್ ಕಡೆ ನಾವು ಒಂದು ಸ್ಕೂಲ್ ಒಂದು ಕಾಲೇಜಲ್ಲಿ ಗಿಡ ಹಚ್ಚಬೇಕಂತ ಹೇಳಿದ್ರೆ ಅದು ಒಮ್ಮಕ್ಕಳೇ ಆಗಲ್ಲ. ಸೊ ವಿ ನೀಡ್ ಡೇ ಟು ಡೇ ಆಕ್ಟಿವಿಟೀಸ್, ಫಾಲೋ ಅಪ್ ಮಾಡಬೇಕಾಗತ್ತೆ. ನಮ್ದು ಟೀಮ್ ವಿಸಿಟ್ ಮಾಡುತ್ತೆ, ಬಿಫೋರ್ ಸ್ಕೂಲಿಗೆ ಪ್ಲಾಂಟೇಷನ್ ಮಾಡೋದಿದೆ ಅಂತ ಹೇಳಿದ್ರೆ ಫಸ್ಟ್ ವಿಸಿಟ್ ಮಾಡುತ್ತೆ, ನೋಡ್ಕೊಂತೀವಿ ನಾವು ಎಷ್ಟು ಗಿಡ ಸಸಿಗಳನ್ನು ಹಚ್ಚಬೇಕು. ಸ್ಪೇಸ್ ಬಹಳ ಇಂಪಾರ್ಟೆಂಟ್ ಇರ್ತೈತಿ, 5 ಫೀಟ್ 10 ಫೀಟ್ ಬಿಟ್ಟು ಹಚ್ಚಬೇಕಂತ ಇರ್ತೈತಲ್ಲ. ಸೊ ಅದಕ್ಕೆ ನಮ್ದು ಒಂದೊಂದು ನಾವು ಎನ್ ಜಿ ಒ ಮೆಂಬರ್ಸಿಗೆ ನಮಗೂ ಅವ್ರಿಗೆ ನಾವು ಒಂದು ಜಾಬ್ ಕೊಟ್ಟಿರ್ತೀವಿ, ನೀವು ಹಿಂಗೆ ಫಾಲೋ ಅಪ್ ಮಾಡಿ. ನಾನು ಪರ್ಸನಲಿ ವಿಸಿಟ್ ಮಾಡ್ತೀನಿ. ಈಗ ಟು ಬಿ ಫ್ರ್ಯಾಂಕ್, ಈಗ 220 ಗಿಡ ನಾವು ಹಚ್ಚಿದೀವಲ್ಲ, ಎಲ್ಲ ಸ್ಕೂಲಲ್ಲಿ ನಾನು ಪರ್ಸನಲಾಗಿ ವಿಸಿಟ್ ಮಾಡಿದ್ದೀನಿ. ಸೊ ವಿ ಶುಡ್ ಟೇಕ್ ದ ಲೀಡ್ ಫಸ್ಟ್, ದೆನ್ ದ ಪೀಪಲ್ ವಿಲ್ ಫಾಲೋ ಅಂತ.
1: ಖಂಡಿತ ಹೌದು, ನೀವೇ ನಿಂತು ಖುದ್ದಾಗಿ ಕಾರ್ಯವನ್ನ ಮಾಡಿದಾಗ ನಿಮ್ಮ ಜೊತೆ ಕೈ ಜೋಡಿಸ್ಲಿಕ್ಕೆ ಜನ ಬರ್ತಾರ ಅನ್ನುವಂಥದ್ದು. ಈಗ ಯಾವ್ಯಾವ ಶಾಲೆ ಅಥವಾ ಕಾಲೇಜುಗಳಿಗೆ ಭೇಟಿ ನೀಡಿರಿ?
0: ಈಗ ನಾವು ಎಸ್ ಆರ್ ಬೊಮ್ಮಾಯಿ ಸ್ಕೂಲಲ್ಲಿ ರೀಸೆಂಟ್ ವರ್ಲ್ಡ್ ಎನ್ವೈರನ್ಮೆಂಟ್ ಡೇಗೆ ಅಲ್ಲೇ ನಾವು ಸಸಿಗಳು ಹಚ್ಚಿದ್ವಿ. ನೆಕ್ಸ್ಟ್ ಈಗ ಭೇಟಿ ನೀಡಿದ್ದು ಇಲ್ಲೇ ಸಂಶಿಯಲ್ಲಿ ಸ್ಕೂಲಿಗೆ ಭೇಟಿ ನೀಡಿದ್ವಿ, ದೆನ್ ಈಗ ರೋಟರಿ ಸ್ಕೂಲಿಗೆ ಭೇಟಿ ನೀಡ್ತಾ ಇದೀವಿ. ಧಾರವಾಡ ಜಿಲ್ಲೆಯಲ್ಲಿ ಲೋಕೂರ್ ಅಂತ ಇದೆ ಹೈಸ್ಕೂಲು, ಫೋನಲ್ಲಿನೂ ಮಾತಾಡಿ 100 ಗಿಡ ಇಲ್ಲಿ ಹಚ್ತಾ ಇದೀವಿ ನಾವು ಬರುವ ಒಂದು ವೀಕ್ ಅಲ್ಲಿ.
1: ನೀವು ಸಸಿಗಳನ್ನ ತಗೊಂಡು ಹೋಗ್ತಿರಲ್ಲ ಜಿಶಾನ್, ಅವನ್ನ ಏನು ಸರ್ಕಾರದಿಂದ ಏನಾದ್ರೂ ತೋಟಗಾರಿಕೆ ಇಲಾಖೆ ಹಿಂಗ ಅಲ್ಲಿಂದ ಪಡ್ಕೊಳ್ತೀರಾ ಅಥವಾ ಅರಣ್ಯ ಇಲಾಖೆಯಿಂದ ಅಥವಾ ನೀವೇ ಖರೀದಿ ಮಾಡ್ಕೊಂಡು ಹೋಗ್ತೀರಾ, ಹೆಂಗದು?
0: ಈಗ ಸದ್ಯಕ್ಕೆ ನಾವು ಅರಣ್ಯ ಇಲಾಖೆಯಿಂದ ತಗೊಳ್ತಾ ಇದೀವಿ. ನಾನು ಫಾರೆಸ್ಟ್ ಮಿನಿಸ್ಟರ್ ಜೊತೆನೂ 1-to-1 ಮಾತಾಡಿದ್ದೀನಿ. ಅವರು ಹೇಳಿದ್ದಾರೆ 10 ಲಕ್ಷ ಪಾಸಿಬಲ್ ಇದೆ ಅಂತ ಕೇಳಿದ್ರು. ಇಲ್ಲ ಸರ್, ನಿಮ್ದು ಕೋಆಪರೇಷನ್ ಇದ್ರೆ ಪಾಸಿಬಲ್ ಇದೆ ಅಂತ ನಾ ಹೇಳಿದ್ದೀನಿ ಅವ್ರಿಗೆ. ಅದಕ್ಕೆ ಹೇಳ್ದಂಗೆ ಸ್ಟಾರ್ಟಿಂಗ್ ನಾವು ಏನು ಫೇತ್ ಇಟ್ಕೊಂಡು ಒಳ್ಳೆ ಭರೋಸೆ ಉದ್ದೇಶ ಇಟ್ಕೊಂಡು ಮಾಡ್ತೀವಲ್ಲ ಅದು ಕಂಪ್ಲೀಟ್ ಆಗತ್ತೆ ಅಂತ ನಮ್ದು ಅನಿಸಿಕೆ, ಮತ್ತು ಅದು ಆಗ್ತಾ ಇದೆ.
1: ಆಮೇಲೆ ಮಿತಿ ಸಣ್ಣದಿತ್ತು ಅಂತಂದ್ರೆ ನಿಮ್ಗೆ ಅಷ್ಟೇ ಆಗ್ಬಹುದು ಅಂತ, ನೀವು ನಿಮ್ಮ ಮಿತಿಯನ್ನ ಹಾಕೊಂಡಿಲ್ಲ. ಇದೆ ಒಂದು ಜಿಲ್ಲೆ, ಒಂದು ರಾಜ್ಯ ಅಂತ, ಒಂದು ರಾಷ್ಟ್ರ, ಹೀಗಾಗಿ ವಿಶ್ವ ಮಟ್ಟದೊಳಗ ನೀವು ಇದನ್ನ ನೋಡ್ಲಿಕ್ಕತ್ತಿರೋದ್ರಿಂದ ನೀವು ಎಷ್ಟು ಕೆಲಸ ಮಾಡಿದ್ರು ಕಡಿಮೆನೆ, ಹಾಗಾಗಿ ಜನನು ಕೂಡ ನಿಮ್ಗೆ ಒಟ್ಟಿಗೆ ಬರ್ಲಿಕ್ಕತ್ತಾರ, ನಿಮ್ಮ ಕೈ
0: ಜೋಡಿಸ್ತಾರೆ.
1: ಈಗ ಎಷ್ಟು ದಿನಗಳಿಂದ ಇದು ಎನ್ ಜಿ ಒ ಕಾರ್ಯ ಮಾಡ್ತಾ ಇದೆ?
0: ಈಗ ಆಗಸ್ಟ್ 15 ಲಾಸ್ಟ್ ಇಯರ್ ನಾವು ಅದು ಸ್ಟಾರ್ಟ್ ಮಾಡಿದ್ವಲ್ಲ, ಅದಕ್ಕೆ ಆಲ್ಮೋಸ್ಟ್ ಈಗ 11 ತಿಂಗಳಾಯ್ತು ಮೇಡಮ್. ನಾನು ಆಗಸ್ಟ್ 15 ನೆಕ್ಸ್ಟ್ ಬಂದ್ರೆ ಲೈಕ್ 1 ವರ್ಷ ಆಗತ್ತೆ, 10 ತಿಂಗಳ ನಾವು ಇದು ಮಾಡ್ತಾ ಇರೋದು. ಈಗ ನಾವು ಜೂನ್ ಇಂದ ಸೆಪ್ಟೆಂಬರ್ ಒಳಗಡೆ ಪ್ಲಾಂಟೇಶನ್ ಮಾಡ್ತೀವಿ. ಸೊ ಇಟ್ ಇಸ್ ಬೆಸ್ಟ್ ಟೈಮ್.
1: ಹೌದಲ್ಲ, ಈಗ ಮಳೆನೂ ಬೀಳ್ತಿರ್ತದ, ನೀವು ನೀರು ಜಾಸ್ತಿ ಯೋಚನೆ ಮಾಡುವ ಕಾರಣ ಇರುವುದಿಲ್ಲ, ಹಂಗಾಗಿ ನಿಸರ್ಗ ನಮಗ ಕೈ ಜೋಡಿಸ್ತದೆ ಈ ಹೊತ್ತಿನಾಗ.
0: ಹೌದೌದು.
1: ನೀವು ಈಗ ಶಾಲೆ ಕಾಲೇಜುಗಳಿಗೆ ಹೋಗಿರ್ತಿರಲ್ಲ, ನಮ್ಮ ಯುವ ಜನರ ಸ್ಪಂದನೆ ಹೆಂಗಿರ್ತದಂತೀರಿ? ಯಾಕಂದ್ರ ನಾಳೆ ಪರಿಸರವನ್ನ ಉಳಿಸಬೇಕಾದಂತದ್ದು ನಮ್ಮ ಬರುವ ಪೀಳಿಗೆಗೆ, ಮತ್ತೆ ನಮ್ಮ ಮೇಲೆ ಬಹಳ ಜವಾಬ್ದಾರಿ ಅದ, ಯುವ ಜನರ ಮೇಲೆ ಬಹಳ ಜವಾಬ್ದಾರಿ ಅದ. ಅಂತ ಹೊತ್ತಿನಾಗ ಯುವ ಜನರ ಸ್ಪಂದನೆ ಹೆಂಗದ, ಮತ್ತೆ ಅವರನ್ನ ಮೋಟಿವೇಟ್ ಮಾಡ್ಲಿಕ್ಕೆ ನೀವು ಯಾವ ರೀತಿಯ ಕಾರ್ಯಕ್ರಮಗಳನ್ನ ಹಾಕೊಳ್ತೀರಿ?
0: ಅದೇ ನೀವು ಹೇಳದಾಗೆ ಇದು ಯುವಶಕ್ತಿಯ ಯುಗ, ಪ್ರತಿಯೊಬ್ಬ ಯುವಕ ಮತ್ತು ಯುವತಿ ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ನಾವು ಅವ್ರಿಗೆ ಹೇಳಿದಾಗ ಅವರು ಖುಷಿಯಿಂದ ಎಲ್ಲರಿಗೂ ಗಿಡ ಹಚ್ಚಬೇಕಂತ ಇಚ್ಛೆ ಇರುತ್ತೆ, ಬಟ್ ಅವ್ರಿಗೆ ಕರೆಕ್ಟಾಗಿ ಡೈರೆಕ್ಷನು ಇನ್ ಗೈಡೆನ್ಸು ಯಾರು ಮಾಡಲ್ಲ. ದೆನ್ ಇಲ್ಲ ನಾವು ಹೆಂಗೆ ಹಚ್ಚಬೇಕು, ಏನು ಮುಂದೆ ಅಲ್ಲಿ ಬೆಳೀತಾ ಇಲ್ಲ ಸಸಿ ಅಂತ ಅವ್ರಿಗೆ ಕಂಪ್ಲೀಟಾಗಿ ಇನ್ಫಾರ್ಮೇಶನ್ ಇರಲ್ಲ. ಸೊ ಈಗ ಅದ ಅವರು ಖುದ್ ನಾವು ಮೊನ್ನೆ ಎಸ್ಆರ್ ಬೊಮ್ಮಾಯಿ ಸ್ಕೂಲಲ್ಲಿ ಹಚ್ಚಿದಾಗ ಇಲ್ಲ ಸರ್ ನಾವು ಕೆಲವೊಂದು ಗಿಡ ನಾವು ದತ್ತು ತಗೊಂಡು 4-5 ಮೆಂಬರ್ಸ್ ಆಗಿ ನಮ್ಮ ಫ್ರೆಂಡ್ಸ್ ಈಗ 8th 9th 10th ಇರ್ತಾರಲ್ಲ ಮೇಡಮ್, ಅವರು 4 ಮಂದಿ ಕೂಡಿ ಒಂದು ಗಿಡ ದತ್ತು ತಗೊಂಡು ಅವ್ರು ನೋಡ್ಕೊಂತಾರೆ. ಅದಕ್ಕೆ
1: ಹೌದಲ್ಲ, ನೀವು ಬರೀ ಗಿಡ ಹಚ್ಚಿ ಬಿಟ್ಬಿಟ್ರೆ ಅಲ್ಲ, ಮುಂದೆ ಕೂಡ ಅದನ್ನ ನೋಡ್ಕೋಬೇಕು.
0: ಹಾ, ಅದು ಇಂಪಾರ್ಟೆಂಟ್. ಅದಕ್ಕೆ ನಾವು ಸ್ಕೂಲ್ ಕಾಲೇಜಲ್ಲಿ ಮತ್ತು ಹಾಸ್ಪಿಟಲ್ಸ್ ಅದಕ್ಕೆ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಈಗ ನಾವು ಒಂದು ಗಿಡ ಹಚ್ಚಿದ್ರೆ ಅದೊಂದು ಅಟ್ಯಾಚ್ಮೆಂಟ್ ಇರ್ತೈತಿ. ಈಗ ಫಾರ್ ಎಕ್ಸಾಂಪಲ್ ಯಾರು ಒಬ್ರು ಈಗ ಶಶಿಕುಮಾರ್ ಅಂತ ಸ್ಟೂಡೆಂಟ್ ಇದ್ದಾನೆ, ಅವನ ಕಡೆಯಿಂದ ನಾವು ಗಿಡ ಹಚ್ಚಿದ್ರೆ ಅವ್ನ್ ಅಟ್ಯಾಚ್ಮೆಂಟ್ ಇರ್ತೈತೆ, ಇಲ್ಲ ನಾ ಹಚ್ಚಿದೀನಿ ನಾ ನೋಡ್ಕೋಬೇಕು ಅಂತ. ನೀವು ಯಾರು ಹೇಳೋದು ಅದು ಅವಾಗ ನೆಸೆಸಿಟಿನ ಬಿಡಲ್ಲ, ಅವರು ಸೈಲೆಂಟ್ ಆಗಿ ಅದು ನೋಡ್ಕೊಂತು ನೀರ್ ಹಾಕೊಂತ ಅದು ನೋಡ್ಕೊಂತ ಇರ್ತಾರೆ, ಅದು ಅಟ್ಯಾಚ್ಮೆಂಟ್.
1: ಮತ್ ನೀವು ಅವಾಗವಾಗಿ ಈ ಶಾಲೆ ಕಾಲೇಜುಗಳಿಗೆ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಆ ಗಿಡಗಳನ್ನು ನೋಡ್ಕೊಂಡು ಬರ್ತಿರ್ತೀರಾ ಜಿಶಾನ್?
0: ಹಾ, ನೋಡ್ತೀವಿ ಮೇಡಮ್, ಒಂದು ಮಂತ್ 2 ಮಂತ್ಸ್ ವೈಸ್ ಒಂದ್ಸಲ ಹೋಗ್ತೀವಿ.
1: ಅದಕ್ಕಾಗಿ ಒಂದು ಟೀಮ್ ಕೂಡ ಅದಲ್ಲ?
0: ಹಾ, ಇದೆ ಮೇಡಮ್, ನಮ್ಮ ಎನ್ ಜಿ ಒ ಮೆಂಬರ್ ಟೀಮ್ ಇದೆಲ್ಲ ಅದಕ್ಕೆ. ಮತ್ತು ಸ್ಕೂಲ್ ಕಾಲೇಜಲ್ಲಿ ನಾವು ಸ್ಟಾರ್ಟಿಂಗ್ NSS ಮತ್ತು ಪ್ರಿನ್ಸಿಪಲ್ ಏನಿದ್ದಾರಲ್ಲ ಅವಾಗ ಕರೆಕ್ಟ್ ಆಗಿ ಹೇಳಿರ್ತೀವಿ ನಾವು, ಈಗ ನಿಮ್ದು ಜವಾಬ್ದಾರಿ ಇದೆ, ಎವ್ರಿಥಿಂಗ್ ಇಸ್ 2-way ಅಲ್ಲ, ಒಬ್ರೊಬ್ರು ಕೈ ಜೋಡಿಸಿದ ಮೇಲೆನ ಪೂರ್ಣ ಆಗತ್ತೆ.
1: ಹೌದು,
0: ಮತ್ತು ಹನಿ ಹನಿ ಕುಡಿದ್ರೆ ಹಳ್ಳ ಅಂತಾರಲ್ಲ, ಅದಕ್ಕೆ ನಾವು ಅವ್ರಿಗೂ ಹೇಳಿರ್ತೀವಿ, ನಾವು ನಮ್ದು ಜವಾಬ್ದಾರಿಯಿಂದ ವಿಸಿಟ್ ಮಾಡ್ತೀವಿ.
1: ನಾ ಆಗ್ಲೇ ಕೇಳ್ದಂಗ ಜಿಶಾನ್, ನಿಮಗೆ ಯಾಕನಿಸ್ತು ಹಿಂಗ ನೀವು ಒಂದು ಅಧ್ಯಾಪನ ವೃತ್ತಿಯನ್ನ ಮಾಡ್ತಾ ಇದ್ರಿ, ಇದನ್ನ ಬಿಟ್ಟು ಒಂದು ಎನ್ ಜಿ ಒ

0: ನಾನೇ ಸ್ಥಾಪನೆ ಮಾಡಬೇಕು, ನಾನು ಪರಿಸರಕ್ಕೆ ಕಾಳಜಿ ಮಾಡಬೇಕು ಅಂತನ್ನುವಂತದ್ದು ಯಾಕೆ ಬಂತು ನಿಮ್ಗೆ?
1: ಸ್ವಮನಸ್ಸಿಂದ ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾರೆ ನಾವೆಲ್ಲರೂ ಒಂದೇ ಅಂತ. ಮತ್ತು ಈಗ ನೇಚರ್ ಇಂದ ನಾವು ಬದುಕ್ತಾ ಇದೀವಿ, ಅದಕ್ಕೆ ನಾವು ಎವ್ರಿ ಡೇ ಶುಡ್ ಬಿ ನೇಚರ್ ಡೇ ಅಂತ ಇದೆ.
0: ಹೌದು, ಜೂನ್ 5 ಮಾತ್ರ ಅಲ್ಲ, ಇಡೀ ವರ್ಷವೇ ಇದು ಪರಿಸರ ದಿನ ಅಂತ ಆಚರಿಸ್ಬೇಕು ನಾವು.
1: ಈಗ ಕೊರೋನಾ ಮಹಾಮಾರಿಯಲ್ಲಿ ಎಲ್ಲರೂ ಗೊತ್ತಾಗಿದೆ ಇಂಪಾರ್ಟೆನ್ಸ್ ಆಫ್ ಆಮ್ಲಜನಕ, ಅದರ ಬೆಲೆ ಏನಂತ ಗೊತ್ತಾಗಿದೆ. ಇಟ್ ಈಸ್ ದ ರೈಟ್ ಟೈಮ್ ಟು ಟೇಕ್ ದ ಮ್ಯಾಸಿವ್ ಆಕ್ಷನ್. ಈಗ ನಾವು ನಾಳೆ ಮಾಡಿದ್ರಾತು ಅಂತ ನಾವು ಸುಮ್ನೆ ಕುಂತ್ರೆ ಇಟ್ ಈಸ್ ಗೆಟಿಂಗ್ ಲೇಟ್.
0: ಹೌದು,
1: ಈಗಾಗಲೇ
0: ತಡ ಆಗಿದೆ, ಈಗಾಗಲೇ ಕಾಂಕ್ರೀಟ್ ಕಾಡುಗಳನ್ನು ನೋಡ್ಲಿಕ್ಕೆ ನಾವು, ಅಂದ್ರೆ ಎಲ್ಲೆಂದ್ರಲ್ಲೇ ಈಗ ಹಸಿರೇ ಕಾಣಿಸಂಗಿಲ್ಲ. ಒಂದ್ ಕಾಲಕ್ಕೆ ನಮ್ಮ ಧಾರವಾಡ ಪೂರ್ತಿ ಹಸಿರಿಂದ ತುಂಬಿರ್ತಿತ್ತು, ಮತ್ತ ಮಳಿ ಎಷ್ಟು 24 ತಾಸು ಮಳಿ ಇರ್ತಿತ್ತು. ಈಗ ಹಂಗಲ್ಲ, ಸಾಕಷ್ಟು ಎಲ್ಲಿ ನೋಡಿದಲ್ಲೇ ಬಿಲ್ಡಿಂಗ್ ಗಳೇ ಕಾಣಿಸ್ತಾವ, ಹಸಿರು ಕಡಿಮೆ ಆಗ್ಯದ. ಹಿಂಗಾಗಿ ಇವತ್ತ ಹಸಿರನ್ನ ಬೆಳೆಸಿ ಉಳಿಸುವಂತಹ ಕಾರ್ಯ ಆಗ್ಬೇಕಾಗ್ಯದ ಅಂತೇಳಿ.
1: ಹೌದು ಮೇಡಮ್, ಅದ ನೀವು ಹೇಳದಾಗೆ ಉಷ್ಣತೆ ಇರುತ್ತಿದೆ, ಕಾಡುಗಳು ಕಣ್ಮರೆಯಾಗುತ್ತಿವೆ, ನದಿಗಳು ಒಣಗಿತ್ತಿವೆ. ಮತ್ತು ಒಂದು ರಿಪೋರ್ಟ್ ಪ್ರಕಾರ ಧಾರವಾಡ ಸಿಟಿಯಲ್ಲಿ 18% ಪರಿಸರ ಇತ್ತು, ಈಗ ಅದು 7% ಕಡಿಮೆ ಆಗಿದೆ
0: ನೋಡ್ರಿ,
1: 11% ಆಗಿದೆ. ಅದಕ್ಕೆ ಬಿಸಿಲು ತಾಪಮಾನ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಎಲ್ಲರೂ ಆಸ್ ಎ ಸಿಟಿಜನ್ ಆಫ್ ದ ಕಂಟ್ರಿ ಮತ್ತು ಭೂಮಿಯ ಮಕ್ಕಳಂತ ತಿಳ್ಕೊಂಡು ಎಲ್ಲರೂ ಕೇರ್ ತಗೋಬೇಕಂತ ನಮ್ದು ಒಂದು ರಿಕ್ವೆಸ್ಟ್. ನಮ್ದು ಕೆಲಸ ನಾವು ಮಾಡ್ತೀವಿ, ಸೊ ಎಲ್ಲರೂ ನಾವು ಕೈ ಜೋಡಿಸ್ಬೇಕಂತ ನಮ್ ಜೊತೆ ನಮ್ದು ವಿನಂತಿ.
0: ಮುಖ್ಯವಾಗಿ ಯುವಜನರು.
1: ಹಾ, ಮುಖ್ಯವಾಗಿ ಯುವಜನರು, ಬಿಕಾಸ್ ಇಂಡಿಯಾ ಈಗ ಯುವಜನರ ಮೇಲೆ ಈಗ ನಿಂತಿದೆ ಅಂತ ಹೇಳಿದ್ರು ತಪ್ಪಲ್ಲ.
0: ಹೌದು, ಆಮೇಲೆ ಭಾರತದೊಳಗ ಇದನ್ನ ಯುವ ಜನರ ಒಂದು ದೇಶ ಅಂತ ಕರೀತಾರೆ ಇದನ್ನ.
1: ಹೌದು, ಭಾರತ ಯುವ ದೇಶ.
0: ಬಹಳ ಒಳ್ಳೆ ಸಂಕಲ್ಪದೊಂದಿಗೆ ಒಂದು ಎನ್ಜಿಒನ ಸ್ಥಾಪನೆ ಮಾಡಿ ನೀವು ಕಾರ್ಯನಿರತರಾಗಿರಿ. ನಿಮ್ಮ ಮುಖದ ಮೇಲೆ ಒಂದು ರೀತಿಯ ಹೋಪ್ ಕಾಣಿಸ್ಲಿಕ್ಕೆ ಜೀಶಾನ್, ನನಗೆ ಒಂದು ಆಸಕ್ತಿಯಿಂದ, ಖುಷಿಯಿಂದ, ಉತ್ಸಾಹದಿಂದ ನೀವು ಕಾರ್ಯ ಮಾಡ್ತಾ ಇದ್ದೀರಿ. ಅದರ ಜೊತೆಗೆ ಹೋಪ್ ಅನ್ನುವಂತಹ ಒಂದು ಪುಸ್ತಕವನ್ನ ಬರ್ದಿರಿ, ಅದರ ಸಂದೇಶ ಏನು ಮೊದಲೇ ಕೇಳೋ ಆಸೆ ನನಗೆ.
1: ಪುಸ್ತಕದ ಹೆಸರು ಹೋಪ್. ಹೆಸರಿನ ಪ್ರತಿಯೊಂದು ಅಕ್ಷರವು ಒಂದು ಮಹತ್ವದ ಸಂದೇಶವನ್ನು ಹೊರಸೂಸುತ್ತದೆ. ಎಚ್ ಹೋಪ್ ಭರವಸೆ, ಒ ಒನ್ನೆಸ್ ಏಕತೆ, ಪಿ ಪೀಸ್ ಶಾಂತಿ, ಇ ಇಕ್ವಾಲಿಟಿ ಸಮಾನತೆ. ಇದರ ಸಂದೇಶ ಇವತ್ತು ಜಾತಿ ಬಣ್ಣ ಸಂಸ್ಕೃತಿಯ ಆಧಾರದ ಮೇಲೆ ನಾವೇ ನಾವನ್ನು ವಿಭಜಿಸಿಕೊಳ್ಳುತ್ತಿದ್ದೇವೆ. ಹೋಪ್ ಎಂಬ ಈ ಕೃತಿ ನಮಗೆ ನೆನಪಿಸಲಿದೆ ನಾವು ಎಲ್ಲರೂ ಒಂದೇ.
0: ಅಂದ್ರೆ ಎಲ್ಲರೂ ಮಾನವೀಯತೆಯ ನೆಲೆಯೊಳಗ ನಾವೆಲ್ಲರೂ ಒಂದೇ.
1: ಹಾ,
0: ಹಂಗಾಗಿ ಒನ್ನೆಸ್ ಏಕತೆ ಏನದಲ್ಲ ಅದನ್ನ ಬಿಂಬಿಸಬೇಕು ಅನ್ನುವಂತದ್ದು ನಿಮ್ದು.
1: ಹೌದು ಮೇಡಮ್,
0: ಈ ಭರವಸೆಯ ಬಗ್ಗೆ ಹೇಳಲಿಕ್ಕತ್ತಿದ್ರಿ.
1: ಈ ಭರವಸೆ ಇದು ಕೇವಲ ಭಾವನೆ ಅಲ್ಲ, ಅದು ಶಕ್ತಿ. ಕಷ್ಟಗಳಲ್ಲಿ ಮುಂದುವರಿಯಲು ಪ್ರೇರಿಸುವ ಶಬ್ದವಿಲ್ಲದ ಧ್ವನಿ. ಯಾವತ್ತು ಎಂತ ಕಠಿಣ ಸಂದರ್ಭ ಇದ್ದರೂ ಯಾವತ್ತು ಭರವಸೆ ಕಳ್ಕೊಳ್ಳಬಾರದು.
0: ಅಂದ್ರೆ ಭರವಸೆಯೊಂದಿಗೆ ನಾವು ಮುಂದೆ ನಡೀಬೇಕು ಅಂತ.
1: ಹೌದು,
0: ಜೀವನದ ಕಠಿಣತೆಯ ಕಂಡುಂಡು ಅನುಭವಿಸಿ ಕರ್ತವ್ಯ ಪಾಲನೆಗೆ ಮುಂದೆ ನುಗ್ಗು ಅಂತ ಕವಿ ಹೇಳ್ತಾರೆ. ಅಂದ್ರೆ ಕಷ್ಟಗಳು ಬರಬಹುದು, ಒಂದೇನೋ ಕಾರ್ಯವನ್ನ ನಾವು ಮಾಡಬೇಕು ಅಂತಂದಾಗ ಅನೇಕ ಅಡೆತಡೆಗಳು ತೊಂದರೆಗಳು ಬಂದು ನಿಲ್ತಾವ. ಆದ್ರೆ ಅವನ್ನ ಮೆಟ್ಟಿ ನಿಂತು ನಾವು ಮುಂದೆ ಹೋಗ್ಬೇಕು, ಅವಾಗ ಆ ಭರವಸೆ ಇರ್ತದಲ್ಲ ಅದು ನಮ್ಮನ್ನು ಮುಂದೆ ತಗೊಂಡು ಹೋಗ್ತದ ಅಂತ.
1: ಹೌದೌದು,
0: ನಿಮ್ಮ ಹೋಪ್ ಅನ್ನೋ ಪುಸ್ತಕದೊಳಗಿನ ಎಚ್ ಅಕ್ಷರ ಹೋಪ್ ಭರವಸೆ ಅನ್ನುವಂಥದ್ದು. ಇನ್ನ ಮುಂದಿನ ಅಕ್ಷರ
1: ಓ ಒನ್ನೆಸ್ ಅಂತ, ಅದು ಏಕತೆ. ಏಕತೆ ಇದು ಕೇವಲ ಭಾವನೆ ಅಲ್ಲ, ಅದು ಅಗತ್ಯ. ಮತ್ತು ನಮ್ಮ ಕರ್ನಾಟಕದಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. ಬೆಂಗಳೂರಲ್ಲಿ ಒಂದು ಮಾಲ್ ಅಲ್ಲಿ ಈಗ ನಮ್ದು ಹಾವೇರಿ ಜಿಲ್ಲೆಯ ರೈತ ಒಬ್ಬರು, ಅವರು ಮಗ ಅಲ್ಲೇ ವರ್ಕ್ ಮಾಡ್ತಾ ಇದ್ರು, ಅವ್ರಿಗೆ ಫಿಲ್ಮ್ ಟಿಕೆಟ್ ಅಂತ ತಗೊಂಡು ಅಲ್ಲಿ ಅವ್ರಿಗೆ ಫಿಲ್ಮ್ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಬಟ್ ಸೆಕ್ಯೂರಿಟಿ ಅವ್ರದ್ದು ಉಡುಪು ಮೇಲೆ ಅವ್ರಿಗೆ ಒಳಗಡೆ ಬಿಡಲಿಲ್ಲ. ಈಗ ನಮ್ದು ಭಾರತದ ಒಂದು ಸಂಸ್ಕೃತಿ ಧೋತಿ ಇದೆ, ಬಟ್ ಒಂದು ಧೋತಿ ಹಾಕಿದಾನ ಅಂತ ಹೇಳಿ ಅವಂಗೆ ಒಳಗೆ ಬೀಳಲಿಲ್ಲ ಅವರು. ಅಂತ ಸಂದರ್ಭಗಳು ಬಹಳ ಆಗ್ತವೆ, ಬಟ್ ಅದು ಇದು ರಿಯಾಲಿಟಿಯಲ್ಲಿ ಬರಲ್ಲ. ಸೊ ಅದಕ್ಕೆ ಎಲ್ಲರೂ ಇಂಥ ಭಾವನೆಯನ್ನು ಇಟ್ಕೋಬಾರ್ದು. ಸೊ ನಾವು ಎಲ್ಲರೂ ಒಂದೇ ಅಂತ ಏಕತೆಯಿಂದ ನಡೆಯಬೇಕು, ಅಂದರೆ ನಮ್ಮ ಭಾರತಕ್ಕೆ ಇದು ಉತ್ತಮ ಅಂತ.
0: ಅಂದ್ರೆ ಇಂತ ಘಟನೆ ನಡೆದಾಗ ಅದನ್ನ ಖಂಡಿಸಬೇಕು. ನಮ್ಮದು ಒಂದು ರೀತಿಯ ಶಾಸ್ತ್ರೀಯ ಉಡುಗೆ ತೊಡುಗೆ ನಮ್ದು, ಅಂದ್ರೆ ದಿರಿಸು ಅಂತ ಹೇಳ್ತೀವಲ್ಲ ನಾವು, ಈ ಪಂಚೆ ಆಗಿರಬಹುದು, ಧೋತಿ ಆಗಿರಬಹುದು, ಇದು ನಮ್ಮತನವನ್ನ ತೋರಿಸುವಂತದ್ದು.
1: ಹೌದು,
0: ಹಂಗಾಗಿ ಇದು ಎಲ್ಲಿರ್ತದ ಅದ್ರ ಬಗ್ಗೆ ನಾವು ಸಂತೋಷ ಪಡಬೇಕು, ನಾವು ಕೂಡ ಅದನ್ನ ಧರಿಸುವಂತಹದ್ದು, ಅದಕ್ಕೆ ನಾವು ಲಕ್ಷ್ಯ ಕೊಡಬೇಕು, ಅದಕ್ಕೆ ಜಾಸ್ತಿ ಖುಷಿ ಪಟ್ಟು ಅದನ್ನ ಮುಂದೆ ನಡೆಸ್ಕೊಂಡು ಹೋಗ್ಬೇಕು ಅನ್ನುವಂತದ್ದು.
1: ಹೌದು,
0: ಅಂದಾಗ ಒಂದು ಏಕತೆ ಅನ್ನೋದು ಬರ್ತದ ಅಂತ. ಮುಂದಿನ ಅಕ್ಷರ
1: ಅದು ಪಿ, ಪೀಸ್, ಶಾಂತಿ, ನೆಮ್ಮದಿಗೆ ಬೆಲೆ ಕಟ್ಟಲಾರದು.

0: ಶಾಂತಿ ಇದ್ದರೆ ಎಲ್ಲವನ್ನು ಅದು ಮ್ಯಾಟರ್ ಆಗುತ್ತೆ.
1: ಶಾಂತಿನ ಸಾಧನೆ ಮಾಡ್ಲಿಕ್ಕೂ ಕೂಡ ಕಾರಣ ಆಗ್ತದೆ.
0: ಹಾ, ಮತ್ತು ನೆಮ್ಮದಿ ಶಾಂತಿನ ಇಲ್ಲ ಅಂತ ಹೇಳಿದ್ರೆ
1: ಬದುಕಿ ಅರ್ಥನೇ ಇರುವುದಿಲ್ಲ,
0: ಅರ್ಥನೇ ಇಲ್ಲ, ಮೀನಿಂಗ್ಲೆಸ್ ಆಗುತ್ತೆ. ಅದಕ್ಕೆ ನಮ್ದು ಒಂದು ಇದು ಪುಸ್ತಕದಲ್ಲಿ ಒಂದು ಚಾಪ್ಟರ್ ಏನಿದೆ ಅಂತ, ನೆಮ್ಮದಿಗೆ ಬೆಲೆ ಕಟ್ಟಲಾರದು ಅಂತ ಇದೆ. ಮತ್ತು ನೆಮ್ಮದಿ ನಾವು ಏನಾರು ಒಂದು ವಸ್ತುವಲ್ಲಿ ಹುಡುಕಬಾರದು, ಅದು ನಮ್ಮ ಒಳಗೆ ಇರ್ತದೆ ನೆಮ್ಮದಿ. ಈಗ ಜನರೇಷನ್ ಎಲ್ಲ ಉಲ್ಟಾ ಹೊಂಟಿದೆ. ಉಲ್ಟಾ ಅಂತ ಹೇಳಿದ್ರೆ, ಇಲ್ಲ ಒಂದು ಏನಾರ ಒಂದು ಲಕ್ಷರಿಯಸ್ ಕಾರ್ ತಗೊಂಡ್ರಿ, ಬಂಗ್ಲೋ ತಗೊಂಡ್ರಿ, ಅದು ನಮ್ಗೆ ನೆಮ್ಮದಿ ಸಿಗತ್ತೆ ಅಂತ ಇರುತ್ತೆ. ಹಾಗೇನಿಲ್ಲ, ನೆಮ್ಮದಿ ನಮ್ದ ಒಳಗೆ ಇದೆ. ಪೀಸ್ ಈಸ್ ವಿತಿನ್ ಅಂತ ಹೇಳ್ತಾರೆ ಒಬ್ರು ಫಿಲಾಸಫರ್. ಹಾಗಾಗಿ ಲೈಕ್ ನೆಮ್ಮದಿ ನಮ್ಮ ಒಳಗಡೆ ಇದೆ. ಮತ್ತೆ ಇತ್ತೀಚೆಗೆ ಕೊರೋನಾ ಎಂಬ ಮಹಾಮಾರಿಯು ನಮಗೆ ತಿಳಿಸಿದೆ, ಎಲ್ಲ ಮನುಷ್ಯರು ಒಂದೇ ಬೂಟಿಯಲ್ಲಿ ಇರುವವರು.
1: ಅದಕ್ಕೆ ಕವಿ ಹೇಳ್ತಾರ, ಜಿ ಎಸ್ ಶಿವರುದ್ರಪ್ಪನವರು, ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲಾ ಇವೆ ಈ ನಮ್ಮೊಳಗೆ, ಒಳಗಿನ ತಿಳಿಯನು ಕಲಕದೇ ಇದ್ದರೆ ಅಮೃತದ ಸವಿ ಇದೆ ನಾಲಗಿಗೆ ಅಂತ. ಅಂದ್ರೆ ಶಾಂತಿಯನ್ನ ನಾವು ತಂದ್ಕೋಬೇಕು, ನಮ್ಮೊಳಗಿರುವಂತಹ ಶಾಂತಿಯನ್ನ ಹೊರಗೆ ತರಬೇಕು, ಎಲ್ಲಾ ಕಡೆನು ಆ ಶಾಂತಿಯನ್ನ ಹುಡುಕ್ಬೇಕು. ಒಂದ್ ವೇಳೆ ಆ ಪರಿಸರ ಶಾಂತಿಯನ್ನ ಕಲಕಿದ್ರೂ ಕೂಡ ಅದನ್ನ ಮತ್ತೆ ತರುವ ಪ್ರಯತ್ನವನ್ನ ನಾವು ಮಾಡಬೇಕು,
0: ಅವಶ್ಯವಾಗಿ ಮಾಡಬೇಕು.
1: ಪೀಸ್ ಅನ್ನುವಂಥದ್ದು. ಇನ್ನ ಕೊನೆಯ ಅಕ್ಷರ
0: ಈಕ್ವಾಲಿಟಿ, ಸಮಾನತೆ. ಸಮಾನತೆ ಇದುವರೆಗೆ ನಾವು ಹೋರಾಡುತ್ತಿರುವ ಯಾನ, ಗಾಂಧೀಜಿ, ನೆಲ್ಸನ್ ಮಂಡೇಲಾ ಮತ್ತು ಒಬಾಮಾಗಳಂತಹ ನಾಯಕರು ನಮಗೆ ಕಲಿಸಿವೆ. ನಿಜವಾಗಿ ಅಭಿವೃದ್ಧಿ ಎಂದರೆ ಪ್ರತಿಯೊಬ್ಬರು ಸಮಾನವಾಗಿ ಬೆಳೆಸಲು ಅವಕಾಶ ನೀಡಿದಾಗ ಮಾತ್ರ ಸಾಧ್ಯ, ಅವಾಗೆ ಅಭಿವೃದ್ಧಿ ಅಂತ ನಾವು ಆಗತ್ತೆ. ಸಮಾನತೆ ಅದು ಬಹಳ ಅವಶ್ಯ. ಒಂದು 200-300 ವರ್ಷ ಹಿಂದೆಗಡೆಯಿಂದ ನಡೀತಾ ಇದೆ ಸಮಾನತೆ ಇರಬೇಕಂತ.
1: ನಾವೆಲ್ಲರೂ ಒಂದೇ ಜಾತಿ, ಒಂದೇ ಕುಲ, ಒಂದೇ ಧರ್ಮ, ನಾವು ಮನುಷ್ಯರು ಎಲ್ಲರೂ ಕೂಡ, ಅದು ಮುಖ್ಯವಾಗಿ ಇರಬೇಕು ಎಲ್ಲರ ಕಡೆ ಅಂತ. ಮಾನವೀಯತೆಯನ್ನ ಪ್ರತಿಬಿಂಬಿಸುವಂತದ್ದು ಎಲ್ಲಾ ಕಡೆ ಕಾಣಿಸ್ಬೇಕು ಅನ್ನೋದು ನಿಮ್ಮ ಆಸೆ.
0: ಹೌದು, ಬಸವಣ್ಣ ಅವರು ಹೇಳ್ತಾರೆ ಮಾನವ ಧರ್ಮನೇ ದೊಡ್ಡ ಧರ್ಮ ಅಂತ, ಹ್ಯುಮಾನಿಟಿ ಇಸ್ ಫಸ್ಟ್ ಆಕ್ಚುಲಿ ಅಂತ.
1: ನಿಜವಾಗ್ಲು ಒಟ್ಟಾರೆ ಈ ಪುಸ್ತಕ ಹೋಪ್ ಅನ್ನುವಂತದ್ದು ಒಂದು ರೀತಿ ಒಳಗ ಈ ಪಾಸಿಟಿವಿಟಿ ಅಂತ ಏನ್ ಹೇಳ್ತೀವಲ್ಲ ನಾವು ಈ ದಿನದ ಬದುಕಿನೊಳಗ, ಇಡೀ ದಿನ ನಾವು ಧನಾತ್ಮಕವಾಗಿ ಯೋಚನೆ ಮಾಡಬೇಕು, ಧನಾತ್ಮಕವಾಗಿ ಕೆಲಸ ಮಾಡಬೇಕು. ನಮ್ಮನ್ನ ಕಾಲ್ ಎಳೆಯುವಂತಹ ಅನೇಕ ಶಕ್ತಿಗಳಿರ್ತಾವ, ಮತ್ತ ಈ ಋಣಾತ್ಮಕ ಶಕ್ತಿ ನಮ್ಮನ್ನ ಕುಗ್ಗಿಸ್ಬಿಡ್ತದೆ. ಅದನ್ನು ಬಿಟ್ಟು ನಾವು ಧನಾತ್ಮಕವಾಗಿ ಮುನ್ನಡೆಯಬೇಕ ಅನ್ನುವಂತದ್ದು, ಅದನ್ನೇ ನಿಮ್ಮ ಹೋಪ್ ಅನ್ನೋ ಪುಸ್ತಕ ಹೇಳೋದು ಅಲ್ಲ.
0: ಹೌದು, ಅದಕ್ಕೆ ಈಗ ಬೇರೆ ಬೇರೆ ವ್ಯಕ್ತಿತ್ವ ಅವ್ರೇನ್ ಮಾಡ್ತಾರೆ, ಈಗ ಅವರು ಪೂಜಿಸ್ತಾರೆ ದೇವರು, ಅದು ನಾವು ಎಲ್ಲದಕ್ಕೂ ರೆಸ್ಪೆಕ್ಟ್ ಮಾಡಿ ನಾವು ಎಲ್ಲರ ಸಮಾನತೆ ಅಂತ ನಾವು ಮುಂದುವರಿಯಬೇಕು. ಏನು ಭೇದ ಭಾವ ಮಾಡದೆ ಯಾರು ಏನ್ ಮಾಡ್ತಾರಲ್ಲ ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಟ್ಟು ನಾವು ಮತ್ತೆ ಸಮಾನತೆಯಿಂದ ಎಲ್ಲರೂ ನಡೆಯಿದ್ರೆ ಇದು ಪೂರಾ ಭಾರತಕ್ಕೆ ಉತ್ತಮ.
1: ಅಂದ್ರೆ ನಾವೀಗ ದ್ವೇಷ ಅಸೂಯೆಯಿಂದ ಏನನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಒಕ್ಕಟ್ಟೇ ಬಲ ಅಂತ ಹೇಳ್ತೀವಿ ನಾವು. ಒಂದು ಸಂಘಟನಾತ್ಮಕವಾಗಿ ಹೋರಾಟ ಮಾಡಿದಾಗ ಒಳ್ಳೆಯದನ್ನ ಸಾಧಿಸಬಹುದು ಅಂತ. ಈ ಸಂಘಟನೆ ಬೇಕು ಅಂತಂದ್ರ ನಮ್ಮಲ್ಲೇ ಇರುವಂತಹ ಭೇದ ಭಾವಗಳನ್ನ ಮರೆತು ನಾವೆಲ್ಲರೂ ಒಂದಾಗ್ಬೇಕು, ಅವಾಗ ಏನನ್ನಾದ್ರೂ ಸಾಧಿಸ್ಲಿಕ್ಕೆ ಆಗ್ತದೆ. ಅದು ಒಂದು ರಾಜ್ಯ ಮಟ್ಟ ಆಗಿರಬಹುದು, ರಾಷ್ಟ್ರ ಮಟ್ಟ ಆಗಿರಬಹುದು, ಅಥವಾ ವೈಶ್ವಿಕ ಮಟ್ಟದೊಳಗ ಆಗಿರಬಹುದು. ನಾವೆಲ್ಲರೂ ಒಟ್ಟಾಗಿ ಒಂದು ಕಾರ್ಯವನ್ನ ಮಾಡಿದಾಗ ಅಲ್ಲಿ ಸಂಪೂರ್ಣವಾದ ಯಶ ಸಿಗ್ತದ ಅನ್ನೋದು.
0: ಹೌದು,
1: ಅದಕ್ಕಾಗಿ ನಿಮ್ಮ ಹೋಪ್ ಅನ್ನೋ ಪುಸ್ತಕ ಕೂಡ ಹೋಪ್ ಮಾಡ್ತಾ ಇರೋದು.
0: ಹೌದು, ಅದಕ್ಕೆ ಬಣ್ಣ, ಬಟ್ಟೆ, ಜಾತಿಯ ಆಧಾರದ ಮೇಲೆ ತೀರ್ಮಾನಿಸಬೇಡಿ, ಮಾನವೀಯತೆ ಮತ್ತು ನಡತೆಯ ಆಧಾರದ ಮೇಲೆ ತೀರ್ಮಾನಿಸೋಣ.
1: ಅಂದ್ರೆ ನಮ್ಮ ನಡತೆ ಒಳ್ಳೆಯದಾಗಿರಬೇಕು, ಎಲ್ಲರೂ ಮಾನವೀಯತೆಯನ್ನ ಒಳಗೊಳ್ಬೇಕು ಅಂತ ಅನ್ನುವಂತದ್ದು ನಿಮ್ಗೆ.
0: ಹೌದು,
1: ಅಂದ್ರೆ ಒಟ್ಟಾರೆ ಹೋಪ್ ಅನ್ನುವಂತಹ ಪುಸ್ತಕ ಇದು ಮಾನವೀಯತೆಯನ್ನ ಜಾಗೃತಗೊಳಿಸುವಂತಹ ಕರೆ ನೀಡುತ್ತದೆ.
0: ಹೌದೌದು, ಅದಕ್ಕೆ ನಾವು ಮಾನವೀಯತೆಗೆ ಒಂದು ಕರೆ ಇದು ಹೋಪ್ ಅಂತ. ಇದು ಎಲ್ಲರ ಮೇಲೆ ಪಾಸಿಟಿವ್ ಒಂದು ಇಂಪ್ಯಾಕ್ಟ್ ಮಾಡುತ್ತೆ. ಲೈಕ್ ಎವ್ರಿ ಒನ್ ಗೆಟ್ಸ್ ಕನೆಕ್ಟೆಡ್ ಟು ಇಟ್. ಎಲ್ಲರೂ ತಮ್ಮೊಳಗ ಏನು ಅವ್ರದ್ದು ಏನು ಆಲೋಚನೆಗಳದಾವ, ಯಾವ್ದು ಸರಿ ಯಾವ್ದು ತಪ್ಪು, ನಾವು ಎಲ್ಲೇ ಲ್ಯಾಕ್ ಆಗ್ತಾ ಇದೀವಿ, ಓಕೆ, ನಾವು ಮನುಷ್ಯತ್ವ ಹೆಂಗ್ ಕೈ ಬಿಡ್ತಾ ಇದೀವಿ ಅಂತ ನಾವು ಒಳಗೆ ನಮ್ಗ ನೋಡಿದಾಗ ನಮಗೆ ಅದು ಅರಿತಿದೆ. ಮತ್ತೆ ಇದು ಪುಸ್ತಕ ಇಂದ ರಿಯಲ್ ಲೈಫ್ ಏನ್ ಸ್ಟೋರೀಸ್ ಅದಾವೆ ಅದಕ್ಕೆ ರಿಲೇಟ್ ಆಗಿ ಈಗ ಒಳ್ಳೆಯ ಒಂದು ವಿಚಾರ ಎಲ್ಲ ಓದುಗರಿಗೆ ಅದು ಖಂಡಿತವಾಗಿ ಕೊಡುತ್ತೆ ಅಂತ ನಾನು ಹೇಳ್ತೀನಿ.
1: ಅಂದ್ರೆ ಸತ್ಯ ಕಥೆಗಳು ಸಾಕಷ್ಟು ಇಂಪ್ಯಾಕ್ಟ್ ಮಾಡ್ತಾವ ಅಂತ.
0: ಹೌದು ಹೌದು,
1: ಯುವಜನರು ಎಲ್ಲರೂ ಇದನ್ನ ಓದ್ಲಿ ಅಂತ ಹೇಳ್ತೀರಿ.
0: ಹೌದು, ಯುವಜನರು ಇವತ್ತು ಅವಶ್ಯವಾಗಿ ಓದ್ಬೇಕು. ಇದು ಒಂದು ಶಾರ್ಟ್ ಬುಕ್ ಇದೆ, ಜಸ್ಟ್ 100 ಪೇಜಸ್ ಒಳಗಡೆನೇ ಇದೆ. ಸೊ ಯುವ ಜನರಿಗೆ ಇವತ್ತು ಒಂದು ಇಟ್ ವಿಲ್ ಸೆಟ್ ದ ಡೈರೆಕ್ಷನ್. ನಾವು ಆಸ್ ಎ ಟೀಚರ್ ನಾನು ಹೇಳೋದು ಸ್ಟೂಡೆಂಟ್ಸಿಗೆ, ಬಿಕಾಸ್ ಡೈರೆಕ್ಷನ್ ಈಸ್ ಇಂಪಾರ್ಟೆಂಟ್ ರಾದರ್ ದೆನ್ ದ ಸ್ಪೀಡ್. ಗತಿಗಿಂತ

0: ನಮ್ದು ಡೈರೆಕ್ಷನ್ ಬಹಳ ಇಂಪಾರ್ಟೆಂಟ್. ನೀವು ಗತಿ ಇಂಪಾರ್ಟೆಂಟ್ ಮಾಡಲ್ಲ, ಫಸ್ಟ್ ಡೈರೆಕ್ಷನ್ ಇಂಪಾರ್ಟೆಂಟ್ ಮಾಡುತ್ತೆ.
1: ಯಾವ ದಾರಿಯೊಳಗೆ ನೀವು ಹೊಂಟಿರಿ ಅನ್ನೋದು ಮುಖ್ಯ ಆಗ್ತದೆ.
0: ಹೌದೌದು, ದಾರಿ ಮೊದಲು ಮುಖ್ಯ, ಆಮೇಲೆ ಗತಿ ಅಂತ.
1: ಹೌದು, ಯಾವ ದಾರಿ ಆದರೇನು ಗುರಿಯೂ ಒಂದೇ ಅಲ್ಲವೇ. ಗುರಿ ಅನ್ನೋದು ನಮ್ದಾಗಿರ್ಬೇಕು, ಒಳ್ಳೆಯ ಗುರಿಯನ್ನ ಹೊಂದಿರಬೇಕು.
0: ಹೌದೌದು, ಒಳ್ಳೆಯ ಗುರಿ ಆಗ್ಬೇಕು. ದೆನ್ ಹಿರಿಯರ್ದು, ನಿಮ್ಮ ಅವ್ವ ಅಪ್ಪ ಅವ್ರದ್ದು ಆಶೀರ್ವಾದ ಕೂಡ ಇರಬೇಕು, ಮತ್ತು ಭಗವಂತನ ಆಶೀರ್ವಾದ ಇದ್ದೇ ಇರುತ್ತೆ ನಮ್ಮ ಮೇಲೆ, ಮತ್ತು ಲಿವಿಂಗ್ ಗಾಡ್ ಏನಂತೀವಲ್ಲ ನಾವು, ಅವ್ರದ್ದು ಆಶೀರ್ವಾದ ಖಂಡಿತವಾಗಿ ಇರಬೇಕು. ಸೊ ಆಮೇಲೆ ಅದ ದಾರಿ ಕರೆಕ್ಟ್ ಆಗಿದ್ರೆ ನಮ್ದು ಅವಶ್ಯವಾಗಿ ನಮ್ದು ಗೋಲ್ ಅಚೀವ್ ಎಲ್ಲರೂ ಮಾಡಬಹುದು.
1: ಬಹಳ ಒಳ್ಳೆಯ ಸಂದೇಶ ಜೀಶಾನ್. ಈಗ ನೀವು ಬೇರೆ ಬೇರೆ ಶಾಲೆ ಕಾಲೇಜಿಗೆ ಹೋಗಿರ್ತೀನಿ ಅಂತ ಹೇಳಿದ್ರಿ, ಅಲ್ಲಿಯ ಪ್ರಾಂಶುಪಾಲರು ಅಥವಾ ಹೆಡ್ ಮಾಸ್ಟರ್ ಇರ್ತಾರಲ್ಲ, ಅವ್ರು ನಿಮ್ಗೆ ಯಾವ ರೀತಿಯ ಸಹಕಾರ ಕೊಡ್ತಾರೆ?
0: ಅದೇ ಹೇಳ್ತಾರೆ, ಧನ್ಯವಾದ ಸರ್, ನೀವು ಈಗ ನಮ್ಮ ಸ್ಕೂಲಲ್ಲಿ ಗಿಡ ಹಸ್ತಿರಂತ ನೀವು ಸಂಕಲ್ಪ ಮಾಡ್ಕೊಂಡು ಬಂದಿದ್ರಲ್ಲ, ಅದು ನಮಗೆ ಬಹಳ ಖುಷಿ ಅಂತ ಹೇಳ್ತಾರೆ. ಮತ್ತು ಅವರು ಪ್ರಿನ್ಸಿಪಲ್ ಒಂದೊಂದ್ಸಲ ಬೇರೆ ಸ್ಕೂಲಲ್ಲಿ ವರ್ಕ್ ಮಾಡಿರ್ತಾರೆ, ಇಲ್ಲ ಸರ್ ನಮ್ಮ ಹಳೆ ಸ್ಕೂಲಲ್ಲಿ ನೀವು ಗಿಡ ಹಚ್ಚಿ, ಇದು ನಮ್ಗೆ ನೆಸೆಸಿಟಿ ಇದೆ. ಅವು ಈಗ ಭಾಳ ಮಂದಿ ಹೆಂಗೆ ಮಾಡ್ತಾರೆ, ಅವ್ರಿಗೆ ಅವ್ರದ್ದು ಡೇ ಟು ಡೇ ಆಕ್ಟಿವಿಟಿ ಇಲ್ಲಿ ಅವರು ಥಿಂಕ ಮಾಡಲ್ಲ ಒಬ್ಬೊಬ್ಬ.

0: ಸಹಕಾರ ಕೊಡ್ತಾರಾ?
1: ಅದೇ ಹೇಳ್ತಾರೆ, ಧನ್ಯವಾದ ಸರ್, ನೀವು ಈಗ ನಮ್ಮ ಸ್ಕೂಲಲ್ಲಿ ಗಿಡ ಹಚ್ತಿರಂತ ನೀವು ಸಂಕಲ್ಪ ಮಾಡ್ಕೊಂಡು ಬಂದಿದ್ರಲ್ಲ, ಅದು ನಮ್ಗೆ ಬಹಳ ಖುಷಿ ಅಂತ ಹೇಳ್ತಾರೆ. ಮತ್ತು ಅವರು ಪ್ರಿನ್ಸಿಪಲ್ ಒಂದೊಂದ್ಸಲ ಬೇರೆ ಸ್ಕೂಲಲ್ಲಿ ವರ್ಕ್ ಮಾಡಿರ್ತಾರೆ, ಇಲ್ಲ ಸರ್ ನಮ್ಮ ಹಳೆ ಸ್ಕೂಲಲ್ಲಿ ನೀವು ಗಿಡ ಹಚ್ಚಿ, ಇದು ನಮ್ಗೆ ನೆಸೆಸಿಟಿ ಇದೆ. ಅವು ಈಗ ಭಾಳ ಮಂದಿ ಹೆಂಗೆ ಮಾಡ್ತಾರೆ, ಅವ್ರಿಗೆ ಅವ್ರದ್ದು ಡೇ ಟು ಡೇ ಆಕ್ಟಿವಿಟಿ ಇಲ್ಲಿ ಅವರು ಥಿಂಕ ಮಾಡಲ್ಲ ಒಬ್ಬೊಬ್ರೆ, ಆದರೆ ಎಲ್ಲರಿಗೂ ಗೊತ್ತಿದೆ ಪರಿಸರ ಭಾಳ ಇಂಪಾರ್ಟೆಂಟ್ ಅಂತ. ಬಟ್ ಅವರು ಸಂದರ್ಭ ಹೆಂಗೆ ಬರ್ತದೆ ಅಂತ ಹೇಳಿ ಅವ್ರು ಥಿಂಕ ಮಾಡಲ್ಲ. ಓಕೆ, ಅದಕ್ಕೆ ನಾವು ಮೇನ್ ಅವ್ರಿಗೆ ಸಂಕಲ್ಪ ಇದೆ ಅಂತ ಹೇಳಿದಾಗ ಅವರು ನಮ್ಗೆ ಭಾಳ ಚಲೋ ಆಗಿ ಸ್ಪಂದಿಸಿ ನಾವು ನೋಡ್ಕೊಂತೀವಿ ಎಲ್ಲ ಬೆಳೆಸ್ತೀವಿ ಅಂತ ಹೇಳಿ ನಮಗೆ ಒಪ್ಪಿಗೆನೂ ಕೊಡ್ತಾರೆ. 90% ಸರ್ವೈವಲ್ ಇರುತ್ತೆ, ಅದನ್ನು ಇಂಪಾರ್ಟೆಂಟ್ ಅಲ್ಲ. ನೀವು ಹೇಳಿದಾಗೆ ಮೇಡಮ್, ಈಗ ಗಿಡ ಹಚ್ಚಿದ ಮೇಲೆ ಅದು ನೋಡ್ಕೋಬೇಕು, ಅದು ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕೆ ನಾವು ಒಂದು ಒಳ್ಳೆ ವಿಚಾರ ಮತ್ತು ಒಳ್ಳೆ ಭರವಸೆಯಿಂದ ಹಚ್ಚಿದ್ರೆ ಪ್ರಿನ್ಸಿಪಲ್ ಅವರು ನಮಗೆ ಮಾತು ಕೊಡ್ತಾರೆ, ಈಗ ನಾವು ನೋಡ್ಕೊಂತೀವಿ ಸರ್ ಅಂತ. ಅದೇ ನಮ್ಗೆ ಬಹಳ ಖುಷಿ. ಮತ್ತವರು ಬೇರೆ ಟೀಚರ್ಸ್ಗೂ ನಮ್ಗೆ ಹೇಳ್ತಾರೆ, ಬೇರೆ ಸ್ಕೂಲಲ್ಲಿ ನಮ್ಗೆ ಹಿಂಗ ಪ್ಲಾಂಟೇಶನ್ ಮಾಡೋದಿದೆ ಅಂತ ಹೇಳ್ತಾರೆ.
0: ಅಂದ್ರೆ ಬೇರೆ ಶಾಲೆಗೆ ಅಥವಾ ಕಾಲೇಜಿಗೆ ಹೋಗ್ಲಿಕ್ಕೆ ಕೂಡ ನಿಮ್ಗೆ ದಾರಿಯನ್ನು ತೋರಿಸ್ಕೊಡ್ತಾರೆ, ಅವರಿಗೂ ಕೂಡ ಹೇಳ್ತಾರೆ ಈ ತರದ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಅಂತ ಹೇಳಿ.
1: ಹೌದು ಮೇಡಮ್, ಮತ್ತು ನಾವು ಈಗ ಬಿ ಆಫೀಸ್ಗೂ ನಾವು ಕಾಂಟ್ಯಾಕ್ಟ್ ಮಾಡಿದೀವಿ. ಈಗ ಸಿಟಿಯಲ್ಲಿ ಏನಾಗ್ತಾ ಇದೆ, ಬರೀ ಪೇವರ್ಸ್ ಆಗ್ತಾ ಇದ್ದಾರೆ, ಅಸ್ಥೆಟಿಕ್ ನೋಡ್ತಾ ಇದ್ದಾರೆ, ಪರಿಸರ ಒತ್ತಡ ಜಾಸ್ತಿ ಇದೆ. ಈಗ ಒತ್ತಡ ಅಂತ ಹೇಳಿದ್ರೆ ಇಂಪಾರ್ಟೆನ್ಸ್ ಜಾಸ್ತಿ ಕೊಡೋದು ಮೇನ್ ಇದೆ. ಬಟ್ ಸಿಟಿಯಲ್ಲಿ ಹೆಂಗಾಗಿದೆ ಅಂತ ಹೇಳಿದ್ರೆ ಪೇವರ್ಸ್ ಹಾಕ್ಬಿಡ್ತಾರೆ, ಸೊ ಅದು
0: ಮಣ್ಣು ಕಡಿಮೆ ಆಗ್ತದೆ, ಗಿಡಗಳನ್ನು ಹಚ್ಚಲಿಕ್ಕೆ ಆಗುದಿಲ್ಲ
1: ಆಗುದಿಲ್ಲ ಅದಕ್ಕೆ. ಸೊ ಅವ್ರದ್ದು ಒಂದು ಕೋಆಪರೇಷನ್ ಇದೆ.
0: ಅಂದ್ರೆ ನೀವು ಅಲ್ಲಿ ಕೂಡ ಮಾತಾಡ್ತೀರಿ, ಹೋಗಿ ಅಧಿಕಾರಿಗಳನ್ನ ಭೇಟಿ ಮಾಡಿ
1: ಮಾತಾಡ್ತಿರ್ತೀವಿ. ಅದಕ್ಕೆ ಅವ್ರ ಕಡೆಯಿಂದ ನಮ್ಗೆ ಸ್ವಲ್ಪ ಒಂದು ಇನ್ಪುಟ್ಸ್ ಸಿಕ್ಕರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಯಾವ ಸ್ಕೂಲಲ್ಲಿ ನಾವು ಪ್ಲಾಂಟೇಶನ್ ಮಾಡ್ಬೇಕಂತ, ನಮ್ದು ಟೈಮು ಸೇವ್ ಆಗುತ್ತೆ.
0: ಹೌದು. ಆಮೇಲೆ ಜೀಶಾನ್ ಹೇಳಬೇಕು ಅಂತಂದ್ರೆ, ಕೊರೋನಾ ಸಂದರ್ಭದೊಳಗೆ ಆಮ್ಲಜನಕದ ಕೊರತೆ ಆದಾಗ ನಮ್ಗೆ ಇದ್ರ ಬಗ್ಗೆ ಬಹಳಷ್ಟು ಬೆಲೆ ಬಂದದ, ಹಾಗಾಗಿ ಅದ್ರ ಬಗ್ಗೆ ಲೆಕ್ಚರ್ ಅದು ಕೊಡ್ತಿರ್ತೀರಿ ಸಾಲಿ ಕಾಲೇಜಿನೊಳಗೆ, ತಿಳಿಸಿ ಹೇಳ್ತೀರಿ?
1: ಹೇಳ್ತೀವಿ ಮೇಡಮ್, ಹೇಳ್ತೀವಿ. ಈಗ ಗೊತ್ತಾಗಿದೆಯಲ್ಲ ಅವ್ರಿಗೆ ಎಷ್ಟು ಪೇ ಮಾಡಿನೋ ಅವ್ರು ಆಕ್ಸಿಜನ್ ತಗೊಂಡಿದ್ದಾರೆ ಈಗ ಕೋವಿಡ್ ಟೈಮಲ್ಲಿ. ಈಗ ಅವ್ರಿಗೆ ರಿಲೇಟ್ ಮಾಡಿ ಹೇಳಿದಾಗ ದಿಸ್ ಇಸ್ ದ ರೈಟ್ ಟೈಮ್, ಅವ್ರಿಗೂ ಈಗ ಅರಿವು ಆಗಿದೆ. ಬಟ್ ಅರಿವಾಗಿ ನಾವು ಸುಮ್ಕ ಭಾವದಿಂದ ಹೇಳಿದ್ರೆ ಅದು ಸೀಮಿತ ಆಗಲ್ಲ, ಅದು ದೃಢ ಸಂಕಲ್ಪದಿಂದ
0: ಕಾರ್ಯಪ್ರವೃತ್ತರಾಗಬೇಕು. ಕೊನೆಯದಾಗಿ ನಮ್ಮ ಯುವ ಜನರಿಗೆ ಏನು ಒಂದು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಜಿಶಾನ್?
1: ಯುವ ಜನರಿಗೆ ನಾವು ಹೇಳುದೇನಂದ್ರೆ, ಇದು ಯುವಶಕ್ತಿಯ ಯುಗ, ಪ್ರತಿಯೊಬ್ಬ ಯುವಕ ಮತ್ತು ಯುವತಿ ಇದರಲ್ಲಿ ಪಾಲ್ಗೊಳ್ಳಬೇಕು. ನಾವು ಇದು ಮರೆಯಬೇಡಿ, ನಾವು ನಿಸರ್ಗದ ಮೇಲೆ ಅವಲಂಬಿತರು, ನಿಸರ್ಗ ನಮ್ಮ ಮೇಲೆ ಅಲ್ಲ. ನಾವು ಬದುಕು ಉಳಿಯಬೇಕಾದರೆ ನಿಸರ್ಗವನ್ನು ಉಳಿಸಬೇಕು. ನಮ್ಮ ಮಕ್ಕಳಿಗಾಗಿ, ನಮ್ಮ ಭೂಮಿಗಾಗಿ, ನಮ್ಮ ಆತ್ಮ ಸಾಕ್ಷಿಗಾಗಿ ನೆಡಿ ಬೆಳೆಸಿ ಉಳಿಸಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ನಿಸರ್ಗ.
0: ಒಳ್ಳೆಯದು ಜಿಶಾನ್, ಬಹಳ ಒಳ್ಳೆಯ ಗುರಿಯನ್ನ ಇಟ್ಕೊಂಡಿರಿ. 10 ಲಕ್ಷ ಸಸಿಗಳನ್ನ ನೆಡಬೇಕು ಅನ್ನುವಂಥದ್ದು ನಿಮ್ಮ ಸಂಕಲ್ಪ. ನಿಮ್ಮ ಸಂಕಲ್ಪ ಪೂರ್ತಿ ಆಗ್ಲಿ, ಯುವ ಜನರೆಲ್ಲರೂ ನಿಮ್ಗ ಕೈ ಜೋಡಿಸ್ಲಿ, ಒಳ್ಳೇದಾಗ್ಲಿ, ಉಜ್ವಲ ಭವಿಷ್ಯವನ್ನ ಕಾಣಬೇಕು ಅಂದ್ರೆ ನಾವೆಲ್ಲರೂ ಕೂಡ ಪರಿಸರ ಸಂರಕ್ಷಣೆಯ ಈ ಕಾರ್ಯದಲ್ಲಿ ತೊಡಕೊಳ್ಬೇಕು. ನೀವು ಕೂಡ ಇನ್ನಷ್ಟು ಯುವ ಜನರನ್ನ ಈ ದಿಸೆಯತ್ತ ಸೆಳೀರಿ ಅಂತ ಹೇಳ್ತಾ ನಿಮ್ಮ ಎಲ್ಲ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ. ಅದಕ್ಕಾಗಿ ನಮ್ಮೆಲ್ಲ ಶ್ರೋತೃಗಳ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಪರಿಸರ ಸಂರಕ್ಷಣೆಯ ಚಟುವಟಿಕೆಗಳು ಈ ಕುರಿತು ಜಿಶಾನ್ ಸಿರಸಂಗಿ ಅವರೊಂದಿಗೆ ಇದುವರೆಗೂ ಸಂದರ್ಶನ ಪ್ರಸಾರವಾಯಿತು. ಇವರನ್ನು ಸಂದರ್ಶಿಸಿದವರು ಮಾಯಾರಾಮನ್, ಸಂಕಲನ ನವೀನ್ ಮಹಾಲೆ.

0: ಧಾರವಾಡ ಆಕಾಶವಾಣಿಯಿಂದ ಪ್ರಸಾರ ಆಗಿ ಶ್ರೋತೃಗಳೆಲ್ಲರ ಮನ ಗೆದ್ದಿತ್ತು. ನಮ್ಮ ಪ್ರಿಯ ಶ್ರೋತೃಗಳ ಆಗ್ರಹದ ಮೇರೆಗೆ ಕನ್ನಡ ಗೀತ ರಾಮಾಯಣವನ್ನ ಈಗ ಮರುಪ್ರಸಾರ ಮಾಡ್ಲಿಕ್ಕತ್ತೀವಿ. ಪ್ರತಿ ಬುಧವಾರ ಮುಂಜಾನೆ 9:15 ತಪ್ಪದ ಕೇಳ್ರಿ ಕನ್ನಡ ಗೀತ ರಾಮಾಯಣ. ಪ್ರತಿ ಬುಧವಾರ ಮುಂಜಾನೆ 9:15 ಕನ್ನಡ ಗೀತ ರಾಮಾಯಣ.
1: ಆಕಾಶವಾಣಿ ಧಾರವಾಡ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ.

ಶ್ರೋತೃ ಬಾಂಧವರೇ, ಪ್ರಖ್ಯಾತ ಮರಾಠಿ ಕವಿ ಗದಿ ಮಾಡ್ಗುಳ್ಕರ್ ವಿರಚಿತ, ಹೆಸರಾಂತ ಗಾಯಕ ಸುಧೀರ್ ಫಡ್ಕೆ ಅವರು ಹಾಡಿದ ಬಹು ಜನಪ್ರಿಯ ಗೀತ ರಾಮಾಯಣ ಕೇಳೋದು ಅಂದ್ರ ಎಲ್ಲಾ ಸಂಗೀತ ಪ್ರಿಯರ ಕಿವಿಗಳು ನಿಮಿರಿ ನಿಲ್ತವ. ಅಂತಹ ಬಹು ಪ್ರಸಿದ್ಧ ಮರಾಠಿ ಗೀತ ರಾಮಾಯಣದ ಕನ್ನಡಾನುವಾದ ಕೆಲ ವರ್ಷಗಳ ಹಿಂದೆ

0: ಆತ್ಮೀಯ ಶ್ರೋತೃಗಳೇ, ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆರ್ಆರ್ ನಗರ ಬೆಂಗಳೂರು ಇವರ ಪ್ರಾಯೋಜಕತ್ವದ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11:00 to 12:00. ಮಂಡಿ ನೋವು, ಬೆನ್ನು ನೋವು ಹಾಗೂ ಇತರೆ ಮೂಳೆ ರೋಗಗಳಿಗೆ ಸಂಬಂಧಪಟ್ಟ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೂಳೆ ತಜ್ಞರಾದ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-344-14, 244-344-15, 244-344-16, ಎಸ್ಟಿಡಿ ಕೋಡ್ 0836. ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11:00 to 12:00. ವಿಷಯ: ಮಂಡಿ ನೋವು, ಬೆನ್ನು ನೋವು ಹಾಗೂ ಮೂಳೆ ರೋಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಕರೆ ಮಾಡಿ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಿ.
1: ಅನುಮಲಿಕ್ ಹಾಗೂ ಕುಮಾರ್ ಸಾನು ಅವರ ಜೋಡಿಸ್ವರಗಳಲ್ಲಿ ಕೇಳಿ ಬಾಜಿಗರ್ ಚಿತ್ರದ ಈ ಗೀತೆ.

ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ ಇದುವರೆಗೆ ಕೇಳಿದ್ರಿ. ಆಕಾಶವಾಣಿ ಧಾರವಾಡ ವೇಳೆ 8:45 ದಿಲ್ಲಿ ಕೇಂದ್ರದಿಂದ ಇದೀಗ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಲನ.

ಆಕಾಶವಾಣಿ ಧಾರವಾಡ ಕಾರ್ಯಕ್ರಮ ಸ್ವರ ಸೌರಭ. ಜಿಎಸ್ ಶಿವರುದ್ರಪ್ಪ ಅವರ ಈ ಕವಿತೆಯನ್ನು ಕೇಳೋಣ. ನೆನಪಿದೆಯೇ ನಿನಗೆ, ನೆನಪಿದೆಯೇ ನಾವಿಬ್ಬರು ಅಂದು ಹೊಳೆಯ ದಡದಲ್ಲಿ ನಿಂದು ಮರಳು ಮನೆಯ ಕಟ್ಟಿ ಆಟವಾಡಿದ ದಿವಸ, ನೆನಪಿದೆಯೇ ನಿನಗೆ? ಹಾಡಿದ್ದಾರೆ ಯಶವಂತ್ ಹಳವಂಡಿ.

ಮಾಡುವವನದಲ್ಲ ಹಾಡು, ಹಾಡುವವರದು. ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಕೇಳಿ ಪುತಿ ನರಸಿಂಹಾಚಾರ್ಯ ಅವರ ಈ ಕವಿತೆ.

ಮಬ್ಬು ಹರಿದು ಬೆಳಕು ಸುರಿದು ಎಳೆಬಿಸಿಲಿನ ಮೊಳಗು ಬಂಗಾರದ ಮೇಲು ಹೊದಿಕೆ ನಕ್ಕು ನಡೆವ ಹೊಳೆಗು. ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಈ ರಚನೆಯನ್ನು ಕೇಳಿ ಹಾಡಿದ್ದಾರೆ ಸುಲೋಚನಾ.

0: ಸ್ವರ ಸೌರಭ ಕಾರ್ಯಕ್ರಮ ಇದುವರೆಗೆ ಆಲಿಸಿದ್ರಿ. ಇದೀಗ ನಮ್ಮ ಮುಂದಿನ ಕಾರ್ಯಕ್ರಮ.
1: ಆಕಾಶವಾಣಿ ಧಾರವಾಡ ಬಾನುಲಿಯ ಭಿತ್ತಿಯಿಂದ ಬಾನುಲಿಗೆ 90 ಬಾನುಲಿಯೊಂದಿಗಿನ ಒಡನಾಟದ ಸವಿ ನೆನಪುಗಳ ಸರಣಿ ಬಾನುಲಿಯ ಭಿತ್ತಿಯಿಂದ.

0: ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ನಿವೃತ್ತ ಹಿರಿಯ ಉದ್ಘೋಷಕಿ ಲತಾ ಶಿವಾನಂದ್ ಅವರೊಂದಿಗೆ ಸಂದರ್ಶನ.
1: ಬಾನುಲಿಯ ಭಿತ್ತಿಯಿಂದ
2: ನಮಸ್ಕಾರ ಕೇಳುಗರೆ, ಬಾನುಲಿ ಭಿತ್ತಿಯಿಂದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಅತಿಥಿ, ನಮಸ್ಕಾರ ರೀ.
3: ನಮಸ್ಕಾರ.
2: ಹೆಂಗಿದ್ದೀರಿ?
3: ಆರಾಮಿದ್ದೀನಿ.
2: ಆರಾಮಿದ್ದೀರಿ? ಈಗ ನಿವೃತ್ತಿ ಜೀವನ ಹೆಂಗ್ ನಡೆದದ?
3: ನಿವೃತ್ತಿ ಜೀವನನು ಚೆನ್ನಾಗೇ ನಡೆದದ ನಮ್ಗೆ. ಯಾಕಂದ್ರೆ ಬಾಳ ಬಿಜಿ ಇದ್ವಿ ಮನೆ ಕೆಲಸದೊಳಗೆ, ಮಗಳ ಮದುವೆ ಮಾಡ್ಬೇಕಾಗಿತ್ತು, ಒಂದ್ ಹಂತದ ಕೆಲಸ ಮುಗಿಸಿದ್ವಿ.
2: ಕೇಳುಗ್ರೆ, ಈ ಧ್ವನಿ ಕೇಳಿ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ಬೇಕು, ನಮ್ ಜೊತೆಗಿದ್ದಾರೆ ಇವತ್ತು ನಿಮ್ಮ ಅಚ್ಚುಮೆಚ್ಚಿನ ಆಕಾಶವಾಣಿ ಧಾರವಾಡ ಕೇಂದ್ರದ ನಿವೃತ್ತ ಹಿರಿಯ ಉದ್ಘೋಷಕಿ ಲತಾ ಶಿವಾನಂದ್ ಅವರು. ಲತಾ ಅವರೇ, ಬಾನುಲಿ ಭಿತ್ತಿಯಿಂದ ಕಾರ್ಯಕ್ರಮ ನೀವು ಕೇಳ್ತಾನೆ ಇದ್ದೀರಿ, ತಮಗ ಏನ್ ಅನಿಸ್ತದೆ ಈ ಕಾರ್ಯಕ್ರಮದ ಬಗ್ಗೆ?
3: ಇಷ್ಟು ವರ್ಷದೊಳಗೆ ಯಾರು ಹಿಂಗ ಇಲ್ಲಿಂದ ರಿಟೈರ್ ಆದವ್ರ ಬಗ್ಗೆ ಸಂದರ್ಶನ ಮಾಡಿದ್ ಬಹುಶಃ ನನಗಂತೂ ಗೊತ್ತಿರ್ಲಿಲ್ಲ. ಇಲ್ಲಿ 30-35-40 ವರ್ಷಗಟ್ಟಲೆ ಸೇವೆ ಮಾಡಿದವ್ರನ್ನ ಕರೆದು ಅವರ ಒಂದು ಜೀವನದ ಬಗ್ಗೆ ಅಥವಾ ಅವರ ಒಂದು ವೃತ್ತಿ ಜೀವನದ ಬಗ್ಗೆ ಒಂದ್ ನಾಲ್ಕು ಅಭಿಪ್ರಾಯಗಳನ್ನ ಕೇಳಿದ್ರೆ ನಿಜವಾಗೂ ಸಹಿತ ಇದು ಅವರಿಗೂ ಸಂತೋಷ, ನಮ್ ಕೇಳುಗರಿಗೂ ಅದೊಂದು ಗೊತ್ತಾದಂಗ.
2: ಹೌದು. ಮತ್ತೆ ಲತಾ ಅವರೇ, ಈಗ ನಮ್ಮ ಬಾನುಲಿಗೆ 90 ವರ್ಷದ ಸವಿ ನೆನಪಿಗಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆಕಾಶವಾಣಿ ಬಗ್ಗೆ ಹೆಮ್ಮೆ ಅದ ನಿಮ್ಗೆ?
3: ಹೌದು. ಆಕಾಶವಾಣಿ ಶಿಕ್ಷಣನು ಕೊಡ್ತದ, ಮತ್ತ ಮನರಂಜನೆಯನ್ನು ಕೊಡ್ತದೆ, ಜ್ಞಾನನು ಕೊಡ್ತದೆ.
2: ಅದಕ್ಕೆ ಅನ್ನೋದು ಎಲ್ರು ವಿಶ್ವವಿದ್ಯಾಲಯ ಅಂತ.
3: ಹೌದು. ಮತ್ತೆ ಆಕಾಶವಾಣಿಯಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿದ್ದಕ್ಕೆ ಸಾರ್ಥಕವಾದಂತ ಕ್ಷಣಗಳು ಅನ್ಬಹುದು ನನಗೆ.

0: ಲತಾ ಅವರೇ, ತಮ್ಮ ಹುಟ್ಟೂರು ಮತ್ತೆ ತಂದೆ ತಾಯಿ, ತಮ್ಮ ಒಂದು ಪರಿಸರ, ಮನೆಯ ವಾತಾವರಣ, ಇವೆಲ್ಲವೂ ಈ ಒಂದು ಆಕಾಶವಾಣಿ ಕೇಂದ್ರದ ಸೇವೆಗೆ ಪೂರಕವಾಗಿತ್ತ ಹೇಗೆ, ಮತ್ತು ಅಲ್ಲಿಯ ವಿವರಣೆಯನ್ನ ಸ್ವಲ್ಪ ಕೊಡ್ತೀರಾ?
1: ಉತ್ತರ ಕನ್ನಡದಲ್ಲಿ ಒಂದು ಪುಟ್ಟ ಹಳ್ಳಿ ಅದು. ಅಲ್ಲಿ ನಂದು ಪ್ರೈಮರಿ ಎಜುಕೇಶನ್, ಆಮೇಲೆ ಹೈಸ್ಕೂಲು. ಹೈಸ್ಕೂಲಿಗಂತೂ ಈಗ ನೆನಕೊಂಡ್ರೆ ನಾ ಹೆಂಗ್ ಹೋಗಿದ್ದೇನೆ ಅನ್ನೋದೇ ನನಗೆ ಆಶ್ಚರ್ಯ. ಯಾಕಂದ್ರೆ ಅವಾಗಿನ ನಮ್ಮಲ್ಲಿ ವಿದ್ಯುತ್ ದೀಪನೂ ಇರ್ಲಿಲ್ಲ, ಬರೀ ಕಾಡ ಮಧ್ಯೆ ಇದ್ದಂಗೆ ಅಡಿಕೆ ತೋಟ, ಬಾಳೆ ತೋಟ,
0: ಸ್ವಚ್ಛಂದ ಪರಿಸರ.
1: ಹೌದು, ಒಂದಂದ್ರೆ ನಮ್ಮಲ್ಲಿ ನಮ್ ತಂದೆಯವರು ಸಹಿತ ಬಂತು, ನಮ್ ತಾಯಿನೂ ಬಂತು, ರೇಡಿಯೋ ಹಚ್ಚಿ ಹಚ್ತಿದ್ರು. ಪ್ರದೇಶ ಸಮಾಚಾರಕ್ಕಂತೂ ನಮ್ಮಲ್ಲಿ ನಮ್ ತಂದೆಯವರು ಎಷ್ಟಿದ್ದು ತಪ್ಪಿಸ್ತಿರ್ಲಿಲ್ಲ. ಮತ್ತೆ ಆಕಾಶವಾಣಿ ಟೈಮ್ ಅಂದ್ರೆ ಟೈಮ್, ಪ್ರಭಾವಾಯಿ ಅವರು ಒಂದು ಕೇಳಿಗಿಳಿಗಳೇ ಅಂತ ಮಾಡ್ತಾ ಇದ್ರು, ಒಂದು 5 ನಿಮಿಷದ ಕಾರ್ಯಕ್ರಮ. ಒಂದು ಹುಡುಗ ಎಲ್ಲ ಕೊಳೆ ಮಾಡಿಕೊಂಡು ಮಳೆಗಾಲದಲ್ಲಿ ಆಟ ಆಡ್ಕೊಂಡು ಬರ್ತಾ ಇದ್ದಾನೆ, ಅದನ್ನ ಹೆಂಗ್ ಕಣ್ಣಿ ಕಟ್ಟುವಂಗ ಎಷ್ಟು ಚಂದ ಮಾಡಿ ಹೇಳ್ತಿದ್ರು ಅಂದ್ರೆ, ಆಕಾಶವಾಣಿಗೆ ಬಂದ ಮೇಲೆ ನನಗದನ್ನ ಕೇಳಬೇಕು ಅಂತ ನನಗೆ ಸಿಗಲಿಲ್ಲ. ಅದು
0: ಆಕಾಶವಾಣಿಯಲ್ಲಿ ಯಾವುದೇ ಒಂದು ವಿಷಯವನ್ನ ಏನ್ ಹೇಳ್ತಾರೆ, ಅದು ಪ್ರಸಂಗ ಕಣ್ಮುಂದೇನೆ ಬಂದ್ಬಿಡ್ಬೇಕು, ಆ ತರ ಪ್ರಸ್ತುತಿಯನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ನೀವು ತಿಳಿಸ್ತಾ ಇದ್ದೀರಿ. ನಿಮ್ಮ ಪುಟ್ಟ ಹಳ್ಳಿ ಹೆಸರು?
1: ಗಡಿಹಳ್ಳಿ ಅಂತ.
0: ಗಡಿಹಳ್ಳಿ. ತಮ್ಮ ತಂದೆ ತಾಯಿ?
1: ಅಪ್ಪ ಶ್ರೀಧರ ಹೆಗಡೆ ಅಂತ, ಅಮ್ಮ ವೇದಾವತಿ ಹೆಗಡೆ ಅಂತ ಹೇಳಿ. ಅಮ್ಮನಿಗೆ ಎಲ್ಲ ದೇವ್ರ ಮೇ ಆಧ್ಯಾತ್ಮಿಕ ಇದೆಲ್ಲ ಬಹಳ, ಅಪ್ಪ ಎಲ್ಲ ಕೃಷಿಕರು. ನಾನು ಹೇಳಿದ್ದೆ ನನ್ನ ಹಳ್ಳಿ ಇದು, ಅಲ್ಲಿಂದ ನಾನು ಹೈಸ್ಕೂಲಿಗೆ ಹೋಗಿದ್ದೆ, ನಾನು 8 ಕಿಲೋಮೀಟರ್ ನಡೀತಿದ್ದೆ.

0: ಒಂದ್ ಐದಾರು ಜನ ಸೇರಿ ಹೋಗ್ತಿದ್ವಿ ನಾವು. ಮಳೆಗಾಲದಲ್ಲಂತೂ ಇಷ್ಟು ತ್ರಾಸ ಇರ್ತಿತ್ತು ನಮ್ಗೆ ಯಾವಾಗ ಹೋಗ್ಲಿಕ್ಕೆ, ಬೆಟ್ಟ ಆಮೇಲೆ ಮಧ್ಯ ಗದ್ದೆ ತೋಟ ಇವನ್ನೆಲ್ಲ ಹಾಯ್ದು ಹೋಗ್ಬೇಕಿತ್ತು ಹೈಸ್ಕೂಲಿಗೆ. ಉಂಬಳ ಅಂತ ಹೇಳಿ ನಮ್ಮಲ್ಲೊಂದು ಕೀಟ, ಈಗ ನೆನ್ಕೊಂಡ್ರೆ ಈಗ ಸಾಧ್ಯನೇ ಇಲ್ಲ ಅನ್ಸ್ತದ, ಹೆಂಗ್ ಮಾಡಿದ್ವಿ ಅಷ್ಟಂತೂ. ಎಸ್ ಎಸ್ ಎಲ್ ಸಿ ಎಲ್ಲ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದೆ. ಅವಾಗಿನ ಕಾಲದಲ್ಲಿ ಹೆಣ್ಮಕ್ಳು ಬಹಳ ಕಲಿಯೋದೇನು ಬೇಡ, ಒಳ್ಳೆ ಕಡೆ ನೋಡಿ ಮದುವೆ ಮಾಡಿದ್ರಾಯ್ತು. ಒಂದೆರಡು ವರ್ಷ ಮನೆ ಕೆಲಸ ಮಾಡ್ಕೊಂಡು ತಾಯಿನು ಬಂತು, ನಮ್ಮ ತಂದೆಯವರು ಬಂತು, ಇಲ್ಲ ಇಷ್ಟು ಮಾಡಿದಾಳೆಲ್ಲ ಮುಂದೆ ಕಲೀಲಿ ಇವಳು. ಇಬ್ರು ಅಣ್ಣ ನನಗೆ, ಒಬ್ಬ ತಮ್ಮ, ಎಲ್ಲರೂ ಬಹಳ ಪ್ರೀತಿ ಮಾಡ್ತಿದ್ರು ನನ್ನ. ಈಗಲೂ ಸಹಿತ ಅಷ್ಟು ಬೆನ್ನೆಲುಬಾಗಿ ನಿಂತ್ಕೋತಾರೆ.
1: ನಿಮ್ಮ ಊರಿನ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ. ನದಿ ಹರಿಯತ್ತೆ, ಬೆಟ್ಟ ಗುಡ್ಡ, ಪ್ರಾಣಿಗಳು ಎಲ್ಲವೂ ಕಾಣ್ತಾ ಇದ್ವು. ಆ ಪ್ರಾಣಿಗಳ ಮಧ್ಯೆನೂ ನಾವು ಓಡಾಡ್ತಾ ಇದ್ವಿ. ಮಳೆಗಾಲ ತುಂಬಾ ಕಷ್ಟ, ತುಂಬಾನೇ ಮಳೆ ಸುರಿತಿತ್ತು ಅಂತ ಹೇಳಿ. ಸೊ ಆ ನೆನಪನ್ನ ತಂದುಕೊಡುವ ಒಂದು ಗೀತೆಯನ್ನ ಸ್ವಲ್ಪ ಕೇಳ್ಕೊಂಡು ಬಂದ್ಬಿಡೋಣ. ತಮಗೆ ಇಷ್ಟವಾದಂತಹ ಗೀತೆ ಯಾವುದು ಅಂತ?
0: ನನಗ ಮಲೆನಾಡಿನ ಮಳೆ ಹಾಡಿನ

0: ಮಲೆನಾಡಿನ ಈ ಹುಡುಗಿ ಓದಿದ್ದೇನು ಅಂತ, ಡಿಗ್ರಿ ಯಾವ್ದ್ರಲ್ಲಿ ಆಯ್ತು ಅಂತ?
1: ನಾನು ಬಿಕಾಮ್ ಮಾಡಿದೆ, ಶಾರ್ಟ್ಹ್ಯಾಂಡ್ ಮಾಡಿದ್ದೇನೆ, ಟೈಪಿಂಗ್ ಮಾಡ್ಕೊಂಡಿದ್ದೇನೆ, ಎಲ್ಲ ಆತರ ಏನ್ ಬೇಕಲ್ಲ ಅದನ್ನೆಲ್ಲ ಮಾಡ್ಕೊಂಡಿದ್ದೆ. ಬ್ಯಾಂಕ್ ಎಕ್ಸಾಮ್ಗೆ ತಯಾರಿ ಮಾಡ್ತಾ ಇದ್ದೆ. ಒಂದು ನನಗೆ ಈ ಒಂದು ನೌಕರಿಕ್ಕಿಂತ ಮುಂಚೆ ನನಗೆ MG ಬ್ಯಾಂಕ್ ಇಂದೊಂದು LIC ದೊಂದು ನಂದು ಆಗಿತ್ತು. ಒಂದೇ ಪೋಸ್ಟ್ ಕರೆದಿದ್ನ, ಅನೌನ್ಸರ್ ಪೋಸ್ಟ್.
0: ಅದಕ್ಕಾಗಿ ಏನ್ ತಯಾರು ಮಾಡ್ಕೊಂಡಿದ್ರಿ?
1: ಎಕ್ಸಾಮ್ ಕೊಟ್ಟೆ, ಒಂದ್ ತಿಂಗಳು ಬೇಗ ರಿಸಲ್ಟ್ ಬಂತು. ಆಮೇಲೆ ಪರೀಕ್ಷೆ ಆದ್ಮೇಲೆ ವಾಯ್ಸ್ ಟೆಸ್ಟ್ ಕರೆದ್ರು, ಆಮೇಲೆ ಇಂಟರ್ವ್ಯೂ ಕರೆದ್ರು. ಫ್ರೀ ಆಗಿ ನಾ ಮಾತಾಡಿದೆ. ನಂದೊಂದ್ ಏನು ಅಂತಂದ್ರೆ, ಯಾವ ಕೆಲಸ ಮಾಡೋದಿದ್ರು ಅದಕ್ಕೊಂದ್ ಸ್ವಲ್ಪ ಪೂರ್ವ ತಯಾರಿ ಮಾಡಿದೆ. ನಾ ಯಾವತ್ತು ಮಾಡಲಿಲ್ಲ. ಇವನ್ ನಂದಿಲ್ಲ ಅನೌನ್ಸರ್ ಡ್ಯೂಟಿ ಒಳಗೂ ಅಷ್ಟೇ. ನಾವು ನಾಳೆ ಬೆಳಗ್ಗೆ ಡ್ಯೂಟಿ ಅಂತಂದ್ರೆ, ಇವತ್ ಮಧ್ಯಾಹ್ನ ಇದ್ದಾಗಲೇ ನಾಳೆ ಬೆಳಗ್ಗೆ ಅಂತ ಏನೇನಿದೆ ಎಲ್ಲವನ್ನು ಒಂದ್ಸರಿ ನೋಡ್ಕೊಂಡು, ಕಂಪ್ಯೂಟರ್ ಅಲ್ಲಿ ಆಗ್ಲಿ ಒಂದು ಚಂಕಲ್ ಇಡ್ತಿದ್ರಲ್ಲ, ಆ ಚಂಕಲ್ ಇದೆಯಾ ಇಲ್ಲ ನೋಡ್ಕೊಂಡು ನಾ ಫ್ರೀ ಮಾಡ್ಕೊಂಡು ಹೋಗ್ತಿದ್ದೆ.
0: ಸರಿ, ಈ ಉದ್ಯೋಗ ಸಿಕ್ಕ ಮೇಲೆ ಮೊದಲನೇ ದಿನ ಮೊದಲ ಕ್ಷಣ ಹೇಗಿತ್ತು ನಿಮ್ದು?
1: ಭಾಷೆ ಸ್ವಲ್ಪ ಚೇಂಜ್. ನಾ ಮಾತಾಡಿದ ಕೂಡ ಎಲ್ಲರೂ ಸೇರಿ ನಗುತ್ತಿದ್ರು. ಇಲ್ಲಿ ಅವಾಗ ಬಹಳ ಜನ ಎಂಪ್ಲಾಯೀಸ್ ಇದ್ರು, ಮತ್ತೆಲ್ಲ ದೊಡ್ಡ ದೊಡ್ಡ ಆಫೀಸರ್ಸ್ ಗಳು ಎಲ್ಲರೂ ಇದ್ರು. ಆದ್ರೆ ಎಷ್ಟು ಒಳ್ಳೆ ಆಫೀಸರ್ಸ್ ಇದ್ರು ಅಂದ್ರೆ ಬಹಳ ಕೋಆಪರೇಟಿವ್ ಇದ್ರು. ಫಸ್ಟ್ ಟೈಮ್ ನಾನು ಒಬ್ಳೆ ಮನೆಯಿಂದ ಹೊರಗೆ ಬಂದಿರೋದು, ಹೋಮ್ ಸಿಕ್ನೆಸ್ ಬಹಳ ಇತ್ತು ನನಗೆ. ಎಲ್ಲರೂ ಸಮಾಧಾನ ಮಾಡೋರು, ಏನು ಹೆದರ್ಕೋಬೇಡ ಅಂತ ಹೇಳಿ. ಅದಕ್ಕೆ ನನಗೊಂಥರ ಏನೋ ಸಪೋರ್ಟ್ ಕೊಟ್ಟಂಗ ಆಯ್ತು. ಇನ್ನೊಂದು ಹೇಳ್ಬೇಕು ಅಂದ್ರೆ, ನನಗೆ ಇಂಟರ್ವ್ಯೂದೊಳಗೆ ನೀವು ಹಾಡು ಹೇಳ್ತೀರಾ ಕೇಳಿದ್ರು. ನಾನು ದಿನಕರ್ ದೇಸಾಯಿ ಅವರದ್ದು ಜನತಾ ವಿದ್ಯಾಲಯ ಅಂತ ಹೇಳಿ ಅವರೊಂದು ಟ್ರಸ್ಟ್ ಮಾಡಿ ಸಾಕಷ್ಟು ಶಾಲೆಗಳನ್ನು ಮಾಡಿದ್ರು ಉತ್ತರ ಕನ್ನಡದಲ್ಲಿ. ಸೊ ಅವ್ರದ್ದೇ ಒಂದು ಜನತಾ ವಿದ್ಯಾಲಯದಲ್ಲಿ ಕಲ್ತವಳು ನಾನು. ಸೊ ಅದೇ ಹಾಡು ಹೇಳಿದೆ ನಾನು.
0: ಹಾಡನ್ನ ನೆನಪು ಮಾಡ್ಕೊಳ್ಬಹುದಾ ಈಗ?

0: ನನಗದು ಎಷ್ಟು ಖುಷಿಯ ಹಾಡು ಅಂದ್ರೆ, ಮನುಷ್ಯನ ಹುಟ್ಟು ಸಾವಿನಲ್ಲಾದರೂ ಸಹಿತ ಸಾರ್ಥಕ ಆಗ್ಬೇಕು ಅನ್ನೋದೇ ಹಾಡು.
1: ನೀವು ಇಲ್ಲಿ ದುಡ್ದಿದ್ದು ಸಾರ್ಥಕವಾದ ಸೇವೆ ಅಂತ ಹೇಳಿ ಹೇಳ್ತಾ, ಲತಾ ಅವರೇ ಇಲ್ಲಿ ಬಂದಾದ್ಮೇಲೆ ನೀವು ಹೇಳ್ತಾ ಇದ್ರಿ ನನ್ನ ಭಾಷೆ ಕೇಳಿ ಎಲ್ರೂ ನಗ್ತಿದ್ರು ಅಂತ ಹೇಳಿ, ಆದ್ರೆ ನಿಮ್ಮ ಧ್ವನಿ ಒಂಥರ ವಿಶೇಷವಾದ ಧ್ವನಿ ಅಂತಾನೆ ಹೇಳ್ಬೋದು. ನಿಮ್ಮ ಧ್ವನಿ ಈ ಕಡೆ ಉದ್ಘೋಷಣೆಗೂ ಸೈ, ಆ ಕಡೆ ರೂಪಕಗಳಿಗೂ ಸೈ, ಈ ಕಡೆ ಪ್ರದೇಶ ಸಮಾಚಾರ ಓದ್ಲಿಕ್ಕೂ ಸೈ, ಹೀಗೆ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ರಿ, ಅದ್ರ ಬಗ್ಗೆ ತಾವೇನ್ ಹೇಳ್ತೀರಾ?
0: ಮೊದ್ಲು ಬಂದು ಶುರುವಿನಲ್ಲಿ ಬಹಳ ಕಾರ್ಯಕ್ರಮಗಳು, ಅಲ್ಲಿ ಕರಿತಿದ್ರು ಧ್ವನಿಗೆ, ಇಲ್ಲಿ ಕರಿತಿದ್ರು, ನಾವು ಇಲ್ಲಿ ಎಷ್ಟೋ ತನಕ ಇರ್ತಿದ್ವಿ ಅಂತಂದ್ರೆ ಎಲ್ಲಾ ಕಾರ್ಯಕ್ರಮಕ್ಕೂ ಧ್ವನಿ ಕೊಡ್ತಾ ಇದ್ದೆ, ಅಷ್ಟು ಬಿಜಿ ಇದ್ವಪ್ಪ.
1: ಉದ್ಘೋಷಕರಾಗಿದ್ರಿ ನೀವು ಅನ್ನೋದಕ್ಕೆ ಇಲ್ಲಿ ಶಿಫ್ಟ್ ಅಲ್ಲಿ ನೀವು ಕೆಲಸ ಮಾಡ್ತಾ ಇದ್ರಿ. ಈ ಶಿಫ್ಟ್ ಅಲ್ಲಿ ಕೆಲಸ ಮಾಡುವಾಗ ನಿಮ್ಗೆ ಯಾವ ತರದ ತೊಂದರೆಗಳಿದ್ವು ಅಥವಾ ಯಾವ ತರದ ಖುಷಿ ಸಿಗ್ತಾ ಇತ್ತು? ನೀವು ಇಲ್ಲಿ ಕರ್ತವ್ಯಗಳನ್ನ ನಿಭಾಯಿಸಬೇಕಾದ್ರೆ

0: ಇಲ್ಲಿಯ ಸಂಬಂಧ, ಇಲ್ಲಿಯ ವಾತಾವರಣ ತುಂಬಾ ಚೆನ್ನಾಗಿರ್ಬೇಕಲ್ಲ, ಅದ್ರ ಬಗ್ಗೆ ಹೇಳ್ತೀರಾ?
1: ಬೆಳಗ್ಗೆ ನಾವು ಬಂದ ಕೂಡ್ಲೇನು ವಂದನಾದಿಂದ ಶುರುವಾದ್ರೆ ಅವಾಗೆಲ್ಲ ಡೆಕ್ಗಳೆಲ್ಲ ಒಂದೊಂದು ಹಾಡು ಒಂದೊಂದು ಟೇಪ್ ಒಳಗ ಐದು ಆರನೇದು ಯಾವ್ದು ಕಟ್ ಶೆಡ್ಯೂಲ್ ಮಾಡ್ತಿತ್ತು. ನನಗದು ಎರಡೂವರೆ ಮಿನಿಟ್ ಹಾಡಿದ್ದಾಗ ನಾವು ನೆಕ್ಸ್ಟ್ ಡೆಕ್ಕಲ್ಲಿ ಅದನ್ನ ರೆಡಿ ಮಾಡೋದಿದೆಯಲ್ಲ. ಆಕ್ಚುಲಿ ನಾವು ಅದನ್ನ ಕೂತ್ಕೋತಾನೆ ಇರ್ಲಿಲ್ಲ. ನಾವು ಆರಕ್ಕೆ ಶುರು ಆದ್ರೆ 9:00 ಸುಗಮ ಸಂಗೀತ ಮುಗಿಸಿ ಕ್ಲೋಸ್ ಡೌನ್ ಆಗ್ತಿತ್ತು ಟ್ರಾನ್ಸ್ಮಿಷನ್ ನಾವು ಬಂದಾಗ. ವಿವಿಧ ಭಾರತಿ ಒಳಗೆ 6:55 ಶುರುವಾಗಿ 9:00 ಮುಗೀತಿತ್ತು. ಸೊ ಅಲ್ಲಿ ಅವರು ಇಲ್ಲಿ ಅವರು ನಾವು ಎಲ್ಲ ಸೇರ್ಕೊಂಡು ಎರಡು ಕಡೆ ಡ್ಯೂಟಿ ಆಫೀಸರ್ ಇದ್ರು. ವಿವಿಧ ಭಾರತಿ ಕೇಳಲಿಕ್ಕೆ ಒಬ್ರು, ಪ್ರೈಮರಿ ಚಾನೆಲ್ ಮಾನಿಟರ್ಗೆ ಒಬ್ರು. ಎಲ್ಲ ಎಷ್ಟು ಪ್ರೀತಿ ಅಂತಂದ್ರೆ ನಾವೆಲ್ಲರೂ ಸೇರ್ಕೊಂಡು ಟಿಫಿನ್ ಹೋಗ್ತಿದ್ವಿ ಮುಗಿಸ್ಕೊಂಡು ಹೋಗಿ ಬಂದು 10:15 ಮೀಟಿಂಗ್ ಇರ್ತಿತ್ತು. ಸೊ ಅವಾಗ ಮೀಟಿಂಗ್ ನೊಳಗೆ ಕನಿಷ್ಠ ಒಂದು 20 ಜನ ಇರ್ತಿದ್ರು. ಅವಾಗ ಎಚ್ ಆರ್ ಕೃಷ್ಣಮೂರ್ತಿ ಅವರು ಇದ್ದಾಗ ಕೆಲಸ ಮಾಡಿದ್ದೇನೆ ನಾನು, MSK ಪ್ರಭು ಇದ್ರು.
0: ಅಂದ್ರೆ ನೀವು ಏನು ಉದ್ಘೋಷಕರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರಿ ಒಂದು ಸ್ಟುಡಿಯೋದಲ್ಲಿ. ಸಾಕಷ್ಟು ಟೇಪ್ ಗಳಿರ್ತಾ ಇತ್ತು, ಸಾಕಷ್ಟು ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡೋದಿರ್ತಾ ಇತ್ತು. ಈಗಿನ ಕತೆ ಕಂಪ್ಯೂಟರ್ ಅವಾಗ ಇರ್ಲಿಲ್ಲ, ಚಿತ್ರಗೀತೆಗಳನ್ನ ಹಾಕುವ ಪ್ಲೇಟ್ಗಳೇ ಬೇರೆ ಇರ್ತಾ ಇತ್ತು. ಸೊ ಅವೆಲ್ಲ ಹಾಕುವಾಗ, ಆ ಎಲ್ಲ ಕೆಲಸಗಳನ್ನ ನೀವು ನಿಭಾಯಿಸುವಾಗ, ಸ್ಟುಡಿಯೋದಲ್ಲಿ ಕೂತಾಗ ನೀವು ಕೇಳುಗರ ಜೊತೆಗೆ ನಿಮ್ಮ ಮಾತುಗಳನ್ನ ಹೇಳ್ತಾ ಈ ಕಾರ್ಯಕ್ರಮಗಳನ್ನ ಕೇಳಿಸೋ ರೀತಿ, ಆಮೇಲೆ ನಿಮ್ಗೇನಾದ್ರೂ ಆ ವೇಳೆ ತೊಂದರೆ ಆಗಿದ್ದುಂಟಾ?
1: ಕೆಲವು ಸರಿ ಏನಾಗ್ತಿತ್ತು ಅಂದ್ರೆ ಈ ಟೇಪ್ಗಳ ಮಧ್ಯೆ ಕಟ್ ಆಗ್ಬಿಡುದು, ಅದಕ್ಕೊಂದು ಜಾಯಿನಿಂಗ್ ಟೇಪ್ ಇಟ್ಟಿರ್ತಿದ್ರು ನಮ್ಗಲ್ಲಿ. ಆದ್ರೆ ಸಮಯ ಬೇಕಲ್ಲ ಅಲ್ಲಿ ಅದ್ ಮಾಡ್ಲಿಕ್ಕೆ. ಅಷ್ಟೊತ್ತಿನಲ್ಲೇ ಒಂದು ಫಿಲ್ಲರ್ ಹಾಕೊಂಡು ಅದು ಮುಂದೆ ನಮಗದ್ ಮಾಡ್ಲಿಕ್ಕೆ ಬರ್ತಿತ್ತು, ಪ್ರಸಾರಕ್ಕೆ ಯೋಗ್ಯ ಆಗ್ತಿತ್ತು ಅಂದ್ರೆ ಅದನ್ನ ಮಾಡ್ತಿದ್ವಿ, ಇಲ್ಲ ಅಂದ್ರೆ ಒಂದು ವಿಷಾದಾನ ಹೇಳ್ಕೊಂಡು ನೆಕ್ಸ್ಟ್ ಹಾಡು ಹಾಕ್ತಿದ್ವಿ. ಅಷ್ಟೊತ್ತಿನೊಳಗೆ ಮುಂದಿನ ತಯಾರಿ ಮಾಡ್ಕೋಬೇಕು. ಆಮೇಲೆ ಚಿತ್ರಗೀತೆನು ಹಂಗೆ ಬಾಳ ಇರ್ತಿದ್ವು, ಎಲ್ಲ ಡಿಸ್ಕ್ ಅಲ್ಲ, ಆ ಡಿಸ್ಕ್ ಕೆಲವು ಸರಿ ರಿಪೀಟ್ ರಿಪೀಟ್ ರಿಪೀಟ್ ಹೊಡೆದು ಬಿಡ್ತಿತ್ತು. ನಾವ್ ಇಲ್ಲಿ ಏನೋ ಮಾಡ್ತಾ ಇರ್ತೀವಿ ನಿಂತ್ಕೊಂಡು,
0: ಸ್ಕ್ರಾಚ್ ಆಗಿರ್ತಿತ್ತು.
1: ಅವಾಗ ನಾವು ಆ ಹಾಡ್ ಫಸ್ಟ್ ಲೈನ್ ಕೇಳೋದ್ರೊಳಗೆ ಇಲ್ಲಿ ರಿಪೀಟ್ ಹೊಡೆದಿದ್ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಪಟ್ಟೆ ಅಯ್ಯೋ ಎಷ್ಟು ಸರಿ ಹೋಯ್ತೇನೆ ಇದು ಅನ್ನೋರಂಗ ಅಷ್ಟು ಮನಸ್ಸಿಗೆ ಬೇಜಾರಾಗ್ತಿತ್ತು. ಒಂದು ಟ್ರಾನ್ಸ್ಮಿಷನ್ ಮಾಡುವಾಗ ನಮಗೆ ಎಲ್ಲೋ ಒಂದು ಸಣ್ಣ ತಪ್ಪು ನಮ್ಮಿಂದ ಆದ್ರೆ ಅವತ್ತಿಡೀ ನಂಗೆ ನಿದ್ದೆನೆ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ.
0: ಲೈವ್ ಆಗಿ ಇರೋದಾಯ್ತು, ಮತ್ತೆ ಆಗ ಕೆಲಸಗಳೆಲ್ಲ ಇನ್ ಟೈಮ್ ಆಗ್ಬೇಕು, ಆಮೇಲೆ ಸಮಯಕ್ಕೆ ತುಂಬಾನೇ ಮಹತ್ವ ಇರ್ತಾ ಇತ್ತು. ಒಂಚೂರು ಆಚೆ ಈಚೆ ಆಗದ ಹಾಗೆ ನಾವು ನೋಡ್ಕೊಳ್ಬೇಕಾಗ್ತಿತ್ತು. ಈ ಒಂದು ಪ್ರಸಾರ ಸರಿಯಾಗಿ ಹೋದ್ರೆ ಸಾಕಪ್ಪ ಅಂತ ಹೇಳಿ ಮುಗಿದ ತಕ್ಷಣ ನಾವು ಹೊರಗಡೆ ಬಂದಾಗ ಹುಷಪ್ಪ ಅಂತ ಹೇಳಿ ನೆಮ್ಮದಿ ಉಸಿರನ್ನ ಬಿಡೋದು ಇತ್ತು. ನೀವು ಹೇಳ್ತಾ ಇದ್ರಿ ರಿಪೀಟ್ ಗ್ರೂ ಅಂತ ಹೇಳಿದ್ರಲ್ಲ, ಸೊ ಅದು ರಿಪೀಟ್ ಬರ್ತಾನೆ ಇರ್ತಿತ್ತು, ರಿಪೀಟ್ ಬರ್ತಾನೆ ಇರ್ತಿತ್ತು ಅಂತ ಹೇಳಿ. ಆ ತರದ್ ಯಾವ್ದಾದ್ರು ಒಂದು ಹಾಡು ಕೇಳಿದ್ ನೆನ್ಪುಂಟ?
1: KF ಡಿಸ್ಕ್ಗಳು ಬರ್ತಿದ್ವು ಅವಾಗ. ಮನದಿ ಮುನಿದೆ ತರವೇನು ತರವೇನು ಅಂತ ಹಂಗೆ ಹಂಗೆ ಬರ್ತಿತ್ತು.

0: ರಿಪೀಟ್ ಬರ್ಬೇಕಾದ್ರೆ ಏನ್ ಮಾಡ್ತಾ ಇದ್ರಿ ನೀವು?
1: ಆ ನೀಡಲ್ ತೆಗೆದು ಫೇಡರ್ ಕ್ಲೋಸ್ ಮಾಡಿ ಆ ನೀಡಲ್ ಸಾವಕಾಶ ತೆಗೆದು ಸ್ವಲ್ಪ ದಾಟಿಸಿಡ್ತಿದ್ವಿ. ಆ ಜಾಗ ದಾಟಿದ ಕೂಡಲೇ ಸರಿ ಹೋಗ್ತಿತ್ತು.

0: ಅದು ಕೆಲವು ಸರ್ತಿ ಒಂದು ನಾಣ್ಯ ಇಟ್ಟಿದ್ದು ನೋಡಿದೀನಿ.
1: ಹೌದಾ? ಸ್ವಲ್ಪ ಅದು ಮಾಡ್ತಿದ್ವಿ ನಾವು.
0: ಅದ್ರ ಮೇಲೆ ಒಂದು ರೂಪಾಯಿ ನಾಣ್ಯನೋ 2 ರೂಪಾಯಿ ನಾಣ್ಯನೋ ತಗೊಂಡು ಅದ್ರ ಮೇಲೆ ಹೋದ್ರೆ ಅದು ತಾನೇ ಸರಿ ಹೋಗ್ತಾ ಇರ್ತಿತ್ತು. ಎಷ್ಟೋ ಸರ್ತಿ ನಮ್ಮ ಪ್ರಸಾರದಲ್ಲಿ ಏಕದಂ ಬದಲಾವಣೆ ಬರುವಂತಹ ಸ್ಥಿತಿ ಇರ್ತಾ ಇತ್ತು. ಪ್ರಧಾನಮಂತ್ರಿಗಳ ಮಾತುಗಳು ಬರೋದಾಗ್ಲಿ ಅಥವಾ ರಾಷ್ಟ್ರಪತಿಗಳ ಮಾತು ಬರೋದಾಗ್ಲಿ, ರೀಲಿ ಅಂತ ಹೇಳ್ತೀವಿ ನಾವು, ಅದು ಬಂದಾಗ ತಕ್ಷಣವೇ ಬದಲಾವಣೆ ಹೊಂದ್ಬೇಕು. ಅವಾಗ ಯಾವ ತರ ನೀವು ಅದನ್ನ ತೆಗೆದುಕೊಳ್ತಾ ಇದ್ರಿ? ಟೆನ್ಷನ್ ಆಗ್ತಿತ್ತ ಏನು?
1: 89 ಜಾಯಿನ್ ಆದ್ನಲ್ಲ, ಅವಾಗ ಅನಿಲ್ ಗಾಯಕ್ವಾಡು, ನವಲ್ಗೊಂದ್ ಅಂತೆಲ್ಲ ಡ್ಯೂಟಿ ಆಫೀಸರ್ ಅವರು ಹಂಗೆ ಇದ್ರು. ಅವಾಗ ಇನ್ನೊಂದು 10 ನಿಮಿಷಕ್ಕೆ ಪ್ರೆಸಿಡೆಂಟ್ ಬರ್ತಾರೆ, ಬಹಳ ಹುಷಾರಾಗಿರಿ. ಯಾವಾಗ ಹಂಗ ಹೇಳಿದಂಗೆ ನಮಗದೊಂಥರ ಟೆನ್ಷನ್. ಆದ್ರೆ ಯಾವತ್ತು ತಪ್ಪು ಹೋಗಿಲ್ಲ, ಅವರು ಸಹಿತ ಸರಿ ಮಾಡ್ಲಿಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡಿದ್ರು. ಆದ್ರೆ ನಮಗ್ ಹಂಗ ಅನಿಸ್ತಾಯ್ತು. ಬಟ್ ಅಂದ್ರೆ ಈಗ ರಿಟೈರ್ ಆಗೋ ಹೊತ್ತಿಗೆಲ್ಲ ನಮ್ಗದನ್ನ ಏನು ಅನಿಸ್ತಾ ಇರಲಿಲ್ಲ, ಆರಾಮ ಮಾಡ್ಕೊಂಡು ಹೋಗ್ತಿದ್ವಿ. ಅವಾಗ ಹಂಗ ಆಗಿರ್ಲಿಲ್ಲ. ಆದ್ರೆ ಎಲ್ಲರೂ ಸಹಿತ ಎಷ್ಟು ದೊಡ್ಡ ದೊಡ್ಡ ಆಫೀಸರ್ಸ್ ಎಲ್ಲ ಬಂದು ಕುತ್ಕೋತಿದ್ರು. ಪ್ರೈಮ್ ಮಿನಿಸ್ಟರ್ ಬ್ರಾಡ್ಕಾಸ್ಟ್, ಪ್ರೆಸಿಡೆಂಟ್ ಬ್ರಾಡ್ಕಾಸ್ಟ್ ಅಂದ್ರೆ ಹಂಗಿತ್ತು ಅವಾಗ.
0: ಸಾಕಷ್ಟು ಕಾರ್ಯಕ್ರಮಗಳನ್ನ ನೀವು ಪ್ರಸಾರ ಮಾಡ್ತಾ ಇದ್ರಿ, ಅಂತ ಕಾರ್ಯಕ್ರಮಗಳಲ್ಲಿ ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳು ಯಾವು?
1: ನಾನು ಮೊದಲು ನೆನಪಿನ ಅಲೆಗಳು ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೆ. ಸಾಹಿತಿಗಳದ್ದೆಲ್ಲ ಹೆಂಗ್ ಓದಿದಾಗ ಅವ್ರ ಬಗ್ಗೆ ಬರೆಯುವಾಗ ಬಹಳ ತೃಪ್ತಿ ಇದೆ ನನಗೆ. ಅದನ್ನ ಅಷ್ಟೇ ಚಂದ ನಾನು ಅದನ್ನ ರೈಟ್ ಅಪ್ ಮಾಡಿದ್ದೆ ನಾನು ಅದನ್ನ.

0: ಆಮೇಲೆ ಒಂದ್ಸರಿ ಏನಾಯ್ತಂದ್ರೆ ನಮ್ಮ ಆಕಾಶವಾಣಿದು ವಾರ್ಷಿಕೋತ್ಸವ ಆಯ್ತು. ಬೆಳಗಿಂದನು ಅದು ಯಾರ ಗಮನಕ್ಕೆ ಬರದು ನಂಗೆ ಇದಾಗ್ಬಿಟ್ಟಿತ್ತು. ಹತ್ತುವರೆ ಚಿತ್ರಗೀತೆ ಹಾಕ್ತಾ ಇದ್ದೆ ನಾನು. ಅವಾಗ ಸಾಹೇಬ್ರ ಫೋನು, ಇಲ್ಲ ಲತಾ ಅದಕ್ಕೆ ಏನಾರು ಒಂದು ಕಾಂಪೇರಿಂಗ್ ಮಾಡಿ ಇವತ್ತು ಹಾಕ್ಬೇಕು. ಸೊ ನಾವು ಚಿತ್ರಗೀತೆಗೆ ರೆಡಿ ಆಗಿರ್ತೇವೆ, ಕಾಂಪೇರಿಂಗ್ ನಮ್ಗೆ ಏನಾರು ಒಂದ್ ಸ್ವಲ್ಪ ಮಟೀರಿಯಲ್ ಬೇಕಲ್ಲ.
1: ಹೌದು.
0: ಆದ್ರೂ ಸಹಿತ ಅದಕ್ಕೆ ಏನು ಎಲ್ಲ ನನಗೆ ತಿಳಿದಂಗೆಲ್ಲ ಬರೆದು ಕಾಂಪೇರಿಂಗ್ ಮಾಡಿ ಮುಗಿಸಿದೆ ಅದನ್ನ.
1: ಲತಾ ಅವರೇ, ಈಗ ಉದ್ಘೋಷಕರಿಗಾಗಿಯೇ ಇರುವಂತಹ ಕಾರ್ಯಕ್ರಮಗಳು ಸಾಕಷ್ಟು ಇದ್ವು.
0: ಬಹಳಷ್ಟು ಕಾರ್ಯಕ್ರಮ ಮಾಡಿದೇವೆ. ಅವಾಗ ಬೆರಗು ಬೆಡಗು ಕೊಟ್ರು, ಚಿತ್ರ ನಿನಾದ ಕೊಟ್ರು, ಸಂಪರ್ಕ ಸೇತು ಅಂತ ಮಾಡಿದ್ವಿ. ಹೊರಗಡೆ ಎಲ್ಲ ಹೋಗಿ ಬಂದ್ಕೊಂಡು ಪರಸ್ಪರ ಅಂತೂ ನಾನು ರವೀಂದ್ರ ಕುಮಾರ್ ಇದ್ರು, ಎಷ್ಟೋ ವಾರಗಳನ್ನ ನಾನು ರವೀಂದ್ರ ಕುಮಾರ್ ಮಾಡಿದ್ವಿ ಪರಸ್ಪರ. ಬಹಳ ಪತ್ರಗಳು ಬರ್ತಿದ್ವು, ಬಹಳ ಚಂದಾಗಿ ಅದನ್ನ ಬರೆದು ಪ್ರೊಡ್ಯೂಸ್ ಮಾಡ್ತಿದ್ವಿ ಅದನ್ನ. ಆಮೇಲೆ ವಾರದ ವಿಹಾರ ಅಂತೂ ಒಂದ್ 25-30 ಟೇಪ್ ಅನ್ನ ತಗೊಂಡು ಇಡೀ ವಾರದ ಕಾರ್ಯಕ್ರಮನ ಅದನ್ನ ಜಾಯಿನ್ ಮಾಡ್ಬೇಕು, ಆ ಕಂಪೇರಿಂಗ್ ಮಾಡ್ಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಕೆಲಸ ಆಗ್ತಿತ್ತು ಅಂತ ಅಂದ್ರೆ ಅದು ಯಾಕಂದ್ರೆ ಟೇಪ್ ಅಲ್ಲ.
1: ಹೌದು.
0: ಆ ಟೇಪ್ ಇಂದ ಟ್ರಾನ್ಸ್ಫರ್ ಮಾಡೋದು, ಅದನ್ನ ಒಂದಕ್ಕೆ ಹಾಕೋದು, ಡಬ್ ಮಾಡೋದು ದೊಡ್ಡ ಕೆಲಸ ಆಗಿತ್ತು.
1: ಅಲ್ಲತಾ ಅವರೇ, ಈಗ ನಮ್ಮ ಆಕಾಶವಾಣಿಯ ಶ್ರೋತೃ ಸಮ್ಮುಖದಲ್ಲಿ ಆಗುವಂತಹ ಕಾರ್ಯಕ್ರಮಗಳಿಗೆ ನಿರೂಪಣೆ ಮಾಡಿದಿರಿ?
0: ಮಾಡಿದ್ದೀನಿ. ಚೇತನ್ ನಾಯ್ಕ ಅವರು ಮಾಡಿದ್ರು ಅದನ್ನ, ಐಕ್ಯಗಾನ ಅಂತ ಹೇಳಿ. ನಾನು ಮತ್ತೆ ನರೇಂದ್ರ ಇಬ್ಬರಿದ್ವಿ ಕಾಂಪೇರಿಂಗ್. ಬಹಳಷ್ಟು ಪ್ರೋಗ್ರಾಮ್ ಮಾಡಿದ್ದೇವೆ. ಅದು ಬಹಳ ದೊಡ್ಡದು, ಯಾಕಂದ್ರೆ ಎಲ್ಲಾ ಆರ್ಟಿಸ್ಟ್ಗಳನ್ನೆಲ್ಲ ಬೆಂಗಳೂರು ಸುಗಮ ಸಂಗೀತ ಅವರು ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರು. ಬಹಳ ಚೆನ್ನಾಗಾಯ್ತು ಅದು. ನಾನು ಇಲ್ಲಿ ಸೇರಿದ ತಕ್ಷಣ ಒಂದೆರಡು ತಿಂಗಳದೊಳಗೆ ಒಂದು ಬೆಳಗಾವಿಗೆ ಮರಾಠ ಲೈಟ್ ಇನ್ಫ್ರಂಟ್ ಅಂತದೆಯಲ್ಲ, ಅಲ್ಲಿ ಡಿಫೆನ್ಸ್ ಇವರಿಗೆ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟಿವಿ ನಾವು. ಅದಕ್ಕೆ ನಾನು ಕಾಂಪೇರಿಂಗ್ ಕರ್ಕೊಂಡೋಗಿದ್ರು.
1: ಓಹೋ. ನಿಮ್ಮ ಮೆಚ್ಚಿನ ಸಂಗೀತ ಕಲಾವಿದರು ಯಾರು ಅಂತ ಕೇಳ್ಬೋದಾ?
0: ಎಂ ವೆಂಕಟೇಶ್ ಕುಮಾರ್ ಅವ್ರ ಗಾಯನ ಬಹಳ ಇಷ್ಟ ಆಗಿತ್ತು ಕಾರ್ಯಕ್ರಮ. ಅವ್ರದ್ದು ದಾಸರ ಪದ ಇರಲಿ, ವಚನ ಗಾಯನ ಇರಲಿ, ಅಥವಾ ಶಾಸ್ತ್ರೀಯ ಗಾಯನ ಇರಲಿ, ಎಲ್ಲವೂ ಕೂಡ ಎಷ್ಟು ಖುಷಿ ಕೊಡ್ತದೆ ಅಂತಂದ್ರೆ, ಮತ್ತೆ ಈ ಒಂದು ಆಕಾಶವಾಣಿ ಬಂದ ಮೇಲೆ ಇಂತಹ ಕಲಾವಿದರು, ವೆಂಕಟೇಶ್ ಕುಮಾರ್ ಇರಬಹುದು ನಮ್ಗೆ, ಆಮೇಲೆ ಬಾಲೇಖಾನ್ ಇದ್ರು ಅವಾಗ, ಗಂಗೂಬಾಯಿ ಹಾನಗಲ್ಲನ್ನು ನೋಡಿದ್ದೇನೆ, ಆಮೇಲೆ ಬಸವರಾಜ ರಾಜಗೌರು ಅವರು ನೋಡಿದ್ದೇನೆ ನಾನು, ನಮ್ಗೆ ಇದನ್ನೆಲ್ಲ ನೋಡಿದಂತಹ ಒಂದು ಅವಕಾಶ ಸಿಕ್ತು ಆಕಾಶವಾಣಿಗೆ ಬಂದಾಗ.
1: ನಿಜ. ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವ್ರದ್ದು ಒಂದು ಭಕ್ತಿ ಗೀತೆಯನ್ನ ಕೇಳ್ಕೊಂಡು ಬಂದ್ಬಿಡೋಣ.

ನನಗೆ ಆಕಾಶವಾಣಿ ರಿಟೈರ್ ಆದ್ಮೇಲೆ ನಾ ಮಿಸ್ ಮಾಡ್ತಾ ಇದ್ದಿದ್ದು ಯಾವ್ದು ಅಂತಂದ್ರೆ ಒಳ್ಳೆ ಹಾಡುಗಳನ್ನ. ನನಗೆ ಇವನ್ ಪಿ ಬಿ ಶ್ರೀನಿವಾಸ ಅವ್ರದ್ದು ಬಾರಿ ಬಾರಿ ಈ ಹಾಡು ನನ್ಗೆ ಬಹಳ ಇಷ್ಟ.

0: ಇರ್ತಾವ್ರಿ. ಬಾರೆ ಬಾರೆ ಚಂದದ ಚಲುವಿನ ತಾರೆ ಅಂತ ಹೇಳಿ ತಮ್ಮ ಜೀವನಕ್ಕೆ ನಿಮ್ಮನ್ನ ಕರೆದುಕೊಂಡು ಹೋದ್ರು ಶಿವಾನಂದ್ ಅವರು. ಅವರು ಎಂಟರ್ ಆದ್ಮೇಲೆ ಇಬ್ರು ಮಕ್ಕಳು, ಆ ಕುಟುಂಬವನ್ನ ನೋಡ್ಕೊಳ್ಬೇಕು, ಈ ಉದ್ಯೋಗದ ಜವಾಬ್ದಾರಿಯನ್ನು ಹೇಗೆ ನಿಭಾಯಿಸಿದ್ರಿ?
1: ನಮ್ಮನೆಯವರು ಅವರು ಹೊರಗಡೆ ಹೋಗ್ತಿದ್ರು,
0: ಅವರಿಗೆ ಬೇರೆ ಬೇರೆ ಕಡೆ ವರ್ಗ ಆಗ್ತಾ ಇತ್ತು,
1: ಶಿಫ್ಟ್ ಡ್ಯೂಟಿ ಸಂಸಾರ ಜೀವನಕ್ಕೆ ಸ್ವಲ್ಪ ತೊಂದರೆ ಆಗ್ತದೆ. ಮಕ್ಕಳು ಹೆಂಗಾಗ್ಬಿಡ್ತಾರೆ ಅಂತಂದ್ರೆ ಅಮ್ಮ ಎಷ್ಟೊತ್ತಿಗೆ ಬಿಟ್ಟು ಹೋಗ್ಬಿಡ್ತಾಳೆ ಅನ್ನೋ ತಲೆ ಒಳಗಿಟ್ಟಿರ್ತಾರೆ. ಹೋಗ್ಬಿಟ್ರೆ ಅಮ್ಮ ಅಂತ ಬೆಳಗ್ಗೆ ಎಷ್ಟೊತ್ತಿಗೆ ಅಮ್ಮ ಇರೋದಿಲ್ಲಲ್ಲ, ಹಂಗಾಗ್ಬಿಟ್ಟಿತ್ತು. ಆದ್ರೆ ನಮ್ಮ ಅತ್ತೆ ಮೀನಾಕ್ಷಮ್ಮ ಅಂತ ಹೇಳಿ ಬಹಳ ಪ್ರೀತಿ ಮಾಡ್ತಿದ್ರು ನಮ್ಮ ಮಕ್ಕಳನ್ನ. ನಂಗೆ ಎಷ್ಟೋ ಹೆಲ್ಪ್ ಆಯ್ತು, ನನ್ನ ಮಕ್ಕಳು ಸುಮಾರು ದೊಡ್ಡಾಗಲಿ ತನಕ ನಮ್ಮ ಅತ್ತೆಯವರಿದ್ರು ನಮ್ಮ ಜೊತೆಗೆ. ಆಮೇಲೆ ಮಕ್ಕಳಿಬ್ರು ಒಳ್ಳೆ ಎಜುಕೇಶನ್ ಮಾಡಿದ್ರು, ಕಲ್ತರು.
0: ಜವಾಬ್ದಾರಿಯುತವಾಗಿ ಎಲ್ಲವನ್ನ ನಿಭಾಯಿಸಿಕೊಂಡು ಹೋಗ್ಬೇಕಾಗತ್ತೆ ಮಹಿಳೆ ಅಮ್ಮನ ಸ್ಥಾನದಲ್ಲಿ ಇದ್ದು. ಅಂತ ಒಂದು ಸ್ಥಾನದಲ್ಲಿ ಇದ್ದುಕೊಂಡು ನೀವು ಇಷ್ಟೆಲ್ಲ ಕಷ್ಟಪಟ್ಟು ಒಂದು ಹಂತದಲ್ಲಿ ಮುಂದುವರೆದು ಮಕ್ಕಳು ಕೂಡ

0: ಒಂದು ಸೆಟ್ಲ್ ಆಗಿದ್ದಾರೆ ಈಗ, ಆ ಒಂದು ಖುಷಿ ಕೂಡ ತಮಗಿದೆ. ಅದ್ರ ಜೊತೆಗೆ ಈ ಒಂದು ಉದ್ಯೋಗದ ಅನುಭವ ಈ ಮುಂದಿನ ಜೀವನದಲ್ಲಿ ನಿಮ್ಗೆ ಹೇಗ್ ಕಾಡತ್ತೆ ಅಂತ?
1: ಕೆಲಸ ಮಾಡಿದಂತ ಸಂತೋಷ ನನ್ನ ಕಡೆ ತನಕ ಇರ್ತದೆ. ಮತ್ ಒಂದಂದ್ರೆ ನಾನು ಯಾವಾಗ್ಲೂ ಸಹಿತ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ಆ ತೃಪ್ತಿ ನನಗೆ ಯಾವತ್ತಿದೆ, ಸತ್ಯ ನಿಷ್ಠೆ ನನಗೆ ಇದು ಯಾವತ್ತು ನನ್ನ ಜೀವನದ ತತ್ವ ಇದು. ಯಾವತ್ತು ನಮ್ಮ ಪ್ರಾಮಾಣಿಕತೆ ನಾವು ಸತ್ಯದಲ್ಲಿ ಬದುಕ ಅದು ನಮ್ನ ಯಾವತ್ತು ಕೈ ಹಿಡಿತದೆ ಅನ್ನೋದಂತ ಒಂದು ನಂಬಿಕೆ ನಂದು. ಮಧ್ಯೆ ನಮ್ಮ ಮನೆಯವರಿಗೆ ಒಂದು ಆಕ್ಸಿಡೆಂಟ್ ಆಗಿತ್ತು, ನಮ್ಮ ಮಕ್ಕಳು ಸಣ್ಣವರಿದ್ರು, ಅಲ್ಲಿಂದ ಎಲ್ಲಾ ಜವಾಬ್ದಾರಿ ನನಗ್ ಬಿದ್ದಂಗಾಯ್ತು. ಆ ಜವಾಬ್ದಾರಿ ನಿಭಾಯಿಸ್ಲಿಕ್ಕೆ ನಾನು ನಿವೃತ್ತಿ ಹೊಂದೋ ತನಕ ಕೆಲಸ ಮಾಡ್ತೀನೋ ಇಲ್ಲ, ಯಾಕಂದ್ರೆ ಮನೆ ಪರಿಸ್ಥಿತಿ ಸಲುವಾಗಿ ಹಂಗ ಅನ್ಕೊಂಡಿದ್ದೆ ನಾನು. ಆದ್ರೆ ಎಲ್ಲವನ್ನು ಸಹಿತ ಆ ದೇವರು ನಡೆಸಿಕೊಟ್ಟ ನನಗೆ. ನಾ ಯಾವತ್ತೂ ಸಹಿತ ಗಾಡ್ ಈಸ್ ಗ್ರೇಟ್ ಅನ್ನೋಳು. ನಮ್ಮ ಪ್ರತಿ ಒಂದು ನಡೆಯೂ ಸಹಿತ ದೇವರಿಂದನೆ ಪ್ರೇರಣೆ ಆಗಿರೋದು. ಒಂದು ಹಾಡು ನನ್ನ ಪಕ್ಕದಲ್ಲಿ
0: ಹೇಳಿ,
1: ಜಗದ ಜೀವಗಳನ್ನು ಆಳ್ವ ಓ ಅನಂತ ಶಕ್ತಿಯೇ, ಓ ಅನಂತ ಶಕ್ತಿ. ಆ ಶಕ್ತಿ ಮುಂದೆ ಯಾವುದೂ ಇಲ್ಲ.
0: ನಿಜ,
1: ನಮ್ಮ ಪ್ರತಿ ಒಂದು ನಡೆಯೂ ಸಹಿತ ದೇವರಿಂದನೇ ಪ್ರೇರಣೆ ಆಗಿರೋದು. ಆಧ್ಯಾತ್ಮ ಬಹಳ ಪ್ರೀತಿ ನನಗೆ. ನಾನು ಈಗಾದ್ರೂ ಮನೆಯೊಳಗೆ ಒಂದಷ್ಟು ಟೈಮ್ ಅದರೊಳಗೆ ಕಳಿತೇನೆ ನಾನು. ನನಗೆ ಭಕ್ತಿ ಗೀತೆ ಅಂದ್ರೆ ಭಾರಿ ಇಷ್ಟ. ಭಕ್ತನಾದೊಡೆ ಭಯಭಕ್ತಿ ತುಂಬಿರಬೇಕು ಅಂತ ಹೇಳಿ ಪ್ರಿ ವಿಶ್ವನಾಥ್ ಹಾಡಿದೆಯಲ್ಲ, ಬಹಳ ಅಂದ್ರೆ ಬಹಳ ನಂಗೆ ಸೇರ್ತದೆ.

0: ಲತಾ ಅವ್ರೆ, ನಮ್ಮ ಆಕಾಶವಾಣಿ ಧಾರವಾಡ ಅಂತಂದ್ರೆ ನಾಟಕಕ್ಕೆ ತುಂಬಾ ಹೆಸರುವಾಸಿನೇ. ಯಾಕಂದ್ರೆ ನಮ್ಮ ನಾಟಕಗಳನ್ನ ತುಂಬಾ ಜನ ಮೆಚ್ಕೊಳ್ತಾರೆ. ಅಂತದ್ರಲ್ಲಿ ನೀವು ನಾಟಕದಲ್ಲಿ ಕೂಡ ಭಾಗವಹಿಸಿದ್ರಿ ಅಂತ.
1: ಹೌದು, ಧ್ವನಿ ಪರೀಕ್ಷೆನೂ ಪಾಸ್ ಮಾಡ್ಕೊಂಡಿದ್ದೆ. ಅವಾಗ ನಾಟಕ ರೂಪಕ ಎಲ್ಲದಕ್ಕೂ ಧ್ವನಿ ಕೊಡ್ತಾ ಇದ್ದೆ. ಬಹಳ ಜನ ಪ್ರೊಡ್ಯೂಸರ್ಸ್ ಇದ್ರು. ನಾವು ನಮ್ಮ ಉದ್ಘೋಷಕ ವೃತ್ತಿನೇ ಮಾಡಿಕೊಂಡು ಅವ್ರಿಗೆ ಬೇಕಾದಾಗ ಪಾತ್ರಗಳನ್ನ ಯಾವ್ದು ಅಂತ ಹೇಳ್ಕೊಟ್ಟಾಗ ಇವನ್ ಪೌರಾಣಿಕ ಅದು ಇದು ಕೊಟ್ಟಿದ್ರು, ಅದನ್ನೆಲ್ಲ ಮಾಡಿದ್ವಿ ನಾವು. ಆಮೇಲೆ ಒಂದು 10 ತಿಂಗಳ ನಾನು ಮಹಿಳಾ ಮತ್ತು ಮಕ್ಕಳ ಸೆಕ್ಷನ್ ಅದಲ್ಲ ಅದನ್ನು ನೋಡ್ಕೊಂಡಿದ್ದೆ. ಅವಾಗಲೂ ಒಂದೆರಡು ನಾಟಕ ಬೇರೆಯವ್ರದ್ದು ಬಂದಾಗ ಅದನ್ನು ಮಾಡಿದ್ದೇವೆ ನಾವು.
0: ನೀವು ಪ್ರಸಾರ ಮಾಡ್ತಾ ಇದ್ರಲ್ಲ ಅವಾಗ ಕಾರ್ಯಕ್ರಮಗಳನ್ನ ಎಂಜಾಯ್ ಮಾಡ್ತಿದ್ರಿ ಅಂತ ಹೇಳ್ತಾ ಇದ್ರಿ.
1: ಹೌದು,
0: ಅಂತ ಎಂಜಾಯ್ ಮಾಡಿದಂತಹ ಕಾರ್ಯಕ್ರಮಗಳು ಯಾವುವು ಅಂತ ಹೇಳಿ ಕೇಳಬಹುದಾ?
1: ನನಗೆ ಈಚೆಗೆ ಅಂತಂದ್ರೆ ನಿಮ್ ಕಥೆ ಕೇಳೋಣ ಬರ್ರಿ, ಬಹಳ ಪರಿಣಾಮ ಬೀರುವಂತಹ ಒಂದು ಕಥೆಗಳಾಗಿದ್ದು, ಆ ಕಥೆಯನ್ನ ಪ್ರೊಡಕ್ಷನ್ ಮಾಡಿದ ರೀತಿಯಾಗಲಿ ಅಭಿನಯ ಆಗಲಿ ಎಷ್ಟು ಕಣ್ಣಿ ಕಟ್ಟುವಂಗಿತ್ತು ಅಂತಂದ್ರೆ ನನಗೆ ಸುರೇಖ ಅದನ್ನು ರೂವಾರಿ ನೀವೇ. ಅದಕ್ಕೆ ಯಾವತ್ತೂ ಸಹಿತ ನಾವು ಕಥೆ ಕೇಳೋಣ ಬರ್ರಿ ನೆನೆಸ್ತೇವೆ ನಾವು.
0: ಡಾಕ್ಟರ್ ಬಸು ಬೇವಿನ ಗಿಡದವರು ಅದನ್ನ ನನ್ನ ಜೊತೆಗೆ ಪ್ರೊಡಕ್ಷನ್ ಮಾಡ್ಲಿಕ್ಕೆ ತುಂಬಾ ಸಹಕಾರವನ್ನ ನೀಡಿದ್ರು. ನೀವು ಕೂಡ ಕಥೆ ಕೇಳೋಣ ಬರ್ರಿ ಕಾರ್ಯಕ್ರಮದೊಳಗೆ ಪಾಲ್ಗೊಂಡಿದ್ರಿ. ಅದ್ರ ಜೊತೆಗೆ ನಮ್ಮಲ್ಲಿ ಸುನೀತಿ ಪಥ ಅಂತ ಹೇಳಿ ಕಾರ್ಯಕ್ರಮ ಬರ್ತಾ ಇತ್ತು,
1: ಅದರೊಳಗೂ ನಾನು ಭಾಗವಹಿಸಿದ್ದೇನೆ.
0: ಒಂದು ಸುನೀತಿ ಪಥ ಕಾರ್ಯಕ್ರಮದಲ್ಲಿ ನೀವು ಧ್ವನಿ ಕೊಟ್ಟಿದ್ರಿ, ಅದನ್ನ ಕೇಳ್ಕೊಂಡ್ ಬಂದ್ಬಿಡೋಣ.
2: ಅಲ್ಲ, ನೀವು ನಿನ್ನೆ ದಾರಿ ಮಧ್ಯದೊಳ ಕಾರ್ ನಿಲ್ಸಿದ್ರಲ್ಲ, ಅಲ್ಲೊಂದ್ ಸ್ವಲ್ಪ ಹೊತ್ತು ಕಾರ್ ನಿಲ್ಸ್ರಿ. ಇವತ್ತು
3: ನಿಲ್ಲಿಸ್ಬೇಕು, ಈಗಾಗ್ಲೇ ಬಹಳ ಹೊತ್ತಾಗೈತೆ ಅಂತ ಹೇಳಿದೆ.
2: ಇಲ್ಲೇ ನಿಲ್ಲಿಸ್ರಿ. ನಿನ್ನೆ ಆ ಮುದುಕ ಮಲಗಿ ಜಾಗ ಇದು ಹೌದಿಲ್ಲ? ಅವನ್ ಅಲ್ಲೇ ಮಲಗ್ಯಾನ್ ನೋಡ್ರಿ.
3: ಹೌದಲ್ಲ, ಇವ ಮಲಗಿರುವ ನಿನ್ನೆ ನಾವು ಶಾಲ್ ಕೊಟ್ಟಿದ್ದಿವಲ್ಲ ಅದ ಮುದುಕಿವ.
2: ಕಣ್ ತೆರೆದ್ ನೋಡ್ರಿ, ನಿನ್ನೆ ಮುದುಕನೇವ. ನೀವು ಕೊಟ್ಟು ಶಾಲ್ ಎಲ್ಲ ಐತಿ ನೋಡ್ರಿ, ಆದ್ರ ಅವ ಅದೇ ಹರಿದ ಚಾದ್ರ ಹೊತ್ಕೊಂಡು ನಡಕ್ತಾ ಮಲಗ್ಯಾನ. ನನಗ ಅನಿಸದ್ ನೋಡ್ರಿ, ಶಾಲ ಮಾರಿ ಕುಡಿದು ಬಿದಿರ್ಬೇಕವ. ನಾನ ನಿಮ ಕೈಯಾ ಕಡ್ಡಿ ಕೊಟ್ಟು ಹೇಳ್ದೆ ಬ್ಯಾಡ ಅಂತ.
3: ನೀನು ಒಮ್ಮಲೆ ಇಂತ ನಿರ್ಧಾರಕ್ ಬರ್ಬೇಡ, ಅವನನ್ನ ಸ್ವಲ್ಪ ವಿಚಾರ ಮಾಡೋಣ ತಡಿ.
1: ಆಮೇಲೆ ಏನಂತಂದ್ರೆ, ಈಗ ನಾವು ಬರೀ ಉದ್ಘೋಷಕರನ್ನ ಎಲ್ಲ ಕಾರ್ಯಕ್ರಮಕ್ಕೂ ತಗೋತಾ ಇದ್ರು. ನನಗೆ ಅಂತಂದ್ರೆ ಎಲ್ಲ ಈ ಕೃಷಿ ರಂಗದ್ದು ಈ ರೈತರಿಗೆ ಸಲಹೆ ದಿನಾ ಓದ್ದಂಗ ಓದ್ತಿದ್ದೆ ನಾನು, ಸ್ಕ್ರಿಪ್ಟ್ ಕೊಡ್ತಿದ್ರು.
0: ಇದಲ್ದೇನೆ ನೋಡಿ, ಇಯರ್ಲಿ ರೌಂಡ್ ಅಪ್ ಅನ್ನುವಂತಹ ಕಾರ್ಯಕ್ರಮವನ್ನ ಮಾಡ್ತಾ ಇದ್ವಿ ಪ್ರತಿ ವರ್ಷ.
1: ಹೌದೌದು, ಒಂದ್ ಸಾರಿ ನಾನು ಮತ್ತೆ ನೀವು ಸೇರ್ಕೊಂಡು ಮಾಡಿದೀವಿ ಅದನ್ನ. ಅದು ಇಷ್ಟು ಕಷ್ಟಪಟ್ಟಿದೇವಲ್ಲ ನಾವು ಅದಕ್ಕೆ, ಯಾಕಂದ್ರೆ ಡ್ಯೂಟಿನೂ ಮಾಡ್ಕೊಂಡು ಹೋಗಿ ಯಾರು ಅದ್ರದ್ದು ಬಿಟ್ಸ್ ಎಲ್ಲ ನಮಗ್ ಕೊಟ್ಟಿರ್ಲಿಲ್ಲ. ನಾವ ಕೇಳ್ಕೊಂಡು ಅವ್ರ ಪ್ರೋಗ್ರಾಮ್ ಎಲ್ಲಿದೆ ಅಂತ ಹುಡುಕೊಂಡು ಅದನ್ನ ಕೇಳ್ಕೊಂಡು ಅದ್ರೊಳಗಿರುವಂತ ಮುಖ್ಯವಾದಂತ ಒಂದು ಮಹತ್ವದ ರೋಲ್ ಯಾವ್ದಿದೆ ನೋಡ್ಕೊಂಡು ಅದನ್ನು ತಗೊಂಡು ಕರೆಕ್ಟ್ ಆಗಿ ನಾವು ಕ್ಲಬ್ ಮಾಡಿ ಅದಕ್ಕೆ ಚಂದಾಗ ಒಂದು ಕಾಂಪೇರಿಂಗ್ ರಾತ್ರಿ 12:00 ನಾವು ಆ ಪ್ರೋಗ್ರಾಮ್ ಮಾಡಿದ್ದೇವೆ.
0: 12 ಗಂಟೆಗೆ ನಾವು ಹೊಸ ವರ್ಷದ ಶುಭಾಶಯಗಳನ್ನ ಹೇಳಿದ್ದು ಈಗ್ಲೂ ಕೂಡ ನನ್ನ ಕಣ್ಮುಂದ್ ಕಟ್ಟಿದಂಗೆ.

0: ಆ ಕಾರ್ಯಕ್ರಮ ಮಾತ್ರ ನನಗೂ ಸಹಿತ ಅಂದ್ರೆ ಬಹಳ ಖುಷಿ ಕೊಟ್ಟ ಕಾರ್ಯಕ್ರಮ ಅದು. ನಮ್ಮನೇಲಿ ನನಗಿಂತ ಹೆಚ್ಚಾಗಿ ನಮ್ಮನೆಯವರು ರೇಡಿಯೋ ಕೇಳ್ತಾರೆ, ಬೆಳಗ್ಗೆ 6 ಗಂಟೆ ಅಂತ ನಮ್ಮಲ್ಲಿ ರೇಡಿಯೋ ಹಚ್ಚಿರ್ತಾರೆ. ಅವರು ಸಹಿತ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿದೆ, ಅಲ್ಲಿಂದಿಲ್ಲಿಗೂ ಎಲ್ಲೆಲ್ಲೆಲ್ಲೂ ಬಿಡದೆ ಅಷ್ಟು ಚಂದ ಕೇಳಿಸಿಕೊಂಡು ಹೋಗಿರೋ ಕಾರ್ಯಕ್ರಮ ಅಂತ ಹೇಳಿ ಬಹಳ ಖುಷಿ ಪಡ್ರು.
1: ಅಲ್ದೇನೆ ಸಾಕಷ್ಟು ನಮ್ಮ ಕಾರ್ಯಕ್ರಮ ಸಿಬ್ಬಂದಿಗಳು ಕೂಡ ಆ ಕಾರ್ಯಕ್ರಮನ ಮೆಚ್ಕೊಂಡು ಅವತ್ತು ಹೇಳಿದ್ರು. ಸೊ ಅದ್ರದ್ದು ಒಂದ್ ಬಿಟ್ ಕೇಳ್ಕೊಂಡು ಬಂದ್ಬಿಡೋಣ.
2: ಹೊಸ ವರ್ಷ ಅಂತ ಅನ್ನೋದು ಕೂಡ ಹೊಚ್ಚ ಹೊಸದಾಗಿರ್ತದಂತೆ. ಅವಳು ಕೂಡ
3: ಹೊಸತನ ಅನ್ನೋದು ಅಷ್ಟು ನಮಗೆ ಸಂಭ್ರಮ ತರ್ತದ. ಮತ್ತೆ ಏನೋ ಒಂದು ಕಹಿ ಘಟನೆಗಳು ಇದ್ರು ಅವನು ಮರಿಲಿಕ್ಕೆ ಇದು ಒಂದು ಆಸ್ಪದ
0: ಅಲ್ಲ ಸುರೇಖ. ಈಗ ಕಳೆದ ವರ್ಷದಲ್ಲೂ ಸಹಿತ ಏನೇನ್ ನಾವು ಒಳ್ಳೇದ್ ಮಾಡಿದ್ದೇವೆ, ಒಳ್ಳೆ ದಿನಗಳು ನಮಗೆ ಏನೇನ್ ಇದ್ವು ಅದನ್ನ ನೆನಪು ಮಾಡ್ಕೊಂಡು ಕೆಟ್ಟದ್ದನ್ನ ನಾವು ಮರೆತು ಈ ಹೊಸ ವರ್ಷದಲ್ಲಿ ಇನ್ನಷ್ಟು ನಮ್ಮಿಂದ ಒಳ್ಳೆಯ ಕೆಲಸಗಳನ್ನ ಮಾಡಿಸುವಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಒಳ್ಳೆ ಕೆಲಸದಲ್ಲಿ ಒಳ್ಳೆ ಒಂದು ವಿಚಾರದಲ್ಲಿ ಮಗ್ನರಾಗಿರೋಣ ಅಂತ.
1: ಹೌದು ಹೌದು
2: ಲತಾ, ಪ್ರತಿಯೊಂದು ದಿನಾನು ಕೂಡ ಹೊಸದಿರ್ತದೆ. ಆದ್ರೆ ಈ ಹೊಸ ವರ್ಷ ಬಂದಾಗ ಇನ್ನಷ್ಟು ನಮ್ಮ ಸಂಕಲ್ಪ ಯಾವಾಗಲೂ ಜಾಸ್ತಿ ಆಗ್ಬೇಕು ಅಥವಾ ಗಟ್ಟಿ ಆಗ್ಬೇಕು ಅಂತ ಅನ್ನೋದು ಕೂಡ ಬಹಳ ಮುಖ್ಯ ಆದದ್ದು ಅವಳು ಕೂಡ.
1: ಸಾಕಷ್ಟು ಕಾರ್ಯಕ್ರಮಗಳಿಗೆ ಅನೌನ್ಸ್ಮೆಂಟ್ ಕೊಡೋದಾಗ್ಲಿ, ಪ್ರಾಯೋಜಿತ ಕಾರ್ಯಕ್ರಮಗಳಿಗೆ ಸಂದರ್ಶನವನ್ನ ಮಾಡೋದಾಗ್ಲಿ ನೀವು ಮಾಡ್ತಾ ಇದ್ರಿ. ಕೆಲವು ಕಾಲ ನೀವು ಕಮರ್ಷಿಯಲ್ ಸೆಕ್ಷನ್ಗೂ ಹೋಗಿದ್ರಿ.
0: ಬಹಳ ಬ್ಯುಸಿ ಇತ್ತದ ಸೆಕ್ಷನ್, ಯಾಕಂದ್ರೆ ಸಾಕಷ್ಟು ಅಡ್ವರ್ಟೈಸ್ಮೆಂಟ್ ಬರ್ತಿತ್ತು. ಅದನ್ನ ಕರೆಕ್ಟ್ ಆಗಿ ನಾವು ಅವ್ರು ಯಾವ ಕ್ಯಾಟಗರಿ ಹೇಳಿದ್ದಾರೆ ಆ ಕ್ಯಾಟಗರಿಯಲ್ಲಿ ಅದನ್ನ ಹಾಕ್ಬೇಕಿತ್ತು. ಅದನ್ನ ಮಾಡಿ ಸ್ಟುಡಿಯೋಗ್ ತಂದು ಒಂದ್ ದಿವಸ ಯಾರಿಗೂ ಏನು ತೊಂದರೆ ಆಗದಂತ ಬಹಳ ನೀಟಾಗಿ ಅವ್ರಿಗೆ ಮಾಡ್ಕೊಡ್ತಿದ್ದೆ. ಅದ್ರ ಜೊತೆ ಜೊತೆಗೆ ನಾನು ಸಂಜೀವಿನಿ ಆಯುರ್ವೇದ, ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಪ್ರಾಯೋಜಿತದಂತ ಜೀವನ ಬೆಳಕು ಅದನ್ನು ಮಾಡಿದೆ. ಸಾಕಷ್ಟು ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರ ಮಾಡಿದ್ವಿ ನಾವು. ಮಧುರಗಾನ ಅಂತ ಹೇಳಿ ಅದನ್ನು ಮಾಡಿದ್ವಿ. ಬಸವ ಇಸಿರಿ ಮಾಡಿದ್ವಿ ನಾವು.
4: ಬಸವಣ್ಣನವರ ವ್ಯಕ್ತಿತ್ವದಿಂದ ಆಕರ್ಷಿತರಾಗಿ ನೂರಾರು ಶರಣರು ವಚನಗಳನ್ನು ಬರೆದರು. ಅಲ್ಲಮ ಪ್ರಭುದೇವ, ಚನ್ನ ಬಸವಣ್ಣ, ಅಕ್ಕ ಮಹಾದೇವಿ ಅಲ್ಲದೆ ಯಾವ ವಿಶೇಷವಾದ ಹಿನ್ನೆಲೆಯೂ ಇಲ್ಲದ ಸಾಮಾನ್ಯರು ಸಹ ವಚನಗಳನ್ನು ರಚಿಸಿದರು. ಮಾದಾರ ಧೂಳಯ್ಯ, ತುರುಗಾಹಿ ರಾಮಣ್ಣ, ಅಂಬಿಗರ ಚೌಡಯ್ಯ ಮೊದಲಾದ ಶರಣರಿಂದ ವಚನ ಸಾಹಿತ್ಯ ಮುಗಿಲೆತ್ತರಕ್ಕೆ ಏರಿತು. ಮಾದಾರ ಧೂಳಯ್ಯ ಅವರ ಒಂದು ವಚನ.

0: ಯಾವ ಕೆಲಸ ಮಾಡಿದ್ರು ಸಹಿತ ಅದರೊಳಗೆ ಅಷ್ಟೇ ನಿಷ್ಠೆಯಿಂದ ಮಾಡಿದ್ದೇನೆ, ಅದರ ಮಟ್ಟಿಗೆ ನನಗೆ ಆತ್ಮತೃಪ್ತಿ ಯಾವಾಗಲೂ ಇದೆ. ನನಗೆ ಅನುರಾಧ ಧಾರೇಶ್ವರ್ ಅವರು ಬಹಳ ಪ್ರೀತಿ ಮಾಡ್ತಿದ್ರು ನನ್ನನ್ನ. ಅವ್ರ ಜೊತೆಗೆ ಹೋಗಿ ನನಗೆ ಎನ್ ಕೆ ಅವರ ಪರಿಚಯ ಆಯ್ತು. ಒಂದ್ಸರಿ ಮಾರ್ನಿಂಗ್ ದೀಪಾವಳಿಗೆ ಕಾಂಪೇರಿಂಗ್ ಇದ್ ಮಾಡ್ರಿ ಅಂತ ಹೇಳಿದ್ರು, ಅದನ್ನ ಮಾಡಿದ್ದೆ. ಕೇಳ್ಕೊಂಡು ಎಷ್ಟು ಪ್ರೀತಿ ಪಟ್ರು, ಬಹಳ ಚಂದ ಬರ್ದಿಯೋ, ಎಷ್ಟು ಚಂದಾಗಿತ್ತು.
1: ನೀವು ಅನುರಾಧ ಧಾರೇಶ್ವರ್ ಅವರು ಅಂತ ಹೇಳಿದ ತಕ್ಷಣ ನನಗ್ ನೆನಪಾಗಿದ್ದು ಅವ್ರು ಹಾಡ್ತಿದ್ದಂತ ಓ ಎನ್ನ ದೇಶ ಬಾಂಧವರೇ ಅನ್ನೋ ಗೀತೆ. ಅದನ್ನ ಸ್ವಲ್ಪ ಕೇಳ್ಕೊಂಡು ಬಂದ್ಬಿಡೋಣ.
2: ಸರಿ.

0: ಗಿಡ ಗಿಡದಲ್ಲಿ ಹಾರಾಡುವ ಗಿಳಿಯೇ, ನುಡಿ ನುಡಿ ಕನ್ನಡವ ಅಂತ ಹೇಳಿ ಆಕಾಶವಾಣಿಯೊಳಗ ನುಡಿದ ಈ ಗಿಳಿ ತನ್ನ ಅನುಭವಗಳನ್ನ ನಮ್ಮ ಜೊತೆಗೆ ಹಂಚಿಕೊಳ್ತು. ಈ ಗಿಳಿ ಲತಾ ಶಿವಾನಂದ್, ನಿಮ್ಮ ಅನುಭವಗಳನ್ನ ಇಷ್ಟೊತ್ತು ಹಂಚಿಕೊಂಡಿದ್ದಕ್ಕೆ ಕೇಳುಗರ ಪರವಾಗಿ, ನಮ್ಮ ಆಕಾಶವಾಣಿಯ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಮಸ್ಕಾರ.
1: ನನ್ನ ಅಭಿಪ್ರಾಯವನ್ನು ತಿಳಿಸ್ಲಿಕ್ಕೆ ಒಂದು ಅವಕಾಶವನ್ನು ಕೊಡ್ರಿ. 90 ವರ್ಷ ಪೂರೈಸ್ತಾ ಇರುವ ನಮ್ಮ ಈ ಆಕಾಶವಾಣಿ ನಿರಂತರವಾಗಿರ್ಲಿ. ಯಾವತ್ತೂ ಕೇಳುಗರಿಗೆ ಅವರಿಗೆ ಏನು ಬೇಕಾಗಿದೆ ಆ ಕಾರ್ಯಕ್ರಮವನ್ನು ಕೊಡ್ತಾ ಇದು ಹೀಗೆ ಮುಂದುವರಿಲಿ. ಸಾಕಷ್ಟು ಜನರಿಗೆ ಜೀವನಕ್ಕೆ ಆಧಾರವಾಗಲಿ, ಅನ್ನಕ್ಕೆ ಆಸರಿಯಾಗಲಿ ಅಂತ ಹೇಳಿ ಕೋರ್ತಾ ನಾನು ತಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ. ನಮಸ್ಕಾರ.
0: ನಮಸ್ಕಾರ.

0: ಇದುವರೆಗೆ ನಿವೃತ್ತ ಹಿರಿಯ ಉದ್ಘೋಷಕಿ ಲತಾ ಶಿವಾನಂದ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಜಿ ಸುರೇಖಾ ಸುರೇಶ್. ಸಂಕಲನ ತ್ರಿವೇಣಿ ಬೆಟಗೇರಿ.
1: ಬಾನುಲಿಯ ಭಿತ್ತಿಯಿಂದ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸಾರವಾಯಿತು.
2: ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಗೀತಾಮೂರ್ತಿಯವರ ಹಾಡುಗಾರಿಕೆ. ಪಕ್ಕವಾದ್ಯ ಸಹಕಾರ ವಯಲಿನ್ ಎನ್ಎನ್ ಗಣೇಶ್ ಕುಮಾರ್, ಮೃದಂಗಂ ಎಎಸ್ಎನ್ ಸ್ವಾಮಿ, ಖಂಜೀರ ಪಿಜೆ ಕಿರಣ್ ಕುಮಾರ್. ಗೀತಾಮೂರ್ತಿಯವರ ಹಾಡುಗಾರಿಕೆಯಲ್ಲಿ ಈಗ ಆಲಿಸಿ ಶ್ರೀ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ ಪೂರ್ವಿ ಕಲ್ಯಾಣರಾಗ ಆದಿತಾಳ.

0: ಗೀತಾಮೂರ್ತಿಯವರ ಹಾಡುಗಾರಿಕೆಯಲ್ಲಿ ಪೂರ್ವಿ ಕಲ್ಯಾಣರಾಗ ಇದುವರೆಗೆ ಆಲಿಸಿದ್ರಿ. ಪಕ್ಕವಾದ್ಯ ಸಹಕಾರ ವಯಲಿನ್ ಎನ್ಎನ್ ಗಣೇಶ್ ಕುಮಾರ್, ಮೃದಂಗಂ ಎಎಸ್ಎನ್ ಸ್ವಾಮಿ, ಖಂಜೀರ ಬಿಜಿ ಕಿರಣ್ ಕುಮಾರ್. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಸಂಪನ್ನವಾಯಿತು. ಆಕಾಶವಾಣಿ ಧಾರವಾಡ.
1: ಆತ್ಮೀಯ ಶ್ರೋತೃಗಳೇ, ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆರ್ಆರ್ ನಗರ ಬೆಂಗಳೂರು ಇವರ ಪ್ರಾಯೋಜಕತ್ವದ ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11:00 to 12:00. ಮಂಡಿ ನೋವು, ಬೆನ್ನು ನೋವು ಹಾಗೂ ಇತರೆ ಮೂಳೆ ರೋಗಗಳಿಗೆ ಸಂಬಂಧಪಟ್ಟ ಶಸ್ತ್ರಚಿಕಿತ್ಸೆಗಳ ಬಗ್ಗೆ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಮೂಳೆ ತಜ್ಞರಾದ ಡಾಕ್ಟರ್ ರವಿಪ್ರಸಾದ್ ಕಟ್ಟಿಮನಿ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 244-3414, 244-3415, 244-3416, ಎಸ್ಟಿಡಿ ಕೋಡ್ 0836. ಗಮನಿಸಿ, ವಿಶೇಷ ನೇರ ಫೋನ್ ಇನ್ ಕಾರ್ಯಕ್ರಮ ಇದೇ ದಿನಾಂಕ 12ರಂದು ಶುಕ್ರವಾರ ಮಧ್ಯಾಹ್ನ 11:00 to 12:00. ವಿಷಯ: ಮಂಡಿ ನೋವು, ಬೆನ್ನು ನೋವು ಹಾಗೂ ಮೂಳೆ ರೋಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಕರೆ ಮಾಡಿ ಕಾರ್ಯಕ್ರಮದ ಪ್ರಯೋಜನ ಪಡೆದುಕೊಳ್ಳಿ.
0: ಆಕಾಶವಾಣಿ ಧಾರವಾಡ. ದಿಲ್ಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮುಂದಿನ ಕಾರ್ಯಕ್ರಮವನ್ನು ಆಲಿಸುವಿರಿ.

ಆಕಾಶವಾಣಿ ಧಾರವಾಡ ನಿಲಯದಿಂದ ನಾಳೆ ಅಂದರೆ ಬುಧವಾರ 10 ಜೂನ್ 2026 ಬೆಳಿಗ್ಗೆ ಬಿತ್ತರವಾಗುವ ಕಾರ್ಯಕ್ರಮಗಳು.

ನಾಳೆ ಬೆಳಿಗ್ಗೆ 6:05 ಭಕ್ತಿ ಸಂಗೀತದ ಕಾರ್ಯಕ್ರಮ ವಂದನ, 6:25 ಡಾಕ್ಟರ್ ಅರವಿಂದ ಕುಲಕರ್ಣಿ ಅವರಿಂದ ಚಿಂತನ, 6:30 ರೈತರಿಗೆ ಸಲಹೆಗಳು, 6:35 ಸುಭೋದ ಸಮಾಲೋಚನೆಯಲ್ಲಿ ಮಾತನಾಡುವ ವಿಷಯ ಯೋಜನೆ ಅಂದರೆ ಪ್ಲಾನಿಂಗ್. ಭಾಗವಹಿಸುವ ತಜ್ಞರು ಡಾಕ್ಟರ್ ಗುರುರಾಜ್ ಪಾಟೀಲ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. 6:50 ಪ್ರಾಯೋಜಿತ ಕಾರ್ಯಕ್ರಮ ಜನಸಾಮಾನ್ಯರಿಗಾಗಿ ತಂತ್ರಜ್ಞಾನ, ಪ್ರಸ್ತುತಿ ಮಾಯಾ ರಾಮನ್, ಪ್ರಾಯೋಜಕರು KLSVDIT ಹಳಿಯಾಳ. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ, ಪ್ರಾಯೋಜಕರು CDAC ಬೆಂಗಳೂರು. 7:45 ಸಮಗ್ರ ಆರೋಗ್ಯಕ್ಕಾಗಿ ಯೋಗ, ಪ್ರಾಯೋಜಿತ ಸರಣಿ, ಪ್ರಾಯೋಜಕರು ವೇದ ವೆಲ್ನೆಸ್ ಸೆಂಟರ್ ಶಿರಸಿ. 7:50 KLE ರೇಡಿಯೋ ಡಾಕ್ಟರ್, ಪ್ರಾಯೋಜಕರು KLEಯ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬೆಳಗಾವಿ. 8:30 ನಿಶಾಂತ್ ದೇವಟೆ ಅವರಿಂದ ಕೊಳಲು ವಾದನ. 9:00 ಸ್ವಸ್ಥ ಜೀವನಕ್ಕಾಗಿ ನಿತ್ಯ ಯೋಗ, ಪ್ರಾಯೋಜಿತ ಸರಣಿ, ಪ್ರಾಯೋಜಕರು ಪರಮಹಂಸ ಯೋಗಪೀಠ ಧಾರವಾಡ. 9:05 ಮುಕ್ತ ಕೃಷ್ಣಕುಮಾರ್ ಕುಲಕರ್ಣಿ ಅವರಿಂದ ಸುಗಮ ಸಂಗೀತ. 9:15 ಗೀತ ರಾಮಾಯಣ. 9:30 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನಂದನ. 10:30 ರಾಮದುರ್ಗ ತಾಲೂಕಿನ ಮನಿಹಾಳದ ಪಾಂಡುರಂಗ ನಾರಾಯಣಪ್ಪ ಕುಂಗಿ ಮತ್ತು ಸಂಘಗಳಿಂದ ಬಯಲುನಾಡ ಯಕ್ಷಗಾನದಲ್ಲಿ ಪಾರ್ಥ ಪ್ರತಿಜ್ಞೆ ಸನ್ನಿವೇಶವನ್ನು ಕೇಳಲಿದ್ದೀರಿ. 11:00 ದಿವ್ಯಾಂಗ ತರಂಗ ನೇರ ಫೋನಿನ ಕಾರ್ಯಕ್ರಮ. ಇವಿಷ್ಟು ನಾಳೆ ಬೆಳಿಗ್ಗೆ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳು. ಆಕಾಶವಾಣಿ ಧಾರವಾಡ. ವೇಳೆ ಸರಿಯಾಗಿ 11:07:40 ತರಂಗಾಂತರ 392.16 ಮೀಟರ್ಗಳು, ಇಲ್ಲವೆ 765 ಕಿಲೋಹರ್ಟ್ಸ್. ಡಿಜಿಟಲ್ ಪ್ರಸಾರ 756 ಕಿಲೋಹರ್ಟ್ಸ್ ತರಂಗಾಂತರ ಹಾಗೂ FM 103 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಕಾರ್ಯಕ್ರಮಗಳನ್ನು ಇದುವರೆಗೆ ಕೇಳಿದ್ರಿ. ನಿಲಯದ ಬೆಳಗಿನ ಪ್ರಸಾರ 5:55 ಆರಂಭವಾಗುವುದು. ಇನ್ನು ಮುಂದೆ 11:10 ಎಫ್ಎಂ ಗೋಲ್ಡ್ನ ಕಾರ್ಯಕ್ರಮಗಳು ಮುಂದುವರಿಯುತ್ತವೆ. ಶ್ರೋತೃಗಳಿಗೆಲ್ಲ ಚೇತನಾ ಸುಬ್ಬಯ್ಯ ಅವರು ಮಾಡುವ ನಮಸ್ಕಾರ.

ನಮ್ಮ ತಂದೆ ಅವರು ದೇಹ ಬಿಟ್ರು, ಕಾರಣಾಂತರ ವಯ ಕಾಯಿಲೆಯಿಂದ ಅವರು ದೇಹ ಬಿಟ್ಟ ನಂತರ ಇಡೀ ಮನೆತನ ಜವಾಬ್ದಾರಿ ನನ್ನ ಮ್ಯಾಗ ಬಿತ್ತು. ನಾನು ಅವಾಗ 14 ವರ್ಷದ ಬಾಲಕ, ನಾನು ಶಾಲೆಯನ್ನು ಕಲಿತು ನಿಲ್ಲಿಸಬೇಕಾಯ್ತು. ನಾನು ಕಲಿತದ್ದು 3ನೇ, ನನಗೆ ಹೆಚ್ಚು ಶಿಕ್ಷಣ ಓದಾಕ ಇದಾಗಲಿಲ್ಲ.

0: ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ.
1: ಹಲೋ 1234, ದಿಸ್ ಇಸ್ ಟಾಕ್ ಸ್ಟುಡಿಯೋ ಅನೌನ್ಸರ್ ಮೈಕ್ ಒನ್. ದಿಸ್ ಇಸ್ ಮೈಕ್ ನಂಬರ್ 2. ನೌ ದ ಟೈಮ್ ಈಸ್ 5 hours 9 minutes 7 8 9 10 seconds.